ಕೇಳುಗರೆ, ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಬುಧವಾರ 2026 ಸಾಲಿನ ಮೇ ತಿಂಗಳ 27 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 6 ದಿನ. ಆತ್ಮೀಯ ಕೇಳುಗರಿಗೆಲ್ಲ ವೆಂಕಟೇಶ್ ಉಗಾರಣ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಕೇಳಬಹುದು. 6:30 ಚಿಂತನ ಕೇಳುತ್ತೀರಿ ASN ಹೆಬ್ಬಾರ್ ಅವರಿಂದ. ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿದೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ಪ್ರಾಯೋಜಕರು ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:40 ರೈತರಿಗೆ ಸಲಹೆ ಅಮರೇಶ್ ಆಶಯಾಳ ಅವರಿಂದ ಕೇಳುತ್ತೀರಿ. 6:45 ಪ್ರಾಯೋಜಿತ ಸರಣಿ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನ್ವೇಷಣೆಯ ಸರಣಿ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 6:55 ಸಂಸ್ಕೃತದಲ್ಲಿ ವಾರ್ತೆ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಬಹುದು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ. ಪ್ರಾಯೋಜಕರು CDCA ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಬಹುದು. 7:30 ಪ್ರಕಟಣೆಗಳು. 7:30 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿದೆ. 7:45 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ ನಮ್ಮ ನಿಲಯದಿಂದ. 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳಬಹುದು. 8:30 ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಯಲ್ಲಿ ನಮ್ಮ ನಿಲಯದಿಂದ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳನ್ನು ಆಲಿಸಬಹುದು. 10:02 10:32 ಮತ್ತು 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಕೇಳಿಬರಲಿವೆ. 10:30 11:00 ಹಾಗೂ 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:00 ಪ್ರದೇಶ ಸಮಾಚಾರ ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ. 12:05 ವನಿತಾ ವಿಹಾರ ಕತೆ ಅವಳ ಹೆಜ್ಜೆ ಅನಿತಾ ಶೆಟ್ಟಿ ಮೂಡುಬಿದಿರೆ ಅವರಿಂದ. 12:35 ಆರೋಗ್ಯ ಸಂಚಿಕೆಯಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ PM ಉಮಾಂಗ್ ಬಗ್ಗೆ ಮಾಹಿತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೇಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾಡುತ್ತಾರೆ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 5:00 FM 101.3 MHz ಕಾರ್ಯಕ್ರಮಗಳ ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಕೇಳಬಹುದು. ಇನ್ನು ಇಂದಿನ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಭಾಗವಹಿಸುತ್ತಾರೆ ವಿಭೂತಿ ಕುಂಕುಮ ಮಾರಾಟಗಾರ ಮೌನೇಶ ದೇವಸುಗುರು. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ಕೇಳಬಹುದು. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ಗ್ರಾಮದರ್ಶಿ ರಾಯಚೂರು ತಾಲೂಕಿನ ಕುಕನೂರು ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕೃಷಿರಂಗದಲ್ಲಿ BT ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ತಳಿ ತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನೆಡುಗುಂದಿ, ಕೀಟ ತಜ್ಞರಾದ SG ಹಂಚನಾಳ, ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್, ಪ್ರಸ್ತುತಿ ಅಮರೀಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಅನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆ ಪೇಟೆಧಾರಣೆ ಕೇಳಬಹುದು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಮ್ಮ ನಿಲಯದಿಂದ. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇವು ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಸಿದ್ದಯ್ಯ ಪುರಾಣಿಕ ಅವರ ರಚನೆಯನ್ನು ವೃಂದಗನದಲ್ಲಿ ಕೇಳುತ್ತಿದ್ದೀರಿ. ದೇಶಭಕ್ತಿ ಗೀತೆ ಇದಾಗಿತ್ತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳಿ.

0: ಇದೀಗ ಚಿಂತನ ಏಸಿನ್ ಹೆಬ್ಬಾರ್ ಅವರಿಂದ.
1: ಸಮಾಜದಲ್ಲಿ ಎಲ್ಲ ಬಗೆಯ ವೃತ್ತಿಯವರು ಇರುತ್ತಾರೆ. ಇವರಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಇವರೆಲ್ಲ ನಮ್ಮ ಒಟ್ಟಿಗೆ ಇರುವುದರಿಂದಲೇ ನಮ್ಮ ಸಮಾಜ. ಇವರಿದ್ದರೆ ಮಾತ್ರ ನಾವು. ನಮ್ಮ ಉಳಿವು ಅಳಿವುಗಳೆಲ್ಲ ಈ ಎಲ್ಲ ವೃತ್ತಿಯವರನ್ನೇ ಅವಲಂಬಿಸಿದೆ. ಹಾಗಾಗಿ ಯಾರನ್ನು ಯಾವ ವೃತ್ತಿಯವರನ್ನು ಕಡೆಗಣಿಸುವಂತಿಲ್ಲ. ಉದಾಹರಣೆಗೆ ಕ್ಷೌರಿಕರು, ಇವರಿಲ್ಲದಿದ್ದಲ್ಲಿ ನಮ್ಮ ನಿಮ್ಮ ಗಡ್ಡ ಮೀಸೆ ತಲೆ ಕೂದಲುಗಳು ರಸ್ತೆ ತನಕವೂ ಹೋಗುತ್ತಿದ್ದವು. ಇವರಿದ್ದರೆ ಮಾತ್ರ ನಾವು ಚಂದವಾಗಿ ಮನೆಯಿಂದ ಹೊರಬೀಳಲು ಸಾಧ್ಯ. ದರ್ಜಿಗಳು ಅಷ್ಟೇ, ಇವರು ಬಟ್ಟೆ ಹೊಲಿದು ಕೊಡದಿದ್ದರೆ ನಾವು ಎಲ್ಲಿಗೂ ಹೋಗುವಂತಿಲ್ಲ. ಬೆಳಗಿನ ಜಾವದಲ್ಲೇ ಮನೆ ಎದುರು ಹಾಲು ತಂದಿಟ್ಟು ಹೋಗುವವರಿದ್ದಾರಲ್ಲ, ಎಂಥ ಮಳೆ ಇರಲಿ ಚಳಿ ಇರಲಿ ಕತ್ತಲಿರಲಿ, ಇವರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾರೆ. ಹಾಲು ಬರುವುದು ತುಸು ತಡವಾದರೂ ಮನೆಯಲ್ಲಿ ಬೆಳಗ್ಗಿನ ಚಹಾ ಕಾಫಿ ಕುಡಿಯಲಾಗದೆ ಹಾಲಾಹಲ ಕೋಲಾಹಲವೇ ಉಂಟಾಗುತ್ತದೆ. ಅದೇ ರೀತಿ ದಿನಪತ್ರಿಕೆ ಹಂಚುವ ಹಿರಿಯರು ಹುಡುಗರು ಸಹ, ಪಾಪ, ಪ್ರತಿದಿನ ಪತ್ರಿಕೆ ಹಂಚಿಯೇ ಶಾಲೆಗೆ ಹೋಗುವ ಬಾಲಕರಿದ್ದಾರೆ. ವರ್ಷಗಟ್ಟಲೆಯಿಂದ ಸೈಕಲ್ ತುಳಿದು ಪತ್ರಿಕೆ ಹಂಚುವ ಹಿರಿಯರಿದ್ದಾರೆ. ಇವರನ್ನು ನಾವೆಲ್ಲ ಕೃತಜ್ಞತೆಯಿಂದ ನೆನೆಯಬಿಡುವೆ. ಅಡುಗೆ ಮಾಡುವ ಬಾಣಸಿಗರಂತೂ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವ ವೃತ್ತಿಪರರು. ಸದಾ ಬೆಂಕಿಯ ಮುಂದೆ ಕುಳಿತು ನಿಮಗಾಗಿ ರುಚಿ ರುಚಿಯ ಊಟ ತಿಂಡಿ ಪಾನೀಯ ತಯಾರಿಸಿಕೊಡುವ ಇವರನ್ನು ದೂರುವಂತೆಯೇ ಇಲ್ಲ. ನೀವು 500 ಜನರಿಗೆ ಅಡುಗೆ ಅಂತ ಹೇಳಿ ಊಟಕ್ಕೆ 700 ಜನ ಬಂದರೂ ಏನೂ ಬೇಜಾರು ಮಾಡದೆ ಒಲೆಯ ಮುಂದೆ ಕುಳಿತು ತನ್ನನ್ನೇ ತಾನು ಸುಟ್ಟುಕೊಂಡು ನಿಮ್ಮ ಮರ್ಯಾದೆ ಪ್ರತಿಷ್ಠೆ ಹೆಸರು ಹಾಳಾಗದಂತೆ ಅಷ್ಟೂ ಜನಕ್ಕೆ ಸಾಕಾಗುವಷ್ಟು ಅಡುಗೆ ಮಾಡಿ ಹಾಕುವ ಈ ಬಾಣಸಿಗರು ಸಾಮಾನ್ಯರೇ. ಹೀಗೆ ವೈವಿಧ್ಯಮಯವಾದ ಒಂದೊಂದು ವೃತ್ತಿ ಉದ್ಯೋಗದವರು ಬದುಕಿನಲ್ಲಿ ಬಹು ಪ್ರಮುಖರೇ. ಮಡಿವಾಳರು ಬಟ್ಟೆ ಮಡಿ ಮಾಡದಿದ್ದರೆ, ಚಮ್ಮಾರರು ಪಾದರಕ್ಷೆ ಮಾಡದಿದ್ದರೆ, ಮನೆ ಕೆಲಸಕ್ಕೆ ಬರದಿದ್ದರೆ, ಹೀಗೆ ಒಂದೊಂದು ವೃತ್ತಿಯವರು ನಮ್ಮನ್ನು ಆಳುತ್ತಾರೆ. ಒಬ್ಬ ಕೃಷಿಕ ಭತ್ತ ಬೆಳೆದಿದ್ದರೆ ನೀವೇನು ಉಣ್ಣುತ್ತೀರಿ? ಶಿಕ್ಷಕರೇ ಇಲ್ಲದಿದ್ದರೆ ಮಕ್ಕಳ ವಿದ್ಯಾಭ್ಯಾಸದ ಗತಿಯೇನು? ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೊಯ್ಯುವರು ಇಲ್ಲದಿದ್ದರೆ ತಲೆ ಮೇಲೆ ಬಿದ್ದು ಸಾಯಬೇಕಾ? ಮೇಸ್ತ್ರಿಗಳು, ಗಾರೆ ಮಾಡುವವರು, ಬಡಗಿಗಳು, ವಿದ್ಯುತ್ ಜೋಡಣೆಗಾರರು, ಕೊಳಾಯಿ ಹೊಂದಿಸುವವರು, ಬಾವಿ ತೋಡುವವರು, ಹೀಗೆ ಒಂದು ಮನೆ ಕಟ್ಟಬೇಕಾದ್ರೆ ಇವರೆಲ್ಲರೂ ಬೇಕೇ ಬೇಕಲ್ಲವೇ? ನಿಮ್ಮ ಮೇಲೆ ಸುಳ್ಳು ಕೇದು ಬಿದ್ದರೆ ಕಾಪಾಡಲು ವಕೀಲರು ಬೇಕಲ್ಲವೇ? ಹಾಗಿದ್ದರೂ ಒಂದು ಮಗು ಹುಟ್ಟಿದ ತಕ್ಷಣ ಜನ ಯೋಚಿಸುವುದೇ ಈ ಮಗುವನ್ನು ಇಂಜಿನಿಯರ್ ಮಾಡುವುದಾ, ಡಾಕ್ಟರ್ ಮಾಡುವುದಾ ಎಂತ. ಈ ಎರಡು ದೊರಕದಿದ್ದರೆ ಮಾತ್ರ ವಕೀಲರಿಗೆ ಸ್ಥಾನ. ಇದೆಂತಹ ವಿಪರ್ಯಾಸ! ದೇಶದ ಎಲ್ಲರೂ ಇಂಜಿನಿಯರೇ ಡಾಕ್ಟರೇ ಆದರೆ ಬೆಳೆ ಬೆಳೆಯುವವರು ಯಾರು? ನಿಮ್ಮ ಮಕ್ಕಳಿಗೆ ಪಾಠ ಹೇಳುವವರು ಯಾರು? ದವಸ ಧಾನ್ಯ ಎಣ್ಣೆ ಬೇಳೆ ಕಾಳು ಮಾರುವ ವರ್ತಕರೇ ಇಲ್ಲವಾದರೆ ನೀವು ಉಣ್ಣುವುದೇನು? ಸಣ್ಣ ಸಂಪಾದನೆ ಇರಲಿ ದೊಡ್ಡ ಸಂಪಾದನೆ ಇರಲಿ ಅದೇ ಮುಖ್ಯವಲ್ಲ. ನಾವು ನೀವು ಎಲ್ಲ ಸಮಾಜ

0: ಗೌರವದಿಂದ ಬದುಕಬೇಕಾದರೆ ಸುತ್ತಲಿರುವ ಇಂತಹ ಎಲ್ಲ ವೃತ್ತಿ ಉದ್ಯೋಗ ಕಸುಬಿನ ಜನಗಳು ಅಷ್ಟೇ ಮುಖ್ಯ. ಪ್ರಾಮುಖ್ಯ ಸಹ ಅವರಿಲ್ಲದೆ ನಾವಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ನನಗಂತೂ ಈ ವೃತ್ತಿಪರರ ಪ್ರಾಮುಖ್ಯತೆ ಅವಶ್ಯಕತೆ ಕೊರೋನಾ ಸಂದರ್ಭದಲ್ಲಿ ಚೆನ್ನಾಗಿಯೇ ಆಯಿತು. ಪ್ರಧಾನಿಯವರು ಇಡೀ ದೇಶದಲ್ಲಿ ಒಂದು ತಿಂಗಳ ಸ್ವಯಂ ಕರ್ಫ್ಯೂ ವಿಧಿಸಿಕೊಳ್ಳಿ ಎಂದಾಗ ಮೈಸೂರಲ್ಲಿ ಮಗನ ಗೃಹ ಪ್ರವೇಶದಲ್ಲಿ ಇದ್ದ ನಾನು ತಕ್ಷಣ ಕುಂದಾಪುರದ ನನ್ನ ಮನೆಗೆ ಮರಳಬೇಕಾಯಿತು. ನನ್ನ ಕಾರಿನಲ್ಲಿ ನಮ್ಮನ್ನು ಕುಂದಾಪುರಕ್ಕೆ ಬಿಟ್ಟು ಬನ್ನಿ ಎಂತ ಮೈಸೂರಿನ ಚಾಲಕರಲ್ಲಿ ಕೇಳಿದರೆ, ಕಾರನ್ನು ಅಲ್ಲೇ ಬಿಟ್ಟರೆ ನಾವು ವಾಪಸ್ ಬರುವುದು ಹೇಗೆ? ರೈಲಿಲ್ಲ, ಬಸ್ ಇಲ್ಲ, ಯಾವುದೇ ಸಾರಿಗೆ ಸಂಪರ್ಕ ನಾಳೆ ಬೆಳಗ್ಗೆಯಿಂದ ನಿಷೇಧ ಅಲ್ವೇ ಎಂದರು. ಹಾಗೆ ಒಂದು ಉಪಾಯ ಮಾಡಿದೆವು. ನನ್ನ ಮಗನ ಕಾರನ್ನು ಹೊರಡಿಸಿ ನಾವು 8 ಮಂದಿ ಕುಂದಾಪುರಕ್ಕೆ ಹೊರಟೆವು. ಚಾಲಕರು ನನ್ನ ಕಾರನ್ನು ಕುಂದಾಪುರದಲ್ಲಿ ಬಿಟ್ಟು ನನ್ನ ಮಗನ ಕಾರಲ್ಲಿ ಮೈಸೂರಿಗೆ ಹಿಂದಿರುಗುವುದು ಎಂದಾಯಿತು. ಆದರೆ ಮಡಿಕೇರಿಗೆ ಪ್ರವೇಶ ಬಂದ್ ಆಗಿತ್ತು, ಮಂಗಳೂರಿಗೂ ಮಾರ್ಗ ಮುಚ್ಚಿದ್ದರು. ಚಾಲಕರು ಧೃತಿಗೆಡದೆ ಧರ್ಮಸ್ಥಳ, ಕಾರ್ಕಳ, ಮಣಿಪಾಲಗಳ ಒಳದಾರಿಯಲ್ಲಿ ಆ ರಾತ್ರಿಯಲ್ಲಿ ಕಾರು ಓಡಿಸಿ ಕ್ಷೇಮವಾಗಿ ಕುಂದಾಪುರ ಮುಟ್ಟಿಸಿದರು. ಇಂತಹ ಚಾಲಕರಿಲ್ಲದಿದ್ದರೆ ಏನಾಗುತ್ತಿತ್ತು? ಮನೆ ತಲುಪಿದರೆ ಕೊಳಾಯಿಗಳಲ್ಲಿ ಒಂದು ಹನಿ ನೀರು ಬರುತ್ತಿಲ್ಲ, ಕುಡಿಯಲು ನೀರಿಲ್ಲ, ಪಂಪ್ ಹಾಳಾಗಿತ್ತು. ರಾತ್ರಿ 1 ಗಂಟೆಗೆ ಪ್ಲಂಬರ್ನಿಗೆ ಫೋನ್ ಮಾಡಿ ಅಸಹಾಯಕತೆ ಹೇಳಿದಾಗ ಅಪರಾತ್ರಿಯಲ್ಲೂ ನಿದ್ದೆ ಬಿಟ್ಟು ಎದ್ದು ಬಂದು ದುರಸ್ತಿ ಮಾಡಿ ನೀರು ದೊರಕಿಸಿಕೊಟ್ಟ. ಹೇಳ ಹೋದರೆ ಒಂದೊಂದು ವೃತ್ತಿ ಕಸುಬಿನವರು ಸಮಾಜದ ಅವಿಭಾಜ್ಯ ಅಂಗ, ನಮ್ಮ ಬದುಕಿಗೆ ಅನಿವಾರ್ಯವಾದವರೇ. ಯಾರನ್ನೂ ನಾವು ಸಣ್ಣವರೆಂತಲೂ, ಸಣ್ಣ ಕೆಲಸದವರೆಂತಲೂ ಉಪೇಕ್ಷಿಸುವಂತಿಲ್ಲ. ಇಂತಹವರನ್ನೆಲ್ಲ ಕೂಡಿಕೊಂಡೇ ಸಮಾಜ ಅಸ್ತಿತ್ವದಲ್ಲಿದೆ. ಈ ಸತ್ಯವನ್ನು ಅರಿತಾಗಲೇ ವಿವಿಧತೆಯಲ್ಲಿ ಏಕತೆ ಎಂಬ ಉಕ್ತಿಯ ಅಂತರಾಳ ಅರ್ಥವಾಗುತ್ತದೆ.
1: ಇದುವರೆಗೆ ASN ಹೆಬ್ಬಾರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
5: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
4: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ.

0: ಇದೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗ್ಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂತ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಉಚಿತ ಬಟ್ಟೆ ಪುಸ್ತಕ ಎಲ್ಲನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ಚಿತ್ರದುರ್ಗ ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395. ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:41. ರೈತರಿಗೆ ಸಲಹೆ.
3: ಇತ್ತೀಚೆಗೆ ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಕಡೆ ಹೆಚ್ಚಿನ ಒಂದು ಒಲವನ್ನು ಕೊಡಲಾಗ್ತಾ ಇದೆ. ಕೃಷಿಯು ಅನೇಕ ವಿಷಯಗಳನ್ನು ಒಳಗೊಂಡಿರುವುದರಿಂದ ಅವುಗಳಲ್ಲಿ ಮುಖ್ಯವಾಗಿ ಆಹಾರ ಬೆಳೆಗಳಾದಂತಹ ಭತ್ತ, ಗೋಧಿ, ಜೋಳ, ರಾಗಿ, ದ್ವಿದಳ ಧಾನ್ಯದ ಬೆಳೆಗಳು, ಮುಖ್ಯವಾಗಿ ಹಣ್ಣುಗಳು, ತರಕಾರಿಗಳು ಮತ್ತು ಉಪ ಕಸಬುಗಳಾದಂತಹ ಜೇನು ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ, ಜಾನುವಾರುಗಳ ಸಾಕಾಣಿಕೆ, ಕೊಯ್ಲು ಮಾಡಲು, ಸಂಸ್ಕರಿಸಲು, ಸಂಗ್ರಹಿಸಲು, ಮಾರಾಟ ಮಾಡಲು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಅತಿ ಮುಖ್ಯವಾಗಿರ್ತದೆ. ಕೃಷಿ ಅಭಿವೃದ್ಧಿಯು ಗ್ರಾಮೀಣ ಅಭಿವೃದ್ಧಿಯೊಂದಿಗೆ ನಿಕಟವಾದಂತಹ ಒಂದು ಸಂಬಂಧವನ್ನು ಹೊಂದಿದೆ. ಏಕೆಂದರೆ ಗ್ರಾಮೀಣ ಜನಸಂಖ್ಯೆ ಬಹುಪಾಲು ಜನರು ಹಲವು ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಗೊಂಡಿರ್ತಾರೆ. ಹೆಚ್ಚಿನ ಕೃಷಿ ಉತ್ಪಾದನೆಯು ಗ್ರಾಮೀಣ ಪ್ರದೇಶಗಳಿಂದಲೇ ಬರ್ತದೆ. ಗ್ರಾಮೀಣ ಪ್ರದೇಶಗಳು ನಗರ ಪ್ರದೇಶಗಳಿಂದ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರ್ತದೆ. ಜೊತೆಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಜನಸಂಖ್ಯೆಯು ಬಹುಪಾಲು ಗ್ರಾಮೀಣ ಪ್ರದೇಶಗಳಲ್ಲಿಯೇ ವಾಸ ಮಾಡ್ತದೆ. ಸಹಜವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಜನಸಂಖ್ಯೆಯ ಪ್ರಮಾಣ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಬದಲಾಗ್ತದೆ. ಭಾರತದಲ್ಲಿನ ಸಣ್ಣ ಮತ್ತು ಕನಿಷ್ಠ ರೈತರೊಂದಿಗೆ ಬದಲಾಗುತ್ತಿರುವ ಕೃಷಿ ಪರಿಸ್ಥಿತಿಗಳು ಮತ್ತು ಸಂಪನ್ಮೂಲಗಳನ್ನು ನೋಡಿದರೆ ನೈಸರ್ಗಿಕ ಕೃಷಿಯು ಸ್ಥಳೀಯ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯನ್ನು ಕೇಂದ್ರೀಕರಿಸುವುದು ಜೊತೆಗೆ ಸುಸ್ಥಿರ ಕೃಷಿಯನ್ನು ಹೊರಹೊಮ್ಮಲಿಕ್ಕೆ ಅವಕಾಶ ಆಗಿರ್ತದೆ. ನೈಸರ್ಗಿಕ ಕೃಷಿ ಬೇಸಾಯವು ಸಮಗ್ರ ಕೃಷಿ ವ್ಯವಸ್ಥೆಯಾಗಿದ್ದು ಮಣ್ಣಿನ ಪುನರುತ್ಪಾದನೆ, ನೀರು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಪೋಷಕಾಂಶ ಭರಿತ ಆಹಾರವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಪ್ರಕೃತಿಯೊಂದಿಗೆ ಸೌಹಾರ್ದಯುತವಾಗಿ ಕೆಲಸವನ್ನು ಮಾಡಲು ನೈಸರ್ಗಿಕ ಕೃಷಿಯು ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇನ್ನು ನೈಸರ್ಗಿಕ ಕೃಷಿಯ ತಂತ್ರಗಳು ಅಥವಾ ಮುಖ್ಯ ವಿಷಯಗಳ ಕುರಿತು ಹೇಳೋದಾದರೆ ಮಣ್ಣಿನ ಕನಿಷ್ಠ ಅಡಚಣೆ ಅಥವಾ ಕನಿಷ್ಠ ಸಾಗುವಳಿ ಅಂತಂದರೆ ಮಣ್ಣಿನ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ತೊಂದರೆಗಳನ್ನು ಕಡಿಮೆ ಮಾಡುವುದು ಆಗಿರ್ತದೆ. ಜೊತೆಗೆ ಮಣ್ಣನ್ನು ಸಸ್ಯವರ್ಗ ಮತ್ತು ನೈಸರ್ಗಿಕ ವಸ್ತುಗಳಿಂದ ಮುಚ್ಚಬಹುದು. ಜೊತೆಗೆ ಕೃಷಿ ಪರಿಕರಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಸಾಧ್ಯವಾದಷ್ಟು ಪ್ರಾಣಿಗಳನ್ನು ಜಮೀನುಗಳಲ್ಲಿ ಸಂಯೋಜನೆಯನ್ನು ಮಾಡಲು ಈ ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ಅಥವಾ ಪ್ರಮುಖ ಅಭ್ಯಾಸಗಳನ್ನು ನೈಸರ್ಗಿಕ ಕೃಷಿಯಲ್ಲಿ ಮಾಡಲಾಗ್ತದೆ. ನೈಸರ್ಗಿಕ ಕೃಷಿಯು ರಾಸಾಯನಿಕ ಮುಕ್ತ ಸಾಂಪ್ರದಾಯಿಕ ಕೃಷಿಯ ಒಂದು ವಿಧಾನ ಆಗಿರ್ತದೆ. ಇದು ಬೆಳೆ, ಮರ ಮತ್ತು ಜಾನುವಾರುಗಳನ್ನು ಕ್ರಿಯಾತ್ಮಕ ಜೀವ ವೈವಿಧ್ಯತೆಯೊಂದಿಗೆ ಸಂಯೋಜಿಸುವ ವಿಜ್ಞಾನ ಆಧಾರಿತ ವೈವಿಧ್ಯಮಯ ಕೃಷಿ ವ್ಯವಸ್ಥೆಯನ್ನು ಇದು ಒಳಗೊಂಡಿರ್ತದೆ. ಇನ್ನು ಮುಖ್ಯವಾಗಿ ನೈಸರ್ಗಿಕ ಕೃಷಿ ಯಾಕೆ ಬೇಕು ಅಂತ ಹೇಳಿ ನಮಗೆ ಪ್ರಶ್ನೆ ಎದುರಾದರೆ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಿರುವಂತಹ ಎಲ್ಲ ಪ್ರಮುಖ ಪೋಷಕಾಂಶಗಳು ಬೇರುಗಳ ಸುತ್ತಲೂ ಲಭ್ಯವಿರುತ್ತದೆ ಮತ್ತು ಸಸ್ಯಗಳು ಬೇಕಾಗುವಂತಹ 98.5% ಪೋಷಕಾಂಶಗಳನ್ನು ಗಾಳಿ, ನೀರು ಮತ್ತು ಸೌರಶಕ್ತಿಯಿಂದ ಉಳಿದ 1.5% ಪೋಷಕಾಂಶಗಳನ್ನು ಮಣ್ಣಿನಿಂದ ತೆಗೆದುಕೊಳ್ಳುತ್ತದೆ. ನೈಸರ್ಗಿಕ ಕೃಷಿಯು ಹೊಲದಲ್ಲಿ ಬೆಳೆಯುವ ಕಸ ಕಡ್ಡಿಗಳನ್ನು ಮರುಬಳಕೆ ಮಾಡುವುದು, ಪೋಷಕಾಂಶಗಳ ಸಮರ್ಥ ಬಳಕೆಯಿಂದಾಗಿ ದ್ವಿದಳ ಧಾನ್ಯದ ಬೆಳೆಗಳು ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುವುದರಿಂದ ನಂತರದಲ್ಲಿ ಬೆಳೆಗೆ ಅದು ಅನುಕೂಲ ಆಗ್ತದೆ ಮತ್ತು ಬೆಳೆ ಸರದಿಯನ್ನು ವೈವಿಧ್ಯಗೊಳಿಸಿದಂತಹ ನಂತರದಲ್ಲಿ ಜಮೀನುಗಳಲ್ಲಿ ಹಸುವಿನ ಸಗಣಿ ಮೂತ್ರವನ್ನು ಬಳಸಿಕೊಳ್ಳುತ್ತದೆ. ಇನ್ನು ಈ ನೈಸರ್ಗಿಕ ಕೃಷಿಯಲ್ಲಿ ವೆಚ್ಚ ಕಡಿತದ ಮೂಲಕ ಮತ್ತು ಬೆಳೆ ವೈಫಲ್ಯದ ಅಪಾಯಗಳನ್ನು ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಲು ಸಹಕಾರಿ ಆಗ್ತದೆ.
2: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ರಾಯಚೂರು.

0: ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು.
1: ಕೇಳಿ ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
3: ಶರಣು ಶರಣಾರ್ಥಿ
4: ಬಸವರಸ. ಈ ತನು ಸಕಲ ತನುಗಳನ್ನ ತನ್ನಂತೆಯೇ ನೋಡುವ ದೃಷ್ಟಿ ಯಾಕೆ ಕುರುಡಾಗಿದೆ?
2: ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ರಿ ತಾಯಿ. ಕಣ್ಣಿನಲ್ಲಿ ಎರಡು ದೃಶ್ಯಗಳಿವೆ, ಒಂದು ಮನೋಮಯವಾದ ದೃಶ್ಯ, ಮತ್ತೊಂದು ಅರಿವಿನ ಜ್ಞಾನಮಯವಾದಂಥ ದೃಶ್ಯ. ಮನೋಮಯವಾದ ದೃಶ್ಯದ ಮೂಲಕ ಕಣ್ಣನ್ನು ಬಳಸಿ ಮನ ನೋಡೋದ್ರಿಂದ ಹೆಣ್ಣು ಗಂಡು ಶ್ರೀಮಂತ ಬಡವ ಪ್ರಧಾನಿ ಸೈನಿಕ ಅಂತ ತನು ತನುವನ್ನೇ ಸೀಳಿ ನೋಡ್ತದೆ. ಹೀಗೆ ನೋಡೋದು ತಪ್ಪು ಅಂತ ತನುವನ್ನು ತನುವಿನಂತೆ ನೋಡುವಂತ ಅರಿವಿನ ದೃಶ್ಯ ಮನೋಮಯವಾದ ದೃಶ್ಯಕ್ಕೆ ಪಾಠ ಮಾಡ್ತದೆ. ಹೀಗಾಗಿ ತಾನು ಹಾಗೆ ನೋಡಿದ್ದು ತಪ್ಪು ಅಂತ ತನಗೆ ಹೊಳಿತದೆ.
4: ಬಸವಣ್ಣ, ಬಹುದಿನಗಳಿಂದ ಕಾಡುವ ಪ್ರಶ್ನೆಯೊಂದಿದೆ. ಮೇಲು ಕೀಳು ಅಂತ ನೋಡುವ ಸಮಾಜ ಸುಧಾರಿಸೋದಾದ್ರೂ ಹೇಗೆ?
2: ಸಮಾಜವನ್ನ ಸುಧಾರಿಸ್ಲಿಕ್ಕೆ ಬರೋದಿಲ್ಲ ತಾಯಿ, ತನ್ನನ್ನು ತಾನು ಸುಧಾರಿಸಿಕೊಳ್ಳಲಿಕ್ಕೆ ಮಾತ್ರ ಬರ್ತದೆ. ತನ್ನನ್ನು ತಾನು ಸುಧಾರಿಸಿಕೊಳ್ಳೋದೇ ಸಮಾಜ ಸುಧಾರಣೆ. ತಾನು ಅರಿವಿನ ಕಣ್ಣಿನಿಂದ ನೋಡಿದರೆ ಸಮಾಜ ಕೆಟ್ಟಿಲ್ಲ, ಸಕಲ ತನುಗಳು ತನುಗಳೇ ಆಗಿವೆ, ತನುವಿನಲ್ಲಿ ತನ್ಮಯವಾದ ಅರಿವು ಕೂಡ ಹಾಗೆಯೇ ಇದೆ, ತನುವನ್ನು ಆವರಿಸಿದಂಥ ಮನ ಕೂಡ ಒಂದೇ ಆಗಿದೆ, ಮನದಿಂದಾಗಿ ತನು ತೊಂದರೆಗೆ ಒಳಗಾಗಿದೆ ಅಂತ ತಿಳಿತದೆ.
5: ಅರಿವಿನ ಕಣ್ಣಿನಿಂದ ನೋಡೋದು ಹೇಗೆ ಬಸವರಸ?
2: ಮನೋಮಯವಾದ ಕಣ್ಣು ವಸ್ತುವಿನ ಸತ್ಯ ಮುಚ್ಚಿಟ್ಟು ನೋಡ್ತದೆ, ಅಂದರೆ ಅದಕ್ಕೆ ವಸ್ತುವಿನ ಸತ್ಯ ಕಾಣೋದಿಲ್ಲ, ಅದು ಕುರುಡು ಕಣ್ಣು.
5: ಅದು ಹೇಗೆ ಬಸವರಸ?
2: ಮನೋಮಯವಾದ ದೃಶ್ಯ ಕಲ್ಲನ್ನ ಕಲ್ಲು ಅಂತಾನೆ ನೋಡ್ತದೆ. ಅದೇ ಕಲ್ಲನ್ನ ಕೆತ್ತಿ ಮೂರ್ತಿ ಮಾಡಿದಾಗ ಅದು ದೇಹಕ್ಕೆ ದೇವರು ಅಂತ ತಿಳಿ ಹೇಳಿ ಕೈ ಮುಗಿಯುವಂತೆ ಮಾಡ್ತದೆ. ಮನಕ್ಕೆ ವಸ್ತುವಿನ ಸತ್ಯ ಗೊತ್ತಾಗೋದಿಲ್ಲ. ತನುವಿನಲ್ಲಿರುವಂತಹ ಪದಾರ್ಥಗಳು ಒಂದೇ ಆಗಿದ್ರು ಕೂಡ ತನುವನ್ನ ತನು ಅಂತ ನೋಡ್ಲಿಕ್ಕೆ ಮನೋಮಯವಾದಂಥ ಕಣ್ಣಿಗೆ ಸಾಧ್ಯ ಆಗೋದಿಲ್ಲ. ತನುವಿನ ಸತ್ಯ ಒಂದೇ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ರಕ್ತ ಮೂಳೆ ಮಾಂಸ ಮಜ್ಜ ಮೇಧಸ್ಸು ಇವು ಯಾವು ಕೂಡ ಹೆಣ್ಣು ಅಲ್ಲ ಗಂಡು ಅಲ್ಲ. ಆದರೂ ಕೂಡ ತನು ತನುವನ್ನ ಹೆಣ್ಣು ಅಂತ ಗಂಡು ಅಂತ ನೋಡ್ತದೆ. ಕಣ್ಣಿನಲ್ಲಿರುವಂಥ ಅರಿವಿನ ದೃಶ್ಯ ಮರೆಯಾಯಿತು. ಮನೋಮಯ ದೃಶ್ಯದ ಬಲ ಅಧಿಕ ಆಗಿರೋದ್ರಿಂದ ವಸ್ತುವಿನ ಸತ್ಯ ನೋಡ್ಲಿಕ್ಕೆ ಮನಕ್ಕೆ ಸಾಧ್ಯ ಆಗೋದೇ ಇಲ್ಲ.
5: ಇದಕ್ಕೆ ಪರಿಹಾರ ಇಲ್ವೇ ಬಸವಣ್ಣ?
2: ಖಂಡಿತ ಇದೆ. ವಸ್ತುವಿನ ಸತ್ಯ ನೋಡುವ ಅರಿವಿನ ಕಣ್ಣು ಬಳಕೆಯಾಗಬೇಕು. ಆಗ ಮನೋಮಯ ದೃಶ್ಯ ತನಗೆ ತಾನೇ ಇಲ್ಲ ಆಗ್ತದೆ. ಕಲ್ಲನ್ನ ಕಲ್ಲು ಅಂತಾನೆ ನೋಡ್ತದೆ. ಕಲ್ಲಲ್ಲಿ ಯಾವ ದೇವರನ್ನ ಕೆತ್ತಿದ್ರೇನು, ಕಲ್ಲು ಕಲ್ಲೇ ಆಗಿದೆ.
6: ಆಹಾ, ಪ್ರಭುದೇವರು ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿಗಳನ್ನ ಕರೆದುಕೊಂಡು ಮಹಾಮನೆಗೆ ಆಗಮಿಸಿದ್ದಾರೆ. ಅವರಿಬ್ಬರನ್ನ ಮಹಾಮನೆಗೆ ಬರಮಾಡಿಕೊಳ್ಳೋಣ. ಇಂದು ಮತ್ತೆ ನಮ್ಮ ಸಭೆಗೆ ಶೋಭೆ ಬಂದಿದೆ. ದಯವಿಟ್ಟು ಅಲ್ಲಮ್ಮ ಪ್ರಭುಗಳು ವೇದಿಕೆಯ ಅಧ್ಯಕ್ಷತೆಯನ್ನು ಅಲಂಕರಿಸಬೇಕು ಅಂತೇಳಿ ನಿವೇದಿಸಿಕೊಳ್ಳುತ್ತೇನೆ.
7: ಸಕಲ ಶರಣರಿಗೂ ಶರಣು ಶರಣಾರ್ಥಿ. ಇವರು ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿಗಳು, ಕರ್ಮಯೋಗಿಗಳು. ಮಹಾಜ್ಞಾನದ ಆಸೆಯಿಂದಾಗಿ ಕಲ್ಯಾಣಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಸ್ವಾಗತ.
8: ಬೆಳಗು ಬೆಳಗಿನಲ್ಲಿ ಕೂಡಿದರೆ ಕತ್ತಲೆ ಹೇಗೆ ಉಳಿಯುವುದಿಲ್ಲವೋ ಹಾಗೆಯೇ ಮಹಾನುಭಾವಗೋಷ್ಠಿಯ ಮಾಡುವಲ್ಲಿ ಸತ್ಸಂಗದಲ್ಲಿ ಭಾಗಿಯಾದವರ ಅಜ್ಞಾನವು ಅಳಿದು ನಿಜವನ್ನು ಅರಿಯುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಶರಣರ ಮಹಾನುಭಾವರ ಸೋಂಕಿನ ಸೆರಗಿನೊಳಗೆ ಇದ್ದು ನಾನು ಪರಮಸುಖಿಯಾಗಿ ಮಡಿವಾಳಯ್ಯನ ಪಾದದಲ್ಲಿ ಮನಮಗ್ನನಾದೆನು ಪ್ರಭುವೇ.
6: ಅಂಗದ ಮೇಲೆ ಲಿಂಗ ಇಲ್ಲದಿದ್ದರೆ ಪ್ರಾಣದಲ್ಲಿ ಲಿಂಗ ಪರಿಣಾಮವನ ಐದುವ ಪರ್ಯಂತೂ ಅಂಗತ್ರಯವುಳ್ಳವರು ಲಿಂಗತ್ರಯ ಸಂಪನ್ನರಾಗಲೇಬೇಕು. ಅಂತಹದರಲ್ಲಿ ಒಂದಂಗ ವಿರಹಿತರಾಗಿ ಇರುವವರು ಉಂಟೆ? ಕಂಗಳ ನೋಟಕ್ಕೆ ಇಂಬಾವುದು ಹೇಳ, ಒಂದಂಗ ತೊರೆದಾಗ ಸಂದುಬೇನೆ ಇಲ್ಲದೆ ಇರುವ ಮಡಿವಾಳಯ್ಯನ ನಿಲುವು ನಿಮಗೆ ಹೇಗೆ ಸಾಧ್ಯ ಆಗೋದು ಸಿದ್ದರಾಮಯ್ಯ?
8: ಚೆನ್ನಬಸವಣ್ಣ, ಬಸವಣ್ಣ, ಪ್ರಭುದೇವರಿಗೆ ಹಾಗೂ ಸತ್ಸಂಗದಲ್ಲಿ ಭಾಗಿಯಾದ ಸಕಲ ಶರಣರಿಗೆ ಶರಣು ಶರಣಾರ್ಥಿ. ತನುವೂ ಇದೆ ಅನ್ನೋ ಭಾವ ನನ್ನ ಮನದಲ್ಲಿಲ್ಲ, ಮನವೂ ಇದೆ ಅನ್ನೋ ಭಾವ ಅರಿವಿನಲ್ಲಿ ಇಲ್ಲ, ಅರಿವೂ ಇದೆ ಅನ್ನೋ ಭಾವ ನಾನು ನುಡಿಯುವ ನುಡಿಯೊಳಗಿಲ್ಲ. ಹೀಗೆ ತನು ಮನ ಜ್ಞಾನ ಅನ್ನೋ ತ್ರಿವಿಧವು ಏಕಾರ್ಥವಾದ ಬಳಿಕ ಯಾವ ತನುವಿನ ಮೇಲೆ ಲಿಂಗವನ್ನು ಸ್ವಾಯತ್ತ ಮಾಡಲಿ ಚೆನ್ನಬಸವಣ್ಣ? ಕಾಯವೇ ಬಸವಣ್ಣ, ಪ್ರಾಣವೇ ಪ್ರಭುದೇವ, ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬ ಮಹಾಜ್ಞಾನದಲ್ಲಿ ಒಳ ಹೊರಗೆಂಬುದಿಲ್ಲ.
6: ಸಿದ್ದರಾಮಯ್ಯ, ಅಂಗ ಇಲ್ಲ ಅಂತ ಹೇಳುವಲ್ಲಿಯೇ ಅಂಗದ ಶಂಕೆ ಬಿಡದು. ಅಂಗ ಇಲ್ಲ ಅಂತ ಹೇಳಿದ ಮೇಲೆ ಇತ್ತು ಅನ್ನುವ ಶಂಕೆ ಹುಟ್ಟಿದಂತಲ್ವೇ? ಅಂಗ ಇಲ್ಲ ಅಂತ ಹೇಳುವ ಮಾತಿನಲ್ಲಿಯೇ ಲಿಂಗದ ಶಂಕೆಯೂ ಬಚ್ಚಿಟ್ಟುಕೊಂಡಿದೆ. ಇಲ್ಲ ಅನ್ನೋದಕ್ಕೆ ಉಂಟು ಅನ್ನೋದೇ ಮರಹು, ಉಂಟು ಅನ್ನೋದಕ್ಕೆ ಇಲ್ಲ ಅನ್ನೋದೇ ಮರಹು. ಉಂಟು ಇಲ್ಲ ಅನ್ನೋದು ಕೂಡ ಅರಿಯುವವರೆಗೆ ಪ್ರಾಣಲಿಂಗ ಸಂಬಂಧ ಸಯವಾದದ್ದು. ಹೀಗೆಂದ ಮೇಲೆ ಪ್ರಾಣಲಿಂಗ ಸಂಬಂಧವೆಂಬುವುದು ನಿನಗೆ ಬಹುದೂರವಲ್ಲ.
8: ತನು ಇದೆ ಅಂತ ನೋಡಲು ಹೋದರೆ ತನುವೆಲ್ಲ ಗುರುದೇವನೇ, ಮಣ ಇದೆ ಅಂತ ನೋಡಲು ಹೋದರೆ ಮಣವೆಲ್ಲ ಪ್ರಭುವೇ, ಭಾವ ಇದೆ ಅಂತ ನೋಡಲು ಹೋದರೆ ಭಾವವೆಲ್ಲ ಬಸವರಸ. ನೀನೆಂಬುದು ನನ್ನಲ್ಲಿ ಉಂಟಾಗಿ ಭ್ರತ್ಯಾಚಾರವೆಂಬುದೂ ಇಲ್ಲ, ನಾನೆಂಬುದು ಕೂಡ ನನ್ನಲ್ಲೇ ಉಂಟಾಗಿ ಅಹಂಕಾರ ಇಲ್ಲ. ಲಿಂಗ ಸರ್ವಾಂಗದಲ್ಲಿ ಸಂಗಮ ಆಗಿರುವುದನ್ನು ನುಡಿದು ಹೇಳುವಂತಿಲ್ಲ ಚೆನ್ನಬಸವಣ್ಣ, ಅದು ಸ್ವಾನುಭವಕ್ಕೆ ಬರುವ ಮಾತು.
7: ಆಕಾಶವನ್ನು ಹಾರುವವನ ಮುಂದೆ ನಿಚ್ಚಣಿಕೆ ಅವಶ್ಯಕತೆಯಾದರೂ ಯಾಕೆ ಬೇಕು? ಸಮುದ್ರವನ್ನೇ ದಾಟುವವನಿಗೆ ಹರಿಗೊಲ್ಲ ಹಂಗೈಕೆ, ಸೀಮೆಯ ಮೀರದ ನಿಸ್ಸೀಮ ಸಿದ್ದರಾಮನಿಗೆ ಸೀಮೆಯ ಹಂಗೈಕೆ, ಗುಹೇಶ್ವರ ಲಿಂಗದಲ್ಲಿಯೇ ಸಂಗಮವಾದ ಸಿದ್ದರಾಮನಿಗೆ ಪುನಃ ಲಿಂಗ ಬೇಕೆ ಹೇಳ?
6: ಇವತ್ತಿನ ಸಭೆಯನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
3: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಜೆ.

ಭಾಗವಹಿಸಿದ ಕಲಾವಿದರು ರೇಚವ್ವ, ಶ್ರೀದೇವಿ, ಬೊಂತಾದೇವಿ, ನಾಗರತ್ನ ಹೆಚ್, ಚೆನ್ನಬಸವಣ್ಣ, ವೆಂಕಟೇಶ್ ಹೂಗಾರ್, ಅಲ್ಲಮ್ಮ ಪ್ರಭು, ಬಿ ರಾಜಗೋಪಾಲ್, ಸಿದ್ಧರಾಮ ಶಿವಯೋಗಿ, ಡಾಕ್ಟರ್ ವಿ ಜಿ ಬೌಲತ್ತಿ. ಶೀರ್ಷಿಕೆ ಗೀತೆ.

0: ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಇಲ್ಲಿ ಟ್ರಾಮಾ ಸೆಂಟರ್, ಸಿಟಿ ಸ್ಕ್ಯಾನ್, ನ್ಯೂರೋ ಮೈಕ್ರೋಸ್ಕೋಪ್, ಬ್ರೇವ್ ಸರ್ಜರಿ, ಸ್ಪೈನ್ ಸರ್ಜರಿ, ನೀ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಕೆಲನೋಸ್ಕೋಪಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ವೈದ್ಯಕೀಯ ವಿಭಾಗ, ಶಸ್ತ್ರಚಿಕಿತ್ಸೆ, ಒಬಿಜಿ, ಸ್ತ್ರೀರೋಗ ವಿಭಾಗ ಸೇರಿದಂತೆ ಅನೇಕ ರೀತಿಯ ಚಿಕಿತ್ಸೆ ವಿಭಾಗಗಳು ಇಲ್ಲಿವೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಇಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ಧೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು, ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ನಿಗಾ ವಹಿಸಬೇಕು, ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47% ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53% ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ, ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯ ಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042ರ ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ಧವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ

0: ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವೇಜ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪ ಇದೊಂದು ವಿಜ್ಞಾನದ ಪದ ಅಂತ ಅನ್ಸುತ್ತೆ. ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
3: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನು ಆಧರಿಸಿ ಈ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನು ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂಥ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳೂ ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂಥದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನು ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನನ್ನು ಮಾತ್ರ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂಥ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂಥ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ

0: ಕೈಲಿ ಆಗದೇ ಇರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂಥ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
1: ಒಂದು ಹೊಸ
0: ಆವಿಷ್ಕಾರವಾಗಿ ಆಗಿದೆ. ನಾನೀಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವೆಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂಥ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂಥ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವುದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸ್ಬೋದು ಅಂತ ಹೇಳಿದ್ರೆ, ಅನೇಕ ಸ್ಥಳಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂಥದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ, ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂತಹ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡುಹಿಡ್ಕೋಬಹುದು.
1: ಖಂಡಿತ, ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಪ್ ಅಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟ್ ಅಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮ್ಗೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದ್ರೂ ಅವರಿಗೆ ಉಪಯೋಗ ಇದೆಯಾ? ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು.
0: ನಿಜ, ನಾನು ಈಗಾಗಲೇ ಹೇಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನು ಹೇಳ್ತೀವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನು ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನು ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
1: ಮುಂದಿನ ಮುನ್ಸೂಚನೆಯನ್ನ ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
0: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತಹ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತೆ ಹೆಚ್ಚು ನಿಖರವಾಗಿ ನಾವು ಮಾಡುವಂತ ಸಾಧ್ಯತೆಗಳಿವೆ.
1: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸು ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ, ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗತ್ತೆ, ಏನೇನೋ ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ. ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
0: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೇನೆ ಈ ರೋಗಗಳಿಗೆ ಹೊಸ ರೀತಿಯಾದಂತಹ ಔಷಧಿಗಳನ್ನ ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
1: ಈಗ ಇನ್ನೊಂದು ಅಶ್ವಿಜ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ ಯು ಪಿ ಐ ನಿಂದ ನಾವು ಪೇಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೆಯೇ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ ಯು ಪಿ ಐ ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದ್ರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
0: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂತಹ ಆತಂಕ ಇರುತ್ತೆ. ಯಾವುದೋ ಒಂದು ಕ್ಯೂ ಆರ್ ಕೋಡ್ ಅನ್ನು ತೋರಿಸಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂತಹ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂತಹ ಆನ್ಲೈನ್ ವಹಿವಾಟುಗಳನ್ನು ನಾವು ಏನ್ ಮಾಡ್ತೀವಿ, ಇದನ್ನ ಅತ್ಯಂತ ಸುರಕ್ಷಿತವಾಗಿ ಮಾಡುವಂತಹ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಶನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನ ಬಳಸಿ ಈ ರೀತಿಯಾದಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನ ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
1: ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನ ನೀಡಿ

0: ಬರ್ತಾ ಇದೆ. ಜನರು ಭಯವನ್ನ ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ UPI ಪೇಮೆಂಟ್ ಅನ್ನ ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಗೇನೆ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆದ್ರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
1: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂಥ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳ್ದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರೂ ಬರುವಂಥದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂಥ ಎಲ್ಲ ನೈಸರ್ಗಿಕ ವಿಕೋಪಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನು ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
0: ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರಬಹುದು ಅಥವಾ ಮಕ್ಕಳುಗಳಾಗಿರಬಹುದು, ಈ ಕ್ಷೇತ್ರಕ್ಕೆ ತಾವು ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಸಲಹೆಯನ್ನು ನೀಡ್ತೀರಾ?
1: ಖಂಡಿತ, ಇಂದಿನ ಮಕ್ಕಳೇ ನಾಳೆನ ವಿಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂಥ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಅವರ ಕೊಡುಗೆಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ.
0: ಯಾವ ಏಜಿಂದ ಶುರುವಾಗುತ್ತೆ ಇಲ್ಲಿಗೆ ಎಂಟ್ರಿ?
1: ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ ಆಲ್ರೆಡಿ. ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವು ಏನು ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿದೆ ಇವತ್ತು.
0: ಪ್ರೋಗ್ರಾಮ್ ಕೇಳ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರ್ ಅನ್ನ ಕೊಡಬಹುದಾ?
1: ಖಂಡಿತ, ಈ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ qniverse.in ಅನ್ನುವಂಥ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನು
0: ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
2: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ, ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಹೊಂದಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:35. ಪ್ರಕಟಣೆಗಳು.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51 7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ BT ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ MY ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 08532-2952-898 ಅಥವಾ 08532-2002-312. ಕೇಳಿ ನೇರ ಫೋನಿನ್ ಕಾರ್ಯಕ್ರಮ ಇಂದು 6:51-7:34.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಇಂದು 5:30 ತುತ್ತಿಗೊಂದ ಮಾರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ರಾಯಚೂರು ತಾಲೂಕಿನ ದೇವಸೂಗೂರಿನ ಮೌನೇಶ್, ನಿರ್ವಹಣೆ ವೆಂಕಟೇಶ್ ಬೇಬನಬಂಚಿ. 6:20 ಗ್ರಾಮದರ್ಶಿಯಲ್ಲಿ ರಾಯಚೂರು ತಾಲೂಕಿನ ಕುಕನೂರು ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳುತ್ತೀರಿ. ಪರಿಚಯಿಸುತ್ತಾರೆ ವೀರೇಶ್. ರಾತ್ರಿ 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗುತ್ತದೆ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಕೋಚ್ ಆಯ್ಕೆ ಸಮಿತಿ ಸದಸ್ಯರೂ ಆಗಿರುವಂಥ ನಾಗಳ್ಳಿ ಅನಿಲ್ ಕುಮಾರ್ ಅವರ ಜೊತೆ ಸಂದರ್ಶನವನ್ನು ಕೇಳಬಹುದು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಮ್ಮ ನಿಲಯದಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ತಂಡದವರಿಂದ ಶಹನಾಯಿ ವಾದನದ ಧ್ವನಿ ಮುದ್ರಿಕೆ ಪ್ರಸಾರವಾಗುತ್ತದೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:34. ವಾಣಿಜ್ಯ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. ಮೂರು ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟ ಹಾಕಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ, ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ಎರಡು ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2ನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030ರ ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ T20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45:20.
4: ಸ್ಕೂಲ್ ಎಲ್ಲ ಇನ್ನೇನು ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಂಗೀತ ಕಟ್ಟಿ ಹಾಗೂ ಸಂಗೀತಗಾರ ಧ್ವನಿಯಲ್ಲಿರುವ ಗೋಪಾಲ್ ನಾಯ್ ಯಾಜ್ಞಿಕ್ ಅವರು ಬರೆದ ಗೀತೆ. ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದು. ಚಿತ್ರ ನಾಗಮಂಡಲ.

0: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಲವಿನ್ ಮಂಡ್ಯ ಚಿತ್ರದ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಕೇಳಿ ಬರಲಿರುವ ಧ್ವನಿ ರಾಜೇಶ್ ಕೃಷ್ಣನ್, KS ಚಿತ್ರ ಹಾಗೂ ಸಂಗಡಿಗರದ್ದು. ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51 7:34 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ದಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0885322 2958 ಅಥವಾ 0885322 2001 ಕೇಳಿ ನೇರ ಫೋನಿನ ಕಾರ್ಯಕ್ರಮ ಇಂದು 6:51-7:34
4: ಚಿತ್ರಗೀತೆಗಳಲ್ಲಿ ಈಗ ಕೇಳಿ ಪಯಣಿಗ ಚಿತ್ರದ ಗೀತೆಯನ್ನು. ಕೇಳಿ ಬರಲಿರುವ ಧ್ವನಿ SP ಬಾಲಸುಬ್ರಹ್ಮಣ್ಯಂ ಹೊರತು.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಈ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಲಿಸಬಹುದು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 8:00 ಸಮಾಚಾರ ಪ್ರಭಾತ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ವಚನಕಾರರು ಬಸವಣ್ಣ, ರಾಗ ಚಾರುಕೇಶಿ, ತಾಳ ಖಂಡ ಚಹಪು, ಗಾಯಕರು ಮೀರಾ ಸಕ್ಸೇನಾ, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ. ವಚನಕಾರರು ಚೆನ್ನಬಸವಣ್ಣ. ರಾಗ ಭೈರವ್. ತಾಳ ದೀಪ್ಚಂದಿ. ಗಾಯಕರು ವೀರಭದ್ರಯ್ಯ ಹಿರೇಮಠ್. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಎಲ್ಲರೂ ಓದುವುದು ವಚನಗಳು. ವಚನಕಾರರು ಅಮುಗೆ ರಾಮಯ್ಯ, ರಾಗ ತಿಲಕ್ ಕಾಮೋದ್, ತಾಳ ಝಪ್ ತಾಳ್. ಗಾಯಕರು ಜಯದೇವಿ ಜಂಗಮಶೆಟ್ಟಿ, ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಭೂಮಿಯ ಕಠಣವನು ಆಕಾಶದ ಮೃದುವನು. ವಚನಕಾರರು ಅಲ್ಲಮಪ್ರಭು. ರಾಗ ಚಾರುಕೇಶಿ. ತಾಳ ಜಪ್ತಾಳ್. ಗಾಯಕರು ಎನ್ ಶ್ರೀನಾಥ್. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ನೀನೀಶ ನೀಯದೆ ಮಾನಿಸ ನೀವನೇ. ವಚನಕಾರರು ಜೇಡರ ದಾಸಿಮಯ್ಯ. ರಾಗ ಕೇದಾರ್. ತಾಳ ಕೆಹರ್ವ. ಗಾಯಕರು ಅಂಬಯ್ಯನುಲಿ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಕರ್ಮೇಂದ್ರಿಯ ಕಾಯವ ಕೂಡಿಪ್ಪುದು. ವಚನಕಾರರು ಅಂಬಿಗರ ಚೌಡಯ್ಯ, ರಾಗ ಅಮೃತವರ್ಷಿಣಿ, ತಾಳ ಏಕ, ಗಾಯಕರು ಮೀನಾ ಮೋಹನ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಪಾತಾಳದಿಂದತ್ತ ಮಾತ ಬಲ್ಲವರಿಲ್ಲ. ವಚನಕಾರರು ಅಲ್ಲಮ ಪ್ರಭು, ರಾಗ ಕಲ್ಯಾಣಿ, ತಾಳ ಏಕ, ಗಾಯಕರು ಚಿಂತಲಪಲ್ಲಿ ಸೋಮಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿದ್ದ ವಚನಗಳನ್ನು ಕೇಳಿದಿರಿ. ವಚನ ಗಾಯನ ಕಾರ್ಯಕ್ರಮದಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:10. ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51 7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ BT ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ MY ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 08532-2952-898 ಅಥವಾ 08532-2002-312. ಕೇಳಿ ನೇರ ಫೋನಿನ್ ಕಾರ್ಯಕ್ರಮ ಇಂದು 6:51-7:34.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.

ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:05. ಭಾವಗೀತೆಗಳು ಮೊದಲಿಗೆ ಕೇಳಿ. ಸತ್ಯಾನಂದ ಪಾತ್ರೋಟ ಅವರ ರಚನೆ, ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿರುವ ಜಯಂತ ಕಾಯ್ಕಿಣಿ ಅವರ ರಚನೆ.

0: ವೈಕೆ ಮುದ್ದುಕೃಷ್ಣ ಅವರ ಧ್ವನಿಯಲ್ಲಿದ್ದ ಕೆ ಎಸ್ ನರಸಿಂಹಸ್ವಾಮಿ ಅವರ ಭಾವಗೀತೆ ಕೇಳುತ್ತಿದ್ದೀರಿ. ಇಲ್ಲಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:30 ಚಿತ್ರಗೀತೆಗಳು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ರಾಜೇಶ್ ಕೃಷ್ಣ ಅವರ ಧ್ವನಿಯಲ್ಲಿರುವ ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮಸ್ಕಾರ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿದ್ದ ಒಲವಿನ ಉಡುಗೊರೆ ಚಿತ್ರದ ಗೀತೆ ಕೇಳಿದಿರಿ. ಎಂ ರಂಗರಾವ್ ಅವರ ಸಂಗೀತಕ್ಕೆ ಆರ್ ಎನ್ ಜಯಗೋಪಾಲ್ ಅವರ ಗೀತೆಯಿತ್ತು.

0: The Daily Law K app, website www.daily-law.in या टोल फ्री नंबर 14454 से प्राप्त की जा सकती है।
1: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಅಜನೀಶ್ ಲೋಕನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಹಾಡಿದ್ದಾರೆ ಶಶಾಂಕ್ ಶೇಷಗಿರಿ ಮತ್ತು ಸಂಗಡಿಗರು. ಚಿತ್ರ ಪಡ್ಡೆ ಹುಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
4: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
3: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
4: ಹಾಗಾದ್ರೆ ಸರಿಯಾದ ನಂಬರ್?
3: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
4: ನೀವು ಉಳಿಸಿ ಬಿಟ್ರಿ ಅಕ್ಕ,
3: ಕೆಲ್ಸದಿಂದಲ್ಲ.
4: ಮಾಡ್ತೀನಿ. RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಪ್ರತಿಮಾ ರಾವ್ ಅವರದೊಂದು ಹೇಳಿದ್ದ ಉಪೇಂದ್ರ ಚಿತ್ರದ ಗೀತೆಯನ್ನು ಕೇಳಿದರೆ ಗುರುಕಿರಣ್ ಅವರ ಸಂಗೀತಕ್ಕೆಂದು ಉಪೇಂದ್ರ ಅವರ ಸಾಹಿತ್ಯವಿತ್ತು.
1: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51 7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ದಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 08532295288 ಅಥವಾ 08532200312. ಕೇಳಿ ನೇರ ಫೋನಿನ್ ಕಾರ್ಯಕ್ರಮ ಇಂದು 6:51-7:34.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ವಿಜಯಪ್ರಕಾಶ್ ಅಪೂರ್ವ ಅವರದನ್ನು ಹೇಳಿರುವ ಕಾರಂಜಿ ಚಿತ್ರದ ಗೀತೆ.

ಪುಷ್ಪ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:02. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

0: ಮೆಲುಕು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿಗೆ 90.
2: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
3: ಕಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಒಂದಷ್ಟು ಸಪ್ತ ಸ್ವರಗಳ ಬಗ್ಗೆ ಮಾತು, ಮಾಹಿತಿ, ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ನಾನಾಗಲೇ ಹೇಳಿದೆ, ಪ್ರಕೃತಿ ಸ್ವರ ಮತ್ತು ವಿಕೃತಿ ಸ್ವರ ಅಂತ ಎರಡು ವಿಧ ಅಂತ. ಸಪ್ಪ ಇವೆರಡು ಬದಲಾವಣೆ ಆಗೋದೇ ಇಲ್ಲ. ಇವುಗಳನ್ನು ಪ್ರಕೃತಿ ಸ್ವರ ಅಂತ ಹೇಳ್ತಾರೆ. ಹಾಗೆ ರೇಗಮಧನಿ ಇವು ಬದಲಾವಣೆ ಹೊಂದುವಂಥದ್ದು. ಈ ವಿಕೃತಿ ಸ್ವರಗಳ ವೈವಿಧ್ಯತೆಯಿಂದಲೇ ರಾಗಗಳು ಸೃಷ್ಟಿಯಾಗಿರುವಂಥದ್ದು. ಪ್ರಕೃತಿ ವಿಕೃತಿ ಈ ಎರಡೂ ಸ್ವರಗಳು ಸೇರಿ ಒಟ್ಟಿನಲ್ಲಿ 12 ಸ್ವರಗಳು ಇವೆ. ವಿಕೃತಿ ಸ್ವರಗಳಿಗೆ ಒಂದೊಂದು ಉದಾಹರಣೆಯನ್ನು ನಾವು ಹೀಗೆ ಕೊಡಬಹುದು. ಸರಿ ಗ ಪ ಧ ಸಾ ಸಾಧಾ ಪ ಗ ರೇ ಸಾ, ಇದು ಮೋಹನ ರಾಗ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಈ ರಾಗಾಧಾರಿತ ಗೀತೆಗಳು ಬೇಕಾದಷ್ಟು ನಮ್ಮ ಚಲನಚಿತ್ರಗಳಲ್ಲೂ ಕೂಡ ಅಳವಡಿಸ್ಕೊಂಡಿದೆ. ಅದರಲ್ಲಿ ನಾವು ಉದಾಹರಣೆ ಕೊಡ್ಬೋದು ಅಂತಂದರೆ, ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ, ಹಾಗೆ ತ್ರಿಭುವನ ಜನನಿ ಜಗಂಬೋ. ಒಂದು ಅದೇ ಶಿಲೆಗಳು ಸಂಗೀತವ ಹಾಡಿವೆ, ಇದೇ ಸ್ವರಗಳಿವೆ. ಸರಿಗ ಪ ಧ ಸ ಸಾ ಧ ಪ ಗ ರಿ ಸಾ, ಆದರೆ ಸ್ವರಸ್ಥಾನ ಬೇರೆ, ಇದರಲ್ಲಿ ಮಾರ್ಪಾಡಾಗಿದೆ. ಸರಿ ಗ ಪ ದ ಸಾ, ಅದು ಮೋಹನ ರಾಗಕ್ಕೆ ಹೋಯಿತು. ಹಾಗೆ ಇದು ಶಿವರಂಜಿನಿ ರಾಗದಲ್ಲಿ ನಿಬದ್ಧವಾಗಿರುವಂತಹ ಇದು. ಸರಿ ಗ ಪ ಧ ಸಾ ಸಾ ಧ ಪ ಗ ರಿ ಸಾ, ಅದು ಕೂಡ ಬೇರೆ ಬೇರೆ ರಾಗಗಳಿಗೆ ಹೋಗ್ತಾ ಹೋಗುತ್ತೆ. ಶಿಲೆಗಳು ಸಂಗೀತವ ಹಾಡಿದೆ ಅನ್ನುವಂಥದ್ದು ನಾವು ಕೇಳಿದ್ದೀವಿ. ಹಾಗೆ ನೀ ಮೀಟಿದ ನೆನಪಿಲ್ಲವು, ಇವೆಲ್ಲವೂ ಕೂಡ ನಮ್ಮದು ಶಿವರಂಜನಿ ಆಧಾರಿತ. ಈ ವೈವಿಧ್ಯತೆಯನ್ನು ಇರತಕ್ಕಂತಹ ಸ್ವರಗಳು ಬರೋದ್ರಿಂದಲೇ ಇದರ ರಾಗದ ಛಾಯೆ ಕೂಡ ಬದಲಾಗುತ್ತೆ. ಅಂತಹ ಒಂದು ಶಿವರಂಜನಿ ರಾಗದಲ್ಲಿ ಇರತಕ್ಕಂತಹ ಸ್ವರಯುಕ್ತವಾದ ಗೀತೆ ನಿಮಗಾಗಿ ಮೂಡಿಬರುತ್ತೆ. ರಥಸಪ್ತಮಿ ಚಿತ್ರದ ಈ ಗೀತೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದ್ಭುತವಾದ ಸ್ವರ ಸಂಯೋಜನೆಯೊಂದಿಗೆ ಸಂಗೀತವನ್ನು ನೀಡಿರುವಂತಹ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್, ಜಿ ಉದಯಶಂಕರ್ ಅವರ ಸಾಹಿತ್ಯ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಇವುಗಳ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ನಿಮಗಾಗಿ.

ಈ ಸಪ್ತ ಸ್ವರಗಳಲ್ಲಿ ಆರೋಹಣ ಅವರೋಹಣ ಅಂತ ನಾವು ಸಾಮಾನ್ಯ ಕೇಳಿರ್ತೀವಿ. ಏನಿದು ಆರೋಹಣ ಅಂತಂದರೆ ಸಪ್ತ ಸ್ವರಗಳನ್ನು ಏರಿಸ್ತಾ ಹೋದರೆ ಆರೋಹಣ. ಸ ರೇ ಗ ಮ ಪ ದ ನೀ ಸ ಇದು ಆರೋಹಣ. ಅವರೋಹಣ ಸ ನೀ ದ ಪ ಮ ಗ ರೇ ಸ ಅಂದರೆ ಮೇಲಿನ ಸಾಯಿಂದ ಕೆಳ.

0: ಬಿ ಸುಶೀಲ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಗೀತೆ ಇದು. ಯಾವ ಜನ್ಮದ ಮೈತ್ರಿ ಚಿತ್ರದಾಗಿತ್ತು. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಯಾವ ಜನ್ಮದ ಮೈತ್ರಿ ಚಿತ್ರ ತೆರೆಕಂಡದ್ದು 1972 ಕಲ್ಪನಾ ಗಂಗಾಧರ್, ಕೆ ಎಸ್ ಅಶ್ವಥ್, ಬಿ ವಿ ರಾಧಾ, ನರಸಿಂಹರಾಜು ಮುಂತಾದವರು ತಾರಾಗಣದಲ್ಲಿದ್ದರು. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು, ಯಾವ ಜನ್ಮದ ಮೈತ್ರಿ.
1: ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಇವಾಗ ಪ್ರಸಾರವಾಗುತ್ತೆ ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಭಲೆ ಜೋಡಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ಭಲೆ ಜೋಡಿ ಚಿತ್ರ ತೆರೆಕಂಡದ್ದು 1970 ಡಾಕ್ಟರ್ ರಾಜ್, ಭಾರತಿ, ದಿನೇಶ್, ಬಾಲಕೃಷ್ಣ, ಕೊಪ್ಪರಾಜ್, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಭಲೆ ಜೋಡಿ. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಶ್ರೋತೃಗಳು ಕೂಡ ಸಂಗೀತವನ್ನು ಆಲಿಸ್ತಾ ಸಾಕ್ತಾ ಇದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಸಂಗಮ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಮೂಡಿಬರುತ್ತೆ. ಮೊದಲನೇದಾಗಿ ನೀವು ಕೇಳ್ತೀರಿ ಪಾಪ ಪುಣ್ಯಾಚಿತದ್ದು, ಎಲ್ ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ಮಹಾದೇವ ಬಣಕಾರವರ ಸಾಹಿತ್ಯಕ್ಕೆ ಪದ್ಮಾಚರಣ್ ಅವರ ಸಂಗೀತವಿದೆ. ಪಾಪ ಪುಣ್ಯ ಚಿತ್ರ ತೆರೆ ಕಂಡದ್ದು 1971 ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಕೆ ಎಸ್ ಅಶ್ವಥ್, ಲಕ್ಷ್ಮೀದೇವಿ, ಆರಾಧ್ಯ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ವಿ ಕೃಷ್ಣಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಪಾಪ ಪುಣ್ಯ. ಅದಾದಮೇಲೆ ಇನ್ನೊಂದು ಗೀತೆ ಕೇಳ್ತೀರಿ, ಸಿಗ್ನಲ್ ಮ್ಯಾನ್ ಮಾದಪ್ಪ. ತೆಕಟೆ ನಾಗರಾಜ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. 1971 ತೆರೆ ಕಂಡ ಚಿತ್ರ ಇದು. ತೆಕಟೆ ನಾಗರಾಜ್ ಅವರ ನಿರ್ದೇಶನದಲ್ಲೇ ಮೂಡಿಬಂತು. ಉದಯಕುಮಾರ್, ರಾಜಶಂಕರ್, ಶಕ್ತಿಪ್ರಸಾದ್, ಲೀಲಾವತಿ, ಪೂರ್ಣಿಮಾ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

0: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ಗಳು ಸಾಲ್ ಸಾಲಾಗ್ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಪ್ರಕಟಣೆಗಳು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51-7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ದಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0885322958 ಅಥವಾ 0885322012. ಕೇಳಿ ನೇರ ಫೋನಿನ ಕಾರ್ಯಕ್ರಮ ಇಂದು 6:51-7:34
1: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಅಮ್ಮನ ಮುದ್ದಾದ ಗೀತೆಯನ್ನು ಕೇಳಿದ್ರಿ. ತಾಯಿಗಿಂತ ದೇವರೆಲ್ಲ ಅಚ್ಚೆತ್ತದಿಂದ ಆಯ್ದುಕೊಳ್ಳಲಾಗಿತ್ತು. ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ತಾಯಿಗಿಂತ ದೇವರೆಲ್ಲ ಚಿತ್ರ ತೆರೆ ಕಂಡದ್ದು 1977 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ಶ್ರೀನಾಥ್, ಜಯಂತಿ, ಮಂಜುಳಾ, ವಜ್ರಮಣಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಸಾಕ್ತಾ ಈಗೊಂದು ಸುಂದರವಾದ ಗೀತೆ ಮೂಡಿಬರುತ್ತೆ. ಶನಿ ಪ್ರಭಾವ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜ್ಯೋತಿ ದುನಿಯಾಗಿದ್ದಾರೆ. ಸೂರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಶನಿ ಪ್ರಭಾವ ಚಿತ್ರ ತೆರೆಕಂಡದ್ದು 1977 ಮಧು ರತ್ನಾಕರ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಈ ಚಿತ್ರ ವಿಷ್ಣುವರ್ಧನ್, ಭವಾನಿ, ಸಂಪತ್, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ನಾನಿನ್ನ ಬೆಳೆದ ರಚಿತದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. 1979 ತೆರೆ ಕಂಡ ಚಿತ್ರ ಇದು. ವಿಜಯ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ನಾನಿನ್ನ ಬೆಳೆದ ರೇ ಚಿತ್ರ. ಅನಂತ್ನಾಗ್, ಲಕ್ಷ್ಮೀ, ಬಾಲಕೃಷ್ಣ, ಸತ್ಯ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡೀಸ್ಗಳ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಇವಾಗ ಪ್ರಸಾರವಾಗುತ್ತೆ ಕಾಳಿಂಗ ಚಿತ್ರದ ಗೀತೆ. ಪಿ ಸುಶೀಲ ಧ್ವನಿಯಾಗಿದ್ದಾರೆ, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಕೂಡ ಇದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಕಾಳಿಂಗ ಚಿತ್ರ ತೆರೆ ಕಂಡದ್ದು 1980 ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ವಿಷ್ಣುವರ್ಧನ್, ವಜ್ರಮಣಿ, ಉದಯ್ ಕುಮಾರ್, ಗೀತಾ, ಬೇಬಿ ಲಕ್ಷ್ಮಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿಯೇ.

1978 ರಲ್ಲಿ ತೆರೆಕಂಡ ಚಿತ್ರ ಇದು ಪಡುವಾರಹಳ್ಳಿ ಪಾಂಡವರು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಅಂಬರೀಶ್, ಜಯಜಗದೀಶ್, ರಾಮಕೃಷ್ಣ, ಶ್ರೀಲಲಿತಾ, ಶಾಂತಲಾ ಮುಂತಾದವರು ತಾರಾಗಣದಲ್ಲಿದ್ದರು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಪಡುವಾರಹಳ್ಳಿ ಪಾಂಡವರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ವರ್ಷ ಎಷ್ಟಾದರೂ ಆಗಲಿ ಗಂಟೆ ಅಂತೂ ಹನ್ನೊಂದಾಗಿಯೇ ಹೋಯಿತು. ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದಿದ್ದು ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. 11 ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಿ. ನಂತರದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗೆ ಇರ್ತಾರೆ ಶಿಲ್ಪಾ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ರವಾನಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ. ನಮಸ್ಕಾರ. ದಿನ ಶುಭ ದಿನವಾಗಲಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.
4: இது ஆகாஷ்வாணி ரைச்சூர் FM கேந்திர. ಈಗ ಸಮಯ 11:30. ಪ್ರಕಟಣೆಗಳು.
5: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51 7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ದಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ MY ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0885322 ಅಥವಾ 0885322312. ಕೇಳಿ ನೇರ ಫೋನಿನ ಕಾರ್ಯಕ್ರಮ ಇಂದು 6:51-7:34.
9: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
10: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
9: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
10: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
9: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
10: 8700-01-4242.
4: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಕಾರ್ಯಕ್ರಮ ಮುಂದುವರಿಯುತ್ತವೆ.
11: ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿದವು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ IPL T20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
3: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ ಆಗಿದೆ 11:06:05. ಕೇಳುಗರಿಗೆಲ್ಲ ಈ ಹೊತ್ತಿನ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ನಿಮ್ಮ ಬಾನುಲಿ ಗೆಳತಿ ಶಿಲ್ಪಾ. ಇದು ಹೊಸ ಹಾಡುಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಬ್ರಾಟ್ ಚಿತ್ರದ ಗೀತೆ.

ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೇವೆ. ಬ್ರಾಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಶಾಂಕ್ ಅವರ ಸಾಹಿತ್ಯದಂತ ಗೀತೆ ಅದು. ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ರು. ಮುಂದಿನ ಗೀತೆ ಏಕಾ ಚಿತ್ರದ್ದು.

ಮೊದಲಿನ ಗೀತೆ ಕಲ್ಟ್ ಚಿತ್ರದ್ದು. ಈಗ ಕೇಳಿದ ಗೀತೆ ಸಂಚಿತ್ ಹೆಗಡೆ ಹಾಡಿದ್ರು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣರಾಜ್ ಎಂ ಆರ್ ಅವರ ಸಂಗೀತ ನಿರ್ದೇಶನ ಇದ್ದ ಏಕಚಿತ್ರ ಗೀತೆ ಕೇಳಿದ್ರಿ. ಮುಂದಿನ ಗೀತೆ ಕಲ್ಟ್ ಚಿತ್ರದ್ದು.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಹೊಸ ಹಾಡಿನ ಕೇಳ್ತಾ ಸಾಕ್ತಾ ಇದ್ದೇವೆ. ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದ್ದ ಕಲ್ಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ದರ್ಶನ್ ಮೆಳವಂಕಿ ಮತ್ತು ಲಹರಿ ಮಹೇಶ್ ಅವರು ಧ್ವನಿಯಾಗಿದ್ದರು.

ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಕ್ಷಿತಾ ಸುರೇಶ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿತ್ತು. ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಲವ್ ಮಾಕ್ಟೈಲ್ ಟೂ ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರ ಕಂಠಸಿರಿಯಲ್ಲಿ. ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭ್ಯಂಕರ್ ಅವರ ಸಂಗೀತ ನಿರ್ದೇಶನವಿತ್ತು.

0: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಪ್ರಕಟಣೆಗಳನ್ನ ಕೇಳಿ.
3: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
4: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51-7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ BT ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ MY ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0858322-2958 ಅಥವಾ 0858322-0032. ಕೇಳಿ ನೇರ ಫೋನಿನ ಕಾರ್ಯಕ್ರಮ ಇಂದು 6:51-7:34.
2: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:33. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
5: ಗುರುವಿಗೆ ತನುವನ್ನು ಈ ವಚನ ಕೇಳಿರ್ತೀರಿ. ಯಾರಿರ್ಬೋದು, ಊಹೆ ಮಾಡ್ತೀರಾ?

ಹೌದು ಕೇಳಿದ್ರೆ, ನಿಮ್ಮ ಊಹೆ ಸರಿ ಇದೆ. ಅನೇಕರು ಸಂದೇಶಗಳನ್ನ ಕಳಿಸಿದ್ದೀರಿ, ಸಂದೇಶಗಳ ಸುರಿಮಳೆನೆ ಆಗಿದೆ, ಊಹೆ ಕೂಡ ಸರಿ ಇದೆ. ಕೆಲವರು ಮಾತ್ರ ಬೇರೆ ಬೇರೆ ಹೆಸರುಗಳನ್ನ ಹೇಳಿದ್ರಿ, ಆದರೆ ಬಹುತೇಕರು ಅವರ ಹೆಸರು ಯಾರು, ಇವತ್ತು ನಾವು ಕಲಾ ಭಾರತಿಯಲ್ಲಿ ಮಾತಾಡ್ತಾ ಇರೋ ಕಲಾವಿದರು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಊಹೆ ಮಾಡಿದಿರಿ. ಇಂದು ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರಾದಂತಹ ಮಹಾನ್ ಸಾಧಕರಾದಂತಹ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಇವರ ಬಗ್ಗೆ ತಿಳಿತಾ ಕಲಾ ಭಾರತಿಯಲ್ಲಿ ಸಾಗೋಣ. ವಿಶೇಷವಾಗಿ ವಚನ ಗಾಯನ, ದಾಸರ ಪದ, ಭಕ್ತಿ ಗೀತೆಗಳ ಗಾಯನಕ್ಕೆ ಹೆಸರುವಾಸಿಯಾಗಿದ್ದಾರೆ ವೆಂಕಟೇಶ್ ಕುಮಾರ್ ಅವರು. ಇವರು ಗ್ವಾಲಿಯರ್ ಮತ್ತು ಕಿರಾಣ ಘರಾಣಾ ಶೈಲಿಯ ಹಿಂದೂಸ್ತಾನಿ ಗಾಯಕರಾಗಿದ್ದಾರೆ. ನೀವು ಅವರ ಗೀತೆಗಳನ್ನು ನಾದೋಪಾಸನೆಯಲ್ಲಿ ಖಂಡಿತ ಕೇಳೇ ಇರ್ತೀರಿ ಅಲ್ವಾ, ಆನಂದ ಪಟ್ಟಿರ್ತೀರಿ. ವೆಂಕಟೇಶ್ ಕುಮಾರ್ ಅವರು 1953 ಜುಲೈ 1 ಜನಿಸ್ತಾರೆ ಲಕ್ಷ್ಮೀಪುರದಲ್ಲಿ, ಬಳ್ಳಾರಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ತಂದೆ ಹೊಲೆಪ್ಪನವರು ಜನಪದ ಕಲಾವಿದರು, ಕರ್ನಾಟಕ ಸಂಗೀತದ ಅಭ್ಯಾಸ ಮಾಡ್ತಾ ಇದ್ರಂತೆ. ತಾಯಿ ಪಾರ್ವತಮ್ಮನವರು. ಅವರ ಸೋದರ ಮಾವ ಬೆಳಗಲ ವೀರಣ್ಣ ಅವರು ಪ್ರಸಿದ್ಧ ರಂಗನಟರು. ತಂದೆ ಜೊತೆಗೆ ದೊಡ್ಡಾಟ ಬಯಲಾಟದಲ್ಲಿ ನಾನು ಹಾಡ್ತಾ ಇದ್ದೆ. ಆವಾಗ ಊರಿನವರು ನೋಡಿ ಇವರಿಗೆ ಸಂಗೀತ ಕಲಿಸ್ರಿ ಅಂತ ಹೇಳೋರು. ನಮ್ಮ ತಾಯಿಗೂ ನನಗೆ ಸಂಗೀತ ಕಲಿಸ್ಬೇಕು ಅಂತ ಭಾಳ ಇಷ್ಟ ಇತ್ತು ಅಂತ ಹೇಳಿ ಸಂದರ್ಶನದಲ್ಲಿ ಅವರು ವೆಂಕಟೇಶ್ ಕುಮಾರ್ ಅವರು ಹೇಳ್ತಾರೆ.

ಇಂದಿನ ಕಲಾಭಾರತಿಯಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದಂತಹ ವೆಂಕಟೇಶ್ ಕುಮಾರ್ ಅವರ ಬಗ್ಗೆ ತಿಳಿತಾ ಸಾಕ್ತಾ ಇದ್ವಿ. ವೀರೇಶ್ವರ ಪುಣ್ಯಾಶ್ರಮ, ಗದಗಿನಲ್ಲಿರುವಂತಹ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರುಗಳಾದಂತಹ ಪುಟ್ಟರಾಜ ಗವಾಯಿಗಳು ತಮ್ಮ ಜೀವನ ರೂಪಿಸಿದಂಥವರು ಅಂತ ಹೇಳ್ತಾರೆ ವೆಂಕಟೇಶ್ ಕುಮಾರ್ ಅವರು. ಅವರ ಸೋದರ ಮಾವ ಅಲ್ಲಿಗೆ ಅವರನ್ನು ಸೇರಿಸಿದ್ರಂತೆ. ತಂದೆ ಕೂಡ ಕಲಾವಿದರು, ಸೋದರ ಮಾವ ರಂಗಭೂಮಿ ಕಲಾವಿದರು. ಗುರು ಕೃಪೆಯಿಂದಲೇ ತಮಗೆ ಈ ಸಂಗೀತ ಜ್ಞಾನ ದೊರೆತಿದ್ದು ಅಂತ ತುಂಬ ವಿನಯದಿಂದ ಹೇಳ್ತಾರೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಗುರುಕುಲದಲ್ಲಿ ಹೇಗಿತ್ತು ಶಿಕ್ಷಣ ಅಂತ. ಬೆಳಗ್ಗೆ 4 ಗಂಟೆಗೇನೆ ಏಳಿಸ್ತಾ ಇದ್ರು, ಪ್ರಾರ್ಥನೆ ಮಾಡಬೇಕಿತ್ತು ನಿತ್ಯಕರ್ಮಗಳನ್ನು ಮುಗಿಸಿದ ನಂತರ. ಹಾಗೆಯೇ ಸಂಗೀತ ಅಭ್ಯಾಸ ಅಲ್ಲಿಂದನೇ ಶುರು ಆಗ್ತಾ ಇತ್ತು. ಹಾಗೆ 7 ಗಂಟೆ ತನಕ ಅಭ್ಯಾಸ ಮಾಡಿ ಆಶ್ರಮದ ಕೆಲಸಗಳನ್ನು ಮಾಡಬೇಕಾಗ್ತಿತ್ತು. ಪಾಠ ಹೇಳಿಸ್ಕೊಂಡಾದಾದ್ಮೇಲೆ ಎಲ್ಲ ಅಲ್ಲಿ ಕಸ ಗುಡಿಸೋವಂಥದ್ದು, ಆಕಳು ಕಾಯೋವಂಥ ಕೆಲಸ ಈ ಮಧ್ಯಾಹ್ನದ ಸಮಯದಲ್ಲಿ ಮಾಡಬೇಕಾಗ್ತಿತ್ತು ಅಂತ ಹೇಳ್ತಾರೆ ವೆಂಕಟೇಶ್ ಕುಮಾರ್ ಅವರು. ಸಂಜೆಯ ಪಾಠ ರಾತ್ರಿ 9 ತನಕ ಇರ್ತಾ ಇತ್ತು. ಕಲಿಯೋದು ಕಲಿಸೋದು ಎರಡೂ ಇರ್ತಾ ಇತ್ತು ಅಂತ ಹೇಳ್ತಾರೆ ವೆಂಕಟೇಶ್ ಕುಮಾರ್ ಅವರು.

ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಅಧ್ಯಾಪಕರಾಗಿ ಅವರ ಶಿಕ್ಷಣದ ನಂತರ ವಿಜಯ ಮಹಾಂತೇಶ ಕಲಾ ಕಾಲೇಜು ಗದಗ ಇಲ್ಲಿ ತಮ್ಮ ಸೇವೆಯನ್ನು ಆರಂಭಿಸ್ತಾರೆ. ಹಾಗೆ ಮುಕುಂದ ಕೃಪಾ ಉಡುಪಿಯಲ್ಲಿದೆ, ಆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾರೆ. ಧಾರವಾಡದ ವಿಶ್ವವಿದ್ಯಾಲಯ ಸಂಗೀತ ಕಾಲೇಜಿನಲ್ಲಿ 33 ವರ್ಷಗಳ ಕಾಲ ಸಂಗೀತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಸತ್ಯಜಿತ್ ರೇ ಅವರ ಜಲಸಘರ ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು.

ಪ್ರಶಸ್ತಿಗಳು ಗೌರವಗಳಿಗೆ ಅವರು ಪಾತ್ರರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕಲಾದಾಸ್ ಸಮ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಭೀಮಸೇನ್ ಜೋಶಿ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ, ವಿರಾಸತ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಗೌರವಗಳು ಅವರಿಗೆ ಸಂದಿವೆ.

0: ಕೇಳುಗರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಾಯಕರಾದಂತಹ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿದುಕೊಂಡ್ವಿ, ಒಳ್ಳೊಳ್ಳೆ ಹಾಡುಗಳನ್ನು ನಾವು ಕೇಳಿದ್ವಿ ಅಂಥೇಳಿ ಅನೇಕರು ಸಂದೇಶಗಳನ್ನು ಕಾರ್ಯಕ್ರಮವನ್ನು ಮೆಚ್ಚಿ ಕಳಿಸಿದ್ದೀರಿ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.

ಕೆಲವರು ಇಂದು ಸಂಜೆ 5:30 ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದು. ವಿಭೂತಿ ಮಾರಾಟ ಮಾಡುವ ಮೌನೇಶ್ ದೇವಸೋಗೂರವರ ಭಾಗವಹಿಸ್ತಾರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:00 ಆಗುತ್ತಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ GST ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯನ ಯುಪಿಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು ಯುಪಿಎಲ್ಇ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,270 ರೂಪಾಯಿಗಳಿಂದ 1,580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ಧಗೊಂಡಿರುವ ರಾಜ್ಯದ ಮೊದಲ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ IVF ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ SIR 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲ ಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ myGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ June 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: वनिता विहारा,
1: वनिता विहारा। ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನಿತಾ ಶೆಟ್ಟಿ ಮೂಡಬಿದಿರೆ ಇವರಿಂದ ಕಥೆ ಅವಳ ಹೆಜ್ಜೆ.
2: ಅವಳ ಹೆಜ್ಜೆ. ಮೊದಲ ಬಾರಿಗೆ ಮನೆಯನ್ನು ಕಂಡಾಗ ಇದೇ ನನ್ನ ಗೂಡು ಎಂದೆನಿಸತೊಡಗಿತು. ಬದುಕು ಬಹಳಷ್ಟು ಬದಲಾಗಿತ್ತು. ಎಲ್ಲವನ್ನು ಮರೆತು ಬದುಕಬೇಕು ಎಂದು ಯೋಚಿಸಿದಾಗಲೆಲ್ಲ ಮತ್ತೊಮ್ಮೆ ಮರೆಯಲಾಗದ ನೆನಪುಗಳು ಧುತ್ತೆಂದು ಕಣ್ಣೆದುರು ಪ್ರತ್ಯಕ್ಷವಾಗುತ್ತಿತ್ತು. ಸುಂದರವಾಗಿತ್ತು ಬದುಕು. ಅದು ಯಾವ ಮಾಯೆಯಲ್ಲಿ ಗೀತಾ ಕಿಶೋರನನ್ನು ಆವರಿಸಿದ್ದಳು ಅದು ಅವನಿಗೇ ತಿಳಿಯಲಿಲ್ಲ. ದಿನ ಕಳೆದಂತೆ ಅವಳ ಹುಚ್ಚು ಪ್ರೀತಿಗೆ ದಾಸನಾಗಿದ್ದ. ತನ್ನದೆಲ್ಲವನ್ನು ಅವಳಿಗೆ ಧಾರೆ ಎರೆದಿದ್ದ. ತನಗೆ ಹುಟ್ಟಿದ 2 ವರ್ಷದ ಕಂದಮ್ಮ ಕೂಡ ಅವಳ ಮುಂದೆ ಅವನಿಗೆ ಮರೆತೇ ಹೋಗಿತ್ತು. ತವರು ಮನೆಗೆ ಹೆರಿಗೆಗೆಂದು ಹೋಗಿದ್ದ ಕವಿತಾಳನ್ನು ಕರೆತೆರುವ ಯಾವ ನೆನಪು ಕೂಡ ಕಿಶೋರನಿಗೆ ಬರಲಿಲ್ಲ. ಮೊದಲೆಲ್ಲ ತಿಂಗಳಿಗೊಮ್ಮೆ ಓಡೋಡಿ ಬರುತ್ತಿದ್ದ ಗಂಡ ಮುದ್ದು ಮಗಳ ಮುಖ ನೋಡುತ್ತಾ ತನ್ನದೆಲ್ಲವನ್ನು ಮರೆಯುತ್ತಿದ್ದ. ಆದರೆ ಈ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ಕಾಟಾಚಾರದ ಶಾಸ್ತ್ರ ಮುಗಿಸಿ ಹೋಗುತ್ತಿರುವುದನ್ನು ಕವಿತಾ ಸೂಕ್ಷ್ಮವಾಗಿ ಗಮನಿಸಿದ್ದಳು. ಕೊನೆಗೊಂದು ದಿನ ತಾನೇ ಧೈರ್ಯ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಫೋನ್ ಆಯಿಸಿ ಕಿಶೋರನಲ್ಲಿ ಕೇಳಿಕೊಂಡಿದ್ದಳು. ಒಂದಷ್ಟು ಸಬೂಬು ಹೇಳಿದರೂ ಕೂಡ ಕವಿತಾ ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೂ ತವರು ಮನೆಯ ಹೊಸ್ತಿಲು ದಾಟಿ ಅತ್ತೆ ಮನೆ ಸೇರಿದಳು ಕವಿತಾ. ಗಿರೀಜಮ್ಮ ಮೊಮ್ಮಗಳ ಮುಖ ಕಾಣುತ್ತಲೇ ತಮ್ಮ ಮುಖವನ್ನು ಮೊರದಗಲ ಮಾಡಿಕೊಂಡರು. ಅವರ ಖುಷಿ ಅವರ ವಯಸ್ಸನ್ನು ಮರೆಸಿತ್ತು. ತಮ್ಮ ಹಳೆಯ ಪೆಟ್ಟಿಗೆಯಿಂದ ಮೊಮ್ಮಗಳಿಗಾಗಿಯೇ ಎಂದು ಮಾಡಿಸಿಟ್ಟಿದ್ದ ಬೆಳ್ಳಿಯ ಗೆಜ್ಜೆಯನ್ನು ಎತ್ತಿಟ್ಟು ಮೊಮ್ಮಗಳಿಗೆ ತೊಡಿಸಿ ಆನಂದಪಟ್ಟರು. ಉದಾರ ಮನಸ್ಸಿನ ತಾಯಿ ಆಕೆ. ಸೊಸೆಯಲ್ಲಿ ಮಗಳನ್ನೇ ಕಂಡವರು. ಮನೆ ಕೆಲಸವನ್ನು ಅತಿ ಹೆಚ್ಚಾಗಿ ನೆಚ್ಚಿಕೊಂಡವರು. ಮಗ ಸೊಸೆ ವಯಸ್ಸಿನಲ್ಲಿ ನೆಮ್ಮದಿಯಾಗಿರಲಿ ಎಂದು ಸದಾ ಹಾರೈಸಿ ಅವರಿಗಾಗಿ ತಮ್ಮದೇ ರೀತಿಯ ಅನೇಕ ತ್ಯಾಗವನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಂದಂತಹ ಕರುಣಾಮಯಿ. ಅವರ ಪಾಲಿಗೆ ಅವರ ಮಗ ಕಿಶೋರ ಶ್ರೀರಾಮಚಂದ್ರ. ಕಣ್ಮುಂದೆ ಸತ್ಯ ಅನಾವರಣಗೊಂಡರೂ ತನ್ನ ಕಣ್ಣಲ್ಲೇ ಏನೋ ದೋಷವಿದೆ ಎಂದುಕೊಳ್ಳುವಂತಹವರು. ಕಿಶೋರನಲ್ಲಿ ತಾಮಸ ಭಾವ ಇರಲಿಲ್ಲ ನಿಜ. ಆದರೆ ಗಂಡಸುತನದ ಪಿಪಾಸೆ ಪ್ರವೃತ್ತಿಯಿಂದ ಅವನ ಬದುಕು ಹಳಿತಪ್ಪಿದ್ದು. ಇದ್ಯಾವುದರ ಪರಿವೇ ಇಲ್ಲದ ಜಾನಕಮ್ಮ ತನ್ನ ಇಳಿಸಂಜೆಯಲ್ಲಿ ಮೊಮ್ಮಗಳ ಗೆಜ್ಜೆಯ ದನಿಯ ಆಲಾಪದಲ್ಲಿ ಅತ್ಯಂತ ಸಂಭ್ರಮದ ದಿನಗಳನ್ನು ಕಳೆಯುತ್ತಿದ್ದರು. ಸೊಸೆ ಮೊದಲಿನಂತಿಲ್ಲ ಅನ್ನುವುದು ಅವರ ಸೂಕ್ಷ್ಮ ಮನಸ್ಸಿಗೆ ಗೋಚರವಾದರೂ ಮೊಮ್ಮಗಳ ತೊದಲು ನುಡಿಗಳು ಅದೆಲ್ಲವನ್ನೂ ಮರೆಸಿತ್ತು. ಸೊಸೆ ಬೇಗುದಿಯಲ್ಲಿ ಬಿಂದು ಹೋಗುತ್ತಿರುವುದು ಅವರ ಗಮನಕ್ಕೆ ಬರಲೇ ಇಲ್ಲ. ಕಿಶೋರನಿಗೂ ಅತ್ತಿತ್ತ ನಡೆದಾಡುವಾಗ ಮನೆಯೊಳಗೆ ಮನೆಯನ್ನೇ ಆಳತೊಡಗಿದ ಗೆಜ್ಜೆದನಿ ಕೆಲವೊಮ್ಮೆ ಕಟ್ಟಿ ಹಾಕುತ್ತಿತ್ತು. ಹಾಲ್ ನೊರೆಯನ್ನೇ ಸುರಿಸುತ್ತಿದ್ದ ಕಂದಮ್ಮನ ನಗು ಅಳು ಅವನ ಮುಚ್ಚಿದ ಕಿವಿಗಳನ್ನು ಆಗೊಮ್ಮೆ ಈಗೊಮ್ಮೆ ತೆರೆಸುತ್ತಿತ್ತು. ಆದರೂ ಲಾಸ್ಯದ ನಗು ಪ್ರೇಮದ ಅಮಲು ಪುಟ್ಟ ಕಂದಮ್ಮನ ನಗು ಅಳುವನ್ನು ಮರೆಸುವಷ್ಟು ಭದ್ರವಾದ ಬಂಧವನ್ನು ಸ್ಥಾಪಿಸಿಬಿಟ್ಟಿತ್ತು. ಹಾಗೆ ಮಗುವಿನ ನಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕಿಶೋರ ಎದ್ದು ಮೊಬೈಲಿನತ್ತ ಧಾವಿಸಿದ. ಅವಳ ಕರೆ ಅವನಿಗೆ ಸಮಯವನ್ನು ನೆನಪಿಸಿತು. ಕಾರಿನ ಕೀಯನ್ನು ಅಂಗೈಯೊಳಗೆ ತುಂಬಿಕೊಳ್ಳುತ್ತಾ ಮಗುವಿನತ್ತ ಒಂದು ಕಿರು ನಗು ಬೀರಿ ಮುಂದೆ ನಡೆದ. ಒಳಗೆ ಅಡುಗೆ ಮನೆಯಲ್ಲಿದ್ದ ಕವಿತಾಳ ಒಂದು ದೃಷ್ಟಿ ಗಂಡನ ಚಲನವಲನವನ್ನು ಅತಿಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಕವಿತಾಳ ನಿಟ್ಟುಸಿರಿಗೆ ಅಡುಗೆ ಮನೆಯ ಸಿಂಕಲ್ಲಿದ್ದ ಎಲ್ಲ ಪಾತ್ರೆಗಳು ಶುಚಿಯಾಗುತ್ತಿದ್ದರೂ ಅಡುಗೆ ಮನೆಯೇ ಸ್ತಬ್ಧವಾಗಿತ್ತು. ಎಲ್ಲವನ್ನು ಯಥಾಸ್ಥಿತಿಯಲ್ಲಿ ಜೋಡಿಸಿಡಲು ಪ್ರಯತ್ನ ಪಡುತ್ತಿರುವಾಗ ಕವಿತಾಳ ಕಣ್ಣಾಲಿಗಳು ತನ್ನಷ್ಟಕ್ಕೆ ತುಂಬಿ ಬಂದವು. ಹಾಗೆಯೇ ಮನಸ್ಸಿನಲ್ಲಿ ನಿಧಾನಕ್ಕೆ ಒಂದು ದೃಢ ನಿರ್ಧಾರವೂ ಮೂಡತೊಡಗಿತು. ಅವಳ ಒಳ ಮನಸ್ಸಿನ ನಿರ್ಧಾರ ಅವಳ ಪುಟ್ಟ ಮೂಗಿನ ತುದಿಯನ್ನು ಕೆಂಪಗಾಗಿಸಿತ್ತು. ಕಾಲಬುಡದಲ್ಲಿ ಉದ್ದ ಬಾಲದ ಕಿಂಚಿಬೆಕ್ಕು ಮಿಯಾವ್ ಅನ್ನುತ್ತಾ ತನ್ನ ಹಸಿವನ್ನು ನಿರ್ಭೀತಿಯಿಂದ ಹೊರಹಾಕಿತು. ನಾನು ಈ ಕಿಂಚಿಗಿಂತಲೂ ಪುಕ್ಕಲಾದೆನೆ ಅಂದುಕೊಂಡಳು ಮನಸ್ಸಿನಲ್ಲಿ. ಪುಟಾಣಿ ಪಿಂಗಾಣಿ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅಡುಗೆ ಮನೆಯ ಮೂಲೆಯಲ್ಲಿಟ್ಟು ಬೆಕ್ಕನ್ನು ಕಣ್ಸನೆಯಲ್ಲಿ ಕರೆದಾಗ ಪ್ರೀತಿಯಿಂದ ಅವಳ ಕಾಲನ್ನು ಸವರಿಕೊಂಡು ಬಂದು ಹಾಲನ್ನು ನೆಕ್ಕತೊಡಗಿತು. ಅಪ್ಪ ನೆನಪಾದರು. ದುಡುಮೆಯೊಂದನ್ನು ಬಿಟ್ಟರೆ ಪ್ರಪಂಚ ತಿಳಿಯದ ಮನುಷ್ಯ, ಕಪಟವನ್ನರಿಯದ ಮುಗ್ಧ ಜೀವ. ಅಂತಹ ಸಾಧು ಜೀವಿಯ ಒಂದೇ ಒಂದು ನಂಬಿಕೆ ಎಂದರೆ ಅದು ಮಗಳು ಕವಿತಾ, ಮತ್ತವಳ ಸುಂದರ ಸಂಸಾರ. ತಮ್ಮ ಕರುಣನ ಕಣ್ಣಲ್ಲಿ ಸಾವಿರ ಕನಸುಗಳು. ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕೆಂಬ ಅವನ ಹಂಬಲಕ್ಕೆ ಅಕ್ಕನ ಗಂಡನೊಬ್ಬನೇ ದಾರಿದೀಪ. ಅದು ಅವನ ನಂಬಿಕೆ. ತಾಯಿ ಇಲ್ಲದ ತವರು ಆಕೆಯದು. ಹಾಗಾಗಿಯೇ ಅಕ್ಕ ತಮ್ಮನಿಗೆ, ಅಪ್ಪನಿಗೆ, ಇಬ್ಬರಿಗೂ ಈಕೆಯೇ ತಾಯಿಯಾಗಿದ್ದಳು. ಕೆಂಚಿ ಹಾಲು ಕುಡಿದು ಮುಗಿಸಿದ್ದ

ಹಾಲಿನ ಪಾತ್ರೆಯನ್ನು ತೊಳೆದಿಟ್ಟು ವರಾಂಡಕ್ಕೆ ಬಂದು ಸೋಫಾದ ಮೇಲೆ ಕುಳಿತಳು. ಅಜ್ಜಿ ಮೊಮ್ಮಗಳ ಪ್ರೀತಿ, ನಗು, ಹಾಡು, ಒಮ್ಮೊಮ್ಮೆ ಅಳು ಒಟ್ಟೊಟ್ಟಿಗೆ ಸಾಗುತ್ತಿತ್ತು. ಇಬ್ಬರು ಅವರದೇ ಲೋಕದಲ್ಲಿದ್ದರು. ಪಕ್ಕದಲ್ಲಿದ್ದ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ತುತ್ತು ಕೊಡಲಾರಂಭಿಸಿದಳು ಕವಿತಾ. ಮೊಮ್ಮಗಳ ಹಾಲಿನ ಬಾಟಲನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ ಸೀತಮ್ಮ ಹಾಲಿನ ಬಾಟಲಿ ಬಿಸಿ ನೀರಿನಲ್ಲಿ ತೊಳೆದು ಹಾಲು ತುಂಬಿಸಿಕೊಂಡು ಬಂದು ಸೊಸೆಯ ಮುಂದೆ ಹಿಡಿದು ಮೊಮ್ಮಗಳನ್ನು ಆಡಿಸುತ್ತಾ ಮುಂದೆ ಕುಳಿತರು. ಪುಟಾಣಿಯ ಕಾಲಿನ ಗೆಜ್ಜೆಯ ಕಲರವ ಅಜ್ಜಿಯ ಎದೆಯಲ್ಲಿ ಪುಟಾಣಿ ಕುಟ್ಟಿದಾಗಿನ ಸಂಭ್ರಮದ ಘಮವನ್ನು ಹರಡಿತ್ತು. ಅತ್ತೆಯ ಅರಳಿದ ಮುಖ ನೋಡುತ್ತಾ ಕವಿತ ಮೆಲ್ಲನೆ ಮಾತಿಗಿಳಿದಳು. ಅತ್ತೆ, ಹೇಗೂ ನಾನು ಎಂಕಾಂ ಪದವಿದರೆ. ನನ್ನ ಗೆಳತಿ ಪ್ರೇಮಾಳ ಕಂಪನಿಯಲ್ಲಿ ಹೆಚ್ಚು ಸಂಬಳವಿರುವ ಕೆಲಸವೊಂದು ಖಾಲಿ ಇದೆಯಂತೆ. ನಿನ್ನೆ ಸಂಜೆ ಫೋನು ಮಾಡಿದ್ದಳು. ಬರುವುದಾದರೆ ಬಂದು ಬಿಡು, ಇಬ್ಬರೂ ಜೊತೆಗೇ ಹೋಗಿ ಜೊತೆಗೇ ಬರಬಹುದು ಎಂದಿದ್ದಳು. ಇಲ್ಲಿಂದ ಹೆಚ್ಚೆಂದರೆ 20 ನಿಮಿಷದ ದಾರಿ. ಹೆಚ್ಚು ಅವಧಿಯ ದುಡಿತ ಏನೂ ಇಲ್ಲ. ಮುಂಜಾನೆ 9 ಸಾಯಂಕಾಲ 6 ತನಕ ಮಾತ್ರ ಡ್ಯೂಟಿ. ನನಗೂ ಸ್ವಲ್ಪ ನಿರಾಳವಾಗುತ್ತದೆ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಹಿಡಿದು ಬಿಟ್ಟಿದೆ. ಪುಟ್ಟಿ ಅಂತೂ ನಿಮ್ಮನ್ನೇ ಪೂರ್ತಿಯಾಗಿ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ನಾನು ಇಲ್ಲದಿದ್ದರೂ ಅವಳಿಗೇನು ತೊಂದರೆ ಆಗುವುದಿಲ್ಲ. ಅತ್ತೆಗೆ ಮಾತನಾಡಲು ಅವಕಾಶವೇ ಇಲ್ಲದಂತೆ ಒಂದೇ ಸಮನೆ ಮಾತನಾಡಿದ್ದಳು. ಆಕೆ ಹೃದಯವಂತೆ ಸಣ್ಣ ನಗುವಿನಲ್ಲಿ ತಮ್ಮ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದರು. ಕವಿತಾ ಪುಟ್ಟ ಕಂದಳ ಮುಖ ನೋಡಿದಳು. ಹೊಟ್ಟೆ ಕಿವಿಚಿದಂತಾಯಿತು. ಆದರೂ ಮನಸ್ಸಿನ ನಿರ್ಧಾರ ದೃಢವಾಗಿತ್ತು. ಮರುದಿನ ಗೆಳತಿಗೆ ಫೋನಾಯಿಸಿ ತನ್ನೆಲ್ಲಾ ಡಾಕ್ಯುಮೆಂಟುಗಳನ್ನು ಕಂಪನಿಗೆ ಮೇಲ್ ಮಾಡಿ ಕೆಲಸದ ಆರ್ಡರ್ ಅನ್ನು ಪಡೆದುಕೊಂಡಳು. ಮರುದಿನ ಮುಂಜಾನೆ ತಿಳಿ ಗುಲಾಬಿ ಬಣ್ಣದ ಕೆಂಪು ಅಂಚಿನ ಸೀರೆ ಉಟ್ಟು ಕೈತುಂಬಾ ಬಳೆತೊಟ್ಟು ಆಗ ತಾನೇ ಹಜಾರದಲ್ಲಿ ಗಿರಿಜಮ್ಮ ಹೆಣೆದಿಟ್ಟ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಗೆ ಸಿಕ್ಕಿಸಿಕೊಂಡಳು. ಮುದ್ದಾಗಿ ಮುತ್ತಿನಷ್ಟೇ ಶುಭ್ರವಾಗಿ ಸೊಗಸಾಗಿ ಕಾಣುತ್ತಿದ್ದ ಸೊಸೆಯನ್ನು ಗಿರಿಜಮ್ಮ ಕಣ್ತುಂಬಿಕೊಂಡರು. ಕವಿತಾ ನನ್ನ ಮಗನಿಗೆ ಅಪ್ಪಟ ಜೋಡಿ ಅಂದುಕೊಂಡು ಮನಸ್ಸಿನಲ್ಲಿ ಸೊಸೆಯ ದೃಷ್ಟಿ ತೆಗೆದರು. ಚಪ್ಪಲಿ ಮೆಟ್ಟಿ ಹೊರಟು ನಿಂತ ಕವಿತಾಳ ಕೈಗೆ ನೀರು ತುಂಬಿದ ಬಾಟಲಿಯನ್ನು ಕೊಡುತ್ತಾ ನಿಧಾನಕ್ಕೆ ಹೋಗಿ ಬಾ, ಯಾವುದೇ ಚಿಂತೆ ಬೇಡ, ಪುಟ್ಟಿ ನನ್ನ ಜೊತೆಗೆ ನೆಮ್ಮದಿಯಿಂದ ಇರುತ್ತಾಳೆ ಎಂದಾಗ ಕವಿತಾಳ ಮನಸ್ಸು ತುಂಬಿ ಬಂತು. ಗಂಡನೆಂದುಕೊಂಡವನಿಗೆ ಇದು ಯಾವುದರ ಪರಿವೇ ಇರಲಿಲ್ಲ. ಇಂದು ಕೆಲಸಕ್ಕೆ ಸೇರುತ್ತಿರುವ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕವಿತಾ ನೀಡಲಿಲ್ಲ. ಆತನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡುತ್ತಿರುವ ಹೆಂಡತಿಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುವ ಸೌಜನ್ಯವನ್ನೂ ತೋರಲಿಲ್ಲ. ಅವನು ಅವನಷ್ಟಕ್ಕೆ ಹೊರಟು ನಿಂತ. 10 ಬಳಿಕ ಕವಿತಾ ಹೊರಟಳು. ಅಂಗಳದಲ್ಲಿ ಆಚೆಯ ಸೀಬೆ ಮರವನ್ನು ದಾಟಿ ಪಕ್ಕದ ರಸ್ತೆಗೆ ತಿರುಗಿ ಆಟೋ ಹತ್ತಿ ಕುಳಿತು 5 ತನ್ನ ಕೆಲಸದ ಆಫೀಸ್ ಅನ್ನು ಸೇರಿದಳು ಕವಿತಾ. ಹೊಸ ಜಾಗಕ್ಕೆ ಬಹಳ ಬೇಗನೆ ಹೊಂದಿಕೊಂಡು ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಶ್ರದ್ಧೆಯಿಂದ ಕಲಿತುಕೊಳ್ಳಲಾರಂಭಿಸಿದಳು. ಗೆಳತಿ ಪ್ರೇಮ ಪದೇ ಪದೇ ಪಕ್ಕದ ಚೇಂಬರಿನಿಂದ ಕವಿತಾಳಲ್ಲಿಗೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಗೆಳತಿಯನ್ನು 1-2 ಬಹಳ ಸುಲಭದಲ್ಲಿ ಪಳಗಿಸಿಬಿಟ್ಟಳು. ಸಂಜೆ ಕಾಫಿ ಕುಡಿದು ಆಫೀಸಿನಿಂದ ಹೊರಬಂದ ಗೆಳತಿಯರಿಬ್ಬರು ಆಫೀಸಿನ ಮುಂಭಾಗದಲ್ಲಿದ್ದ ಗಾರ್ಡನ್ನಲ್ಲಿ ಕುಳಿತು ಕೆಲ ಹೊತ್ತು ಹೊರಟಿದರು. ಮಾತಿನ ಮಧ್ಯೆ ಪ್ರೇಮ, ಏನೇ ಹೇಳು ಕವಿತಾ, ನೀನು ಮೊದಲಿನಂತಿಲ್ಲ, ಹೆಚ್ಚು ಒತ್ತಡದಲ್ಲಿರುವಂತೆ ಕಾಣುತ್ತಿರುವೆ ಅಂದಾಗ ಒಳಮನಸ್ಸಿನ ನೋವನ್ನು ಒಮ್ಮೆ ಹಂಚಿಕೊಂಡು ಬಿಡಲೇ ಎಂದೆಣಿಸಿದರು. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನುವ ಮಾತು ನೆನಪಾಗಿ ಸುಮ್ಮನಾದಳು. ಸಂಜೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಿಶೋರ ತಾಯಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಇದು ಯಾವುದರ ಪರಿವೇ ಇಲ್ಲದ ಗಿರಿಜಮ್ಮ ಮಗನಿಗೆ ಕಾಫಿ ಇತ್ತು ಮೊಮ್ಮಗಳನ್ನು ಆಡಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಮಾಮೂಲಿ ರೂಢಿಯಂತೆ ಕಿಶೋರ ಟಿಪ್ ಟಾಪ್ ಆಗಿ ಹೊರಟು ನಿಂತ. ಅವನು ಮನೆಯಿಂದ ಹೊರಬಂದು ಕಾರು ಸ್ಟಾರ್ಟ್ ಮಾಡಿ ಪಕ್ಕದ ರಸ್ತೆಯ ಅಂಚಿಗೆ ತಿರುಗುವುದಕ್ಕೂ ಕವಿತಾ ಆಟೋ ಹಿಡಿದು ಮನೆಯ ದಾರಿಯಲ್ಲಿ ನಡೆಯುತ್ತಾ ಬರುವುದಕ್ಕೂ ಸರಿ ಹೋಯಿತು. ದೂರದಿಂದಲೇ ಗಂಡನ ಕಾರನ್ನು ಗಮನಿಸಿದ ಕವಿತಾ ಗಮನಿಸಿಯೂ ಗಮನಿಸದಂತೆ ಕಾರಿನ ಬದಿಯಿಂದಲೇ ನಡೆದು ಸರಿದು ಹೋದಳು. ಕಿಶೋರ ಸದ್ಯ ನನ್ನನ್ನು ಆಕೆ ಗಮನಿಸಲಿಲ್ಲ ಎನ್ನುವ ಕಳ್ಳ ಹುಚ್ಚಿನಿಂದ ಕಾರನ್ನು ಮುಂದಕ್ಕೆ ಚಲಿಸಿದ. ಕವಿತಾಳ ಕಣ್ಣುಗಳು ತುಂಬಿ ಬಂದವು. ಗಂಟಲುಬ್ಬಿತು. ಉಕ್ಕಿ ಬರುತ್ತಿರುವ ಅಳುವನ್ನು ತಡೆದುಕೊಂಡು ಇಷ್ಟೊಂದು ಅಳುಬುರಿಕೆ ಆದರೆ ನನ್ನ ನಿರ್ಧಾರ ಸಫಲವಾಗದು. ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಅತಂತ್ರಳಾಗಬಾರದು ಅಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿದಳು. ಹಿಂದೆಲ್ಲ ಸಂಜೆ ಆಫೀಸಿನಿಂದ ಬಂದವಳೆ ತನ್ನನ್ನು ಎಳೆದುಕೊಂಡು ಸುತ್ತಾಡಲು ಕರೆದೊಯ್ಯುತ್ತಿದ್ದ. ತಾನು ಬೇಡವೆಂದರೆ ಸಿಟ್ಟು ಮಾಡಿಕೊಂಡು ರೂಮ್ ಸೇರುತ್ತಿದ್ದ. ಸಂಜೆ ಬರುವಾಗ ತಪ್ಪದೇ ತರುತ್ತಿದ್ದ ಮಲ್ಲಿಗೆ ದಂಡೆಯನ್ನು ತಾನು ಮುಡಿಯದಿದ್ದರೆ ಅದರಷ್ಟು ಕೋಪ ಅಸಹನೆ ಅವನಿಗೆ ಇನ್ನೊಂದಿರುತ್ತಿರಲಿಲ್ಲ.
ಸಂಜೆಯಾಗುತ್ತಲೇ ತಿರುಗದ ಪಾರ್ಕು ದೇವಸ್ಥಾನಗಳಿಲ್ಲ. ಅವನ ಪಕ್ಕ ತಾನು ಕುಳಿತಿದ್ದರೆ ಅದೇ ಅವನಿಗೆ ಸ್ವರ್ಗ ಅನ್ನುತ್ತಿದ್ದ. ಅಂದಿನ ಕಿಶೋರನಿಗೂ ಇಂದಿನ ಕಿಶೋರನಿಗೂ ಬಹಳ ವ್ಯತ್ಯಾಸವಿತ್ತು. ಇಡೀ ದಿನದಲ್ಲಿ ಒಮ್ಮೆಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಬದುಕುವಂತ ಪರಿಸ್ಥಿತಿಗೆ ಗಂಡ ಹೆಂಡರಿಬ್ಬರೂ ಬಂದಿಳಿದಿದ್ದರು. ಅದನ್ನೆಲ್ಲ ಯೋಚಿಸಿ ಕುಳಿತುಕೊಳ್ಳುವ ಸಮಯವೇ ಮುಗಿದು ಹೋದಂತೆ ಕವಿತಾಳಿಗೆ ಅನಿಸಿತು. ಯೋಚನೆಯಿಂದ ಎಚ್ಚೆತ್ತಾಗ ಅತ್ತೆ ಎದುರಾಗಿದ್ದರು. ಪುಟಾಣಿ ಖುಷಿಯಿಂದ ನಗುತ್ತಾ ಒಂದಿಷ್ಟು ಮೋರಿ ಉಬ್ಬಿಸಿ ಒಂದಷ್ಟು ಅಳುವನ್ನು ತೋರಿಸಿ ಕೇಕೆ ಹಾಕುತ್ತಾ ತೆಕ್ಕೆಯೊಳಗೆ ಸೇರಿಕೊಂಡಾಗ ಅದ್ಭುತ ಜಗತ್ತೊಂದು ತನ್ನ ವಶವಾದಷ್ಟು ಖುಷಿಪಟ್ಟಳು ಕವಿತಾ. ದಿನ ಕಳೆದಂತೆ ಕವಿತಾ ಎಲ್ಲದಕ್ಕೂ ಸರಾಗವಾಗಿ ಒಗ್ಗಿಕೊಂಡಳು. ಮೊದಮೊದಲು ಸಿಡಿಮಿಡಿಗೊಂಡ ಕಿಶೋರ ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ಸ್ವಾತಂತ್ರ್ಯ. ಅದೀಗ ಯಥೇಚ್ಛವಾಗಿ ಸಿಗುತ್ತಿತ್ತು. ಹಾಗಾಗಿ ಒಂದು ಲೆಕ್ಕದಲ್ಲಿ ಖುಷಿಯೇ ಪಟ್ಟ. ಪುಟಾಣಿಯ ಹೆಜ್ಜೆ ಗುರಿತು ಇದೀಗ ಮನೆಯಲ್ಲಿ ಎಲ್ಲ ಕಡೆ ಇರುತ್ತಿತ್ತು. ಗೋಡೆಯ ಮೇಲೆ ಅಲ್ಲಲ್ಲಿ ಪುಟಾಣಿ ಬರಹಗಳು ಕೂಡ ಅವಳ ಪಡಿಯಚ್ಚನ್ನು ಮೂಡಿಸುತ್ತಿತ್ತು. ಅಜ್ಜಿ ಮತ್ತು ಮೊಮ್ಮಗಳದ್ದೇ ಸಾಮ್ರಾಜ್ಯ ಮನೆ ಮುಂದೆ. ಕವಿತಾ ಮುಂಜಾನೆ ಹೊರಟರೆ ಮನೆ ಸೇರುವುದು ಸಂಜೆ ಮೇಲೆ. ಇತ್ತೀಚೆಗೆ ಆಫೀಸಿನಲ್ಲಿದ್ದ ಅಕೌಂಟೆಂಟ್ ಮೋಹನ್ ಕವಿತಾಳಿಗೆ ತೀರ ಆಪ್ತನಾಗಿದ್ದ. ಎಲ್ಲರೊಂದಿಗೆ ಸಹೋದರನಂತೆ ಬೆರೆಯುತ್ತಿದ್ದ ಮೋಹನನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಂದು ಆಫೀಸ್ ಬಿಟ್ಟ ತಕ್ಷಣ ಸಿಡಿಯುವ ತಲೆಯನ್ನು ಹಿಡಿದುಕೊಂಡು ಬಿಸಿ ಕಾಫಿಯನ್ನು ಕುಡಿಯುವ ಹಂಬಲದಿಂದ ಆಫೀಸ್ ಕ್ಯಾಂಟೀನ್ನ ಕಡೆಗೆ ತಲೆ ಹಾಕಿದ್ದಳು. ಕವಿತಾಳ ಬಾಡಿದ ಮುಖ ನೋಡಿದ ಮೋಹನ ಏನಾಯ್ತಕ್ಕ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ. ತಲೆನೋವಿನ ಕಾರಣ ಕೊಟ್ಟಾಗ ಆಟೋ ಹಿಡಿಯುವುದು ಬೇಡ, ಇರಿ, ನಾನೇ ಬಿಡುತ್ತೇನೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗುವುದು ಅನ್ನುತ್ತಾ ಅವಳಿಗೆ ಸಹಾಯ ಮಾಡಲು ಮುಂದಾದ. ಕವಿತಾ ತನ್ನ ನೋವನ್ನು ಸಹಿಸಲು ಆಗದ ಕಾರಣದಿಂದ ಗೋಣು ಆಡಿಸಿದಳು. ಕಾರಿನಿಂದ ಇಳಿದು ಮನೆಯ ಗೇಟನ್ನು ತೆರೆಯುತ್ತಿದ್ದ ಕವಿತಾಳಿಗೆ ಕಂಡನ ಕಾರ್ ಭರ್ರನೆ ಸರಿದು ಹೋದದ್ದು ತಿಳಿಯಲಿಲ್ಲ. ನಸುನಗುತ್ತಾ ಮನೆಯೊಳಗೆ ಹೋದ ಮಡದಿಯನ್ನೊಮ್ಮೆ, ಕಾರಿನಿಂದ ಇಳಿಸಿದ ಯುವಕನನ್ನೊಮ್ಮೆ ಅಸಹನೆಯಿಂದ ದಿಟ್ಟಿಸುತ್ತಾ ಕಾರನ್ನು ಗೀತಾಳ ಮನೆಯತ್ತ ನಡೆಸಿದ. ಗೀತಾಳ ನಗು ಸಲುಗೆ ಯಾವುದು ಕೂಡ ಇಂದು ಅಂದವಾಗಿ ಕಾಣಲಿಲ್ಲ. ಒಟ್ಟಾರೆ ಒಂದು ರೀತಿಯ ಅಸಹನೆ. ಮನಸ್ಸು ತಡೆಯಲಿಲ್ಲ, ಬೇಗ ಮನೆ ಸೇರಿದ. ಮರುದಿನ ಮುಂಜಾನೆ ಕಣ್ಣು ಕಿರಿದು ಮಾಡಿಕೊಂಡು ಹೆಂಡತಿಯನ್ನು ಗಮನಿಸಲಾರಂಭಿಸಿದ. ಕುಂಕುಮ ಬಣ್ಣದ ಚಿಕ್ಕ ಜರಿಯ ಸೀರೆಗೆ ಹಸಿರು ಬಣ್ಣದ ತುಂಡು ತೋಳಿನ ರವಿಕೆಯಲ್ಲಿ ಅವಳ ಮೈಬಣ್ಣ ಎದ್ದು ಕಾಣುತ್ತಿತ್ತು. ಹಣೆಗೆ ಹಚ್ಚಿದ ಕಿರು ಬಿಂದಿಯ ಅಕ್ಕಪಕ್ಕದಲ್ಲಿ ಬೆವರಿನ ಸಾಲುಗಳು ಮುತ್ತಿನಂತೆ ಪೋಣಿಸಿದ್ದವು. ತಲೆ ತುಂಬ ಮುಡಿದಿದ್ದ ಹಿತ್ತಲ ಬಳ್ಳಿಯ ಮಲ್ಲಿಗೆ ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು. ಮೈ ಕೈ ತುಂಬಿಕೊಂಡು ಇನ್ನೂ ಹೆಚ್ಚೇ ಸುಂದರವಾಗಿ ಕಂಡ ಪತ್ನಿಯನ್ನು ಮತ್ತೊಮ್ಮೆ ತದೇಕ ಚಿತ್ತನಾಗಿ ನೋಡಿದ. ಎದೆಯಲ್ಲಿ ಸಣ್ಣದೊಂದು ನೋವು ಝಲಕ್ ಎಂದಂತಾಯಿತು. ಇದ್ಯಾವುದರ ಪರಿವೇ ಇಲ್ಲದ ಕವಿತಾ ಅಡುಗೆ ಮನೆಯೊಳಗೆ ಅತ್ತೆ ಮುಚ್ಚಿಟ್ಟ ಟಿಫಿನ್ ಬಾಕ್ಸ್ ಅನ್ನು ಬ್ಯಾಗಿಗೆ ತುಂಬಿಸುತ್ತಾ ಲಘು ಬಗೆಯಿಂದ ಕಂದಮಳ್ಳಿಗೆ ಲೊಚಲೊಚನೆ ಮುತ್ತಿಟ್ಟು ಅತ್ತೆಯ ಕೈಗೆ ಅವಳನ್ನು ವರ್ಗಾಯಿಸಿ ಚಪ್ಪಲಿ ಮೆಟ್ಟಿ ಹೊರನಡೆದಳು. ಕಿಶೋರ ತಾನು ಕೂಡ ಕಾರಿನ ಕೀಯನ್ನು ಅವಸರದಿಂದ ಹುಡುಕಿ ಅವಳೊಂದಿಗೆ ಹೊರಹೊರಡಲು ಅನುವಾದ. ಅಷ್ಟೊತ್ತಿಗೆ ಕವಿತ ಸುಮಾರಾಗಿ ಗೇಟು ದಾಟಿದ್ದಳು. ಕಿಶೋರ ಕಾರ್ ಸ್ಟಾರ್ಟ್ ಮಾಡಿ ರಸ್ತೆಗೆ ಬರುವಷ್ಟರಲ್ಲಿ ನಿನ್ನೆಯ ಅದೇ ಕೆಂಪು ಕಾರು. ಕವಿತ ನಗುನಗುತ್ತಾ ಕಾರು ಹತ್ತುತ್ತಿದ್ದಳು. ಕಿಶೋರನಿಗೆ ಹೊಟ್ಟೆ ತೊಳಿಸಿ ವಾಂತಿ ಬರುವಂತಾಯಿತು. ಮೊದಲ ಬಾರಿಗೆ ವಿಚಲಿತನಾದ. ಧುತ್ತನೆ ಭೂತವೊಂದು ಎದುರಿಗೆ ಬಂದಂತಾಯಿತು. ಮಧ್ಯಾಹ್ನ ಆಫೀಸಿನಿಂದ ರಜೆ ತೆಗೆದುಕೊಂಡು ನೇರ ಮನೆಗೆ ಬಂದವನೇ ರೂಮಿನಲ್ಲಿ ಮಲಗಿಬಿಟ್ಟ. ಬಹಳಷ್ಟು ಅಧೀರನಾದ. ಅವನ ಪ್ರಶ್ನೆಗಳಿಗೆ ಅವನಲ್ಲಿಯೇ ಉತ್ತರವಿರಲಿಲ್ಲ. ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ನಾಲಗೆಯಿಂದ ಹೊರಬರಲು ಭಯಪಡುತ್ತಿತ್ತು. ತೀವ್ರವಾದ ತಲೆಸಿಡಿತದಿಂದ ನಿದ್ದೆ ಹೇಗೆ ಬಂತು ಎಂದು ಗೊತ್ತಾಗಲೇ ಇಲ್ಲ. ಎಚ್ಚರವಾದಾಗ ಹೊರಗಿನಿಂದ ಕವಿತಾಳ ಮಾತು ಕೇಳುತ್ತಿತ್ತು. ಧಡಕ್ಕನೆ ಎದ್ದು ಕುಳಿತ. ಪುಟಾಣಿ ಮುದ್ದಾಗಿ ತುದಲುತ್ತಿದ್ದಳು. ರೂಮಿನಿಂದ ಹೊರಬಂದ. ಕವಿತಾ ಪುಟಾಣಿಯನ್ನು ಮುದ್ದುಗರಿಯುತ್ತಿದ್ದಳು. ಕವಿತಾಳ ಮುಖ ಪ್ರಫುಲ್ಲವಾಗಿತ್ತು. ತಾನು ಈ ಖುಷಿಯಿಂದ ವಂಚಿತನಾಗಿದ್ದೇನೆ ಎಂದೆನಿಸಿತು. ಹಾಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡ. ಕವಿತಾ ತಪ್ಪಿಯೂ ಅವನತ್ರ ದೃಷ್ಟಿ ಹರಿಸಲಿಲ್ಲ. ಪುಟಾಣಿಯನ್ನು ಮುದ್ದಿಕ್ಕಲು ಮುಂದಾದ. ಅದು ಅಪರಿಚಿತನನ್ನು ಕಂಡಂತೆ ಮುಖ ತಿರುವಿ ಅಮ್ಮನನ್ನು ಅಂಟಿಕೊಂಡಿತು. ಅವಮಾನಿತನಾದ. ಗಿರಿಜಮ್ಮ ಬಂದು ಕಾಫಿಯನ್ನು ಹಿಡಿದಾಗ ಸಿಟ್ಟಿನಿಂದ ಕುದಿದು ಹೋದ. ಮರಳಿ ರೂಮಿಗೆ ಹೋದವನೇ ಹೊರಡಲು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ಕ್ರಾಪು ಬಾಚಲು ನಿಂತಾಗ ತನ್ನ ಪ್ರತಿಬಿಂಬ ತನ್ನನ್ನು ನೋಡಿ ನಕ್ಕಂತಾಯಿತು. ಹಾಕಲು ತೆಗೆದ ಬಟ್ಟೆಯನ್ನು ಅಲ್ಲೇ ಹಿಂದೆ ತಿರುಗಿ ಇಟ್ಟು ಹಾಸಿಗೆಯ ಮೇಲೆ ಬಿದ್ದುಕೊಂಡ. ರೂಮಿನೊಳಗೆ ಬಂದ ಕವಿತಾಳಿಗೆ ಆಶ್ಚರ್ಯವಾಯಿತು. ಬಹಳ ದಿನಗಳ ಬಳಿಕ ಏಕಾಂತದಲ್ಲಿದ್ದಾನೆ ಎಂದೆನಿಸಿತು. ಒಳ ಬಂದ ಕವಿತಾಳನ್ನು ಕಂಡು ಕವಿತಾ ಅಂದ. ಅವನ ಧ್ವನಿ ಬಾವಿಯಿಂದ ಬಂದಂತಿತ್ತು. ತಿರುಗಿ ನೋಡಿದಾಗ ಕೆಲಸ ಹೇಗಿದೆ ಅಂದ. ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ನಕ್ಕಳು. ಮೊದಲ ಬಾರಿಗೆ ಕೆಲಸದ ಬಗ್ಗೆ ಪ್ರಶ್ನಿಸಿದ್ದ. 6-7 ತಿಂಗಳುಗಳು ಕಳೆದು ಹೋಗಿದ್ದವು ಕೆಲಸಕ್ಕೆ ಸೇರಿ. ಅವಳ ನಗುವಲ್ಲಿ ಉತ್ತರಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದ್ದವು.
ಅಷ್ಟೊತ್ತಿಗೆ ಕೆಂಚಿ ಮಿಯಾವ್ ಅನ್ನುತ್ತಾ ಅವಳ ಕಾಲ ಬಳಿ ಸವರಿಕೊಂಡು ತನ್ನ ಹಸಿವನ್ನು ಸ್ಪಷ್ಟಪಡಿಸಿತು. ಅಡುಗೆ ಮನೆಗೆ ಬಂದ ಕವಿತಾ ಕೆಂಚಿಯ

ಅವನ ಮುಖ ನೋಡಿದಳು. ಕವಿತಾಳಿಗೆ ಒಳಗೊಳಗೆ ಗೊಂದಲ. ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬದಲಾವಣೆ? ಇದು ಹೇಗೆ ಸಾಧ್ಯವಾಯಿತು? ಇಲ್ಲ, ಇದರಲ್ಲೇನೋ ಕರಮತ್ತು ಇರಬಹುದು. ತನ್ನ ನಿರ್ಧಾರ ಅಚಲವಾಗಿ ಇರಬೇಕು. ಇಷ್ಟು ದಿನ ಸಹಿಸಿದ್ದು ಸಾಕಾಗಿದೆ, ಇನ್ನಾದರೂ ನಾನು ನಾನಾಗಿ ಬದುಕಬೇಕು ಅಂದುಕೊಂಡಳು. ಸಂಜೆ ಬ್ಯಾಗ್ ಜೋಡಿಸಿ ಹೊರಬರುವಾಗ ಬೆಳಿಗ್ಗೆ ಹೇಳಿದ ಗಂಡನ ಮಾತು ನೆನಪಾಯಿತು. ಅಂದರೆ ಅವನನ್ನು ಕಾಯುವುದಕ್ಕಿಂತ ಹೋಗುವುದೇ ಸರಿ ಎಂದು ರಸ್ತೆಗೆ ಬರಲು ಯೋಜನೆ ಹಾಕುತ್ತಿರುವಾಗಲೇ ಅವನ ಕಾರು ಬಂದು ಆಫೀಸಿನ ಮುಂದೆ ನಿಂತಿತು. ಕಾರು ಹತ್ತಿದ ಕವಿತಾಳನ್ನು ನಗುಮುಖದಿಂದ ಬರಮಾಡಿಕೊಂಡ. ಹೀಗೆ ಪ್ರಾರಂಭಗೊಂಡ ಕಿಶೋರನ ದಿನಚರಿ ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಯಿತು. ಹೆಚ್ಚು ಕಡಿಮೆ ಮೊದಲಿನ ಕಿಶೋರನೇ ಆಗಿದ್ದ. ಹೆಂಡತಿಗಿಂತಲೂ ಹೆಚ್ಚಾಗಿ ಪುಟಾಣಿಯನ್ನು ಹಚ್ಚಿಕೊಂಡು ಬಿಟ್ಟ. ಹೆಚ್ಚು ಹೊತ್ತು ಮಗಳೊಂದಿಗೆ ಕಳೆಯತೊಡಗಿದ. ಆದರೂ ಕವಿತಾ ಮಂದಸ್ಮಿತೆ. ಹೆಚ್ಚು ಮಾತಿಲ್ಲ, ಹೆಚ್ಚು ನಗುವೂ ಇಲ್ಲ, ಹೆಚ್ಚು ಕೋಪವೇ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಗಂಡ ಮಗಳಿಗೆ ಹತ್ತಿರವಾಗುತ್ತಿರುವುದನ್ನು ಕಂಡಾಗ ಅದೇಕೋ ಮನದೊಳಗೆ ಒಂದು ಮೌನ ಸೆಳೆತ. ದಿನದಿಂದ ದಿನಕ್ಕೆ ಪುಟಾಣಿ ಅವರಿಬ್ಬರ ಮಧ್ಯೆ ಒಂದು ಭದ್ರ ಸೇತುವೆಯ ಆಗಿಬಿಟ್ಟಳು. ಇದೀಗ ಕಿಶೋರನಿಗೆ ಮನೆಯಿಂದ ಹೊರ ಹೋಗುವುದಕ್ಕೆ ಸಮಯವೇ ಇರುತ್ತಿರಲಿಲ್ಲ. ಒಂದೆರಡು ಬಾರಿ ಗೀತಾ ಫೋನ್ ಮಾಡಿದಾಗ ಹೆಚ್ಚು ಕಡಿಮೆ ಅಬ್ಬರಿಸಿಯೇ ಬಿಟ್ಟಿದ್ದ. ಪುಟಾಣಿಯ ಗೆಜ್ಜೆಯ ಕಲರವದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಹೊಸದೊಂದು ಲೋಕವೇ ಕಿಶೋರನ ಮುಂದೆ ಪುಟಾಣಿ ಸೃಷ್ಟಿಸಿಬಿಟ್ಟಿದ್ದಳು. ಸಂಜೆಯ ಹೊತ್ತಿಗೆಲ್ಲ ಕಿಶೋರನ ಕಾರಿನ ಪಕ್ಕದ ಸೀಟಿನಲ್ಲಿ 4 ವರ್ಷದ ಪುಟಾಣಿ ಅರಳು ಹುರಿದಂತೆ ಮಾತನಾಡುತ್ತಾ ಅಪ್ಪನ ಬೆನ್ನು ಬಿಡದೆ ಸಾಗುತ್ತಾಳೆ. ಇತ್ತ ಕಡೆ ಹಜಾರದ ದಂಡೆ ಮಲ್ಲಿಗೆಗಿಂತಲೂ ಗಂಡ ತರುವ ಸಂಜೆಯ ಮಲ್ಲಿಗೆ ಕವಿತಾಳ ಕೋಣೆಯಲ್ಲಿ ಹೆಚ್ಚು ಘಮ್ಮೆನ್ನುತ್ತಿತ್ತು.

ಇದುವರೆಗೆ ಅನಿತಾ ಶೆಟ್ಟಿ ಮೂಡಬಿದ್ರೆ ಇವರಿಂದ ಅವಳ ಹೆಜ್ಜೆ ಕಥೆ ಕೇಳಿದಿರಿ. ಮುಂದೆ ಕೇಳಿ ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಲಕ್ಷ್ಮೀನಾರಾಯಣ ಭಟ್.

0: ಆಕಾಶವಾಣಿ ಸಮಯ ಸರಿಯಾಗಿ 12 ಗಂಟೆ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:30. ಒಂದು ವಾಣಿಜ್ಯ ಪ್ರಕಟಣೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ, ಇನ್ನು ಮುಂದೆ ಕೇಳಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸ್ತಾರೆ ಜಂಪಣ್ಣ ಆಶಿಹಾಳ್. 1 ಗಂಟೆಗೆ ಪ್ರಗತಿಪಥ PM ಉಮಾಂಗ್ ಬಗ್ಗೆ ಮಾಹಿತಿ ಕೇಳ್ತೀರಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ವಾಚನ ಮಾಡುತ್ತಾರೆ HR ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 12:40 ಹಿಂದಿ ಪಾಠ ಕೇಳುತ್ತೀರಿ. 3:00-5:00 FM 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮುಂದೆ ಕೇಳಿಬರಲಿರುವ ಕಾರ್ಯಕ್ರಮಗಳು.

ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ ಸಂಜೆ 6:51 7:34 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮ.

0: ಸಂಗತಿಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ದಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಎಂ ವೈ ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0 8 5 2 2 9 5 8 9 8 ಅಥವಾ 0 8 5 3 2 2 0 0 3 1 2. ಕೇಳಿ ನೇರ ಫೋನಿನ ಕಾರ್ಯಕ್ರಮ ಇಂದು ಸಂಜೆ 6:51 7:34
1: ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 5:00 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಭಾಗವಹಿಸುತ್ತಾರೆ. ವಿಭೂತಿ ಕುಂಕುಮ ಮಾರಾಟವನ್ನು ಮಾಡುತ್ತಿರುವ ಮೌನೇಶ್ ದೇವಸೋಗುರು, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಚಟುವಟಿಕೆಗಳ ಕುರಿತು ಕಾರ್ಯಕ್ರಮ ಪ್ರಸಾರವಾಗ್ತದೆ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ಗ್ರಾಮದರ್ಶಿ, ರಾಯಚೂರು ತಾಲೂಕಿನ ಕುಕನೂರು ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳುತ್ತೀರಿ. ಪರಿಚಯಿಸುತ್ತಾರೆ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇಬಿನಬೆಂಚಿ. ಇಂದು ಸಂಜೆ 6:51 ರೈತರಿಗೆ ಕೃಷಿರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ತಳಿ ತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ ನೆಡಗುಂದಿ, ಕೀಟ ತಜ್ಞರಾದ ಎಸ್ ಜಿ ಹಂಚನಾಳ, ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್, ಪ್ರಸ್ತುತಿ ಅಮರೀಶ್ ಶಾಶಿಹಾಳ್. 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದ ದಾದಾ ಸಾಹೇಬ್ ನಾಯಕ್ ಮತ ಸಂಘಟನೆಯಿಂದ ರಂಗಗೀತೆಗಳು, 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ, 10:00 ನಮ್ಮ ನಿಲಯದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ತಂಡದಿಂದ ಶಹನಾಯಿ ಧ್ವನಿ ಮುದ್ರಿಕೆಯನ್ನು ಪ್ರಸಾರ ಮಾಡುತ್ತೇವೆ. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:35. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.
4: ನಮಸ್ಕಾರ
3: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
4: ಹೌದು,
3: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ದು ನಾನು ಮಾತ್ರ. ಇನ್ನು ಕೇಳುವರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದ್ರೆ?
4: ಸಿ, ಲೂಪಸ್ ಕಾಯಿಲೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಕೊಳ್ಳುವಂಥ ಒಂದು ಕಾಯಿಲೆ. ನಮ್ಮ ದೇಹ ನಮ್ಮ ದೇಹದ ಅಂಗಾಂಗಗಳನ್ನು ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗೆ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೆಯೋದು. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂತ ಒಂದು ಕಾಯಿಲೆ.
3: ನಮ್ಮ ಜೀವ ನಿರೋಧಕ ಶಕ್ತಿಯನ್ನ ಕುಂದಿಸೋದು.
4: ಹೌದು,
3: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸಿಗೆ ಹೋಗ್ಬಿಡ್ತೀವಿ ನಾವು.
4: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದ್ರೆ ಅದು ವೈರಸ್ ಇಂದ ಬರುವಂತದ್ದು. ಆದ್ರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆ ತರ ಸಿಸ್ಟಮ್ ತಪ್ಪಾದಾಗ ಬರುವಂತದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು. ಚಿಕ್ಕ ವಯಸ್ಸಿನ ಹೆಂಗಸರು ಅಂದ್ರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ.
3: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮ್ಗೆ. ಯಾಕಂದ್ರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ತರ ಒಂದು ಹೊಸ ಇಮ್ಯೂನ್ ಸಿಸ್ಟಮ್ ಅನ್ನು ಕಡಿಮೆ ಮಾಡುವಂತ ಕಾಯಿಲೆ ಅಂತಂದ್ರೆ ವಿಶೇಷವೇ ಅಂತ ಅನಿಸುತ್ತೆ ನಮ್ಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಳಿಗೆ ಬರಲ್ವಾ ಸರ್ ಇದು?
4: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದ್ರೆ ಒಬ್ರು ಗಂಡಸರಿಗೆ ಬರಬಹುದು.
3: ಓಹೋ, ರೋಗ ಯಾವುದೇ ಆಗಲಿ ಗಂಡಸರು ಹೆಂಗಸರು ಅಂತೇಳಿ ಏನು ವ್ಯತ್ಯಾಸ ಮಾಡಲ್ಲ. ಎಷ್ಟೋ ಸಲ ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವ ಅಂತ ನಾವು ಹೇಳ್ತೀವಿ. ಸರ್, ಹೆಣ್ಮಕ್ಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನ್ ಕಾರಣ ಮತ್ತೆ ಏನೇನು ಲಕ್ಷಣಗಳು? ಸರ್,
4: ಹೆಣ್ಮಕ್ಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದ್ರೆ, ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರುವಂತ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂತದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕೆಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನ ಹೆಚ್ಚು, ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2-3-4 ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಶಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ದಂದೆಗಳು. ರ್ಯಾಶಸ್ ಅಂದ್ರೆ ಯಾವ ತರದ್ದು? ಬಿಸಿಲಿಗೆ ಹೋದ್ರೆ ಹೆಚ್ಚು, ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಶಸ್ ಬರುತ್ತೆ ಅಂದ್ರೆ, ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗ ಮೇಲೆ ಬಂದಾಗ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗ ಮೇಲೆ ಮತ್ತೆ ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಅದೇ ತರ ಕೂದಲು ಉದುರುವಂಥದ್ದು, ಬಾಚ್ತಾ ಇದ್ದ ಹಾಗೆ ರಾಶ್ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂತ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದ್ರೆ, ಈ ಕಾಯಿಲೆ ದೇಹದ ಎಲ್ಲಾ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟ್ ಅಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ, ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂತ ಕಾರಣಗಳಲ್ಲ, ಈ ತರದ ಕಾರಣಗಳನ್ನ ಹುಡುಕಬೇಕು. ಇದು ಎಷ್ಟೋ ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ, ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
3: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ, ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರು ಜಾಸ್ತಿ, ವಿಶೇಷವಾಗಿ ಹದಿಹರೆಯದವರಲ್ಲಿ.
4: ಹೌದು,
3: ಈಗ ತಾವು ಹೇಳಿದಂಗೆ ಎಲ್ಲಾ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತ ಸಂಶಯ ಬರುತ್ತೆ ನಮಗೆ.
4: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದ್ರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ, ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್
3: ಇಲ್ಲ.
4: ಆದ್ರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
3: ಸರ್, ತಾವು ಹೇಳಿದ್ರಿ ನೋಡಿ, ಈ ಮುಖದ ಮೇಲೆ ಕಪ್ಪು ಕಪ್ಪು ಒಂದೆಲ್ಲ ಬರುತ್ತೆ ಅಂತಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದು ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತು ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗಬಹುದು. ಅದು ಹೇಗೆ ಸರ್ ಇದು ಆಕ್ಚುಲಿ ಚಿಟ್ಟೆ ತರ ಕಾಣಿಸೋದು? ತಂತಾನೆ ಹೋಗೋ ಸಾಧ್ಯತೆನೂ ಇರುತ್ತಲ್ಲ ಸರ್, ಕೆಲವೊಬ್ಬರಲ್ಲಿ ನೋಡಿದ್ದೀನೋ ಅದಕ್ಕೆ ಕೇಳಿ.
4: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರಿತೀವಿ. ಫೋಟೋ ಅಂದ್ರೆ ಲೈಟ್, ಲೈಟ್ಗೆ ಸೆನ್ಸಿಟಿವಿಟಿ. ಈಗ ತುಂಬಾ ಬೆಳ್ಳಿಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪುಗಾಗೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಶಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಅಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡ್ಬೇಕಾಗುತ್ತೆ. ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವರು ಕೀಲ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
3: ಹೌದು,
4: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೋಸ್ ಮಾಡಬಹುದು.
3: ಸರ್, ಎಲ್ಲಿ ಹಾಗಾದ್ರೆ ಈ ರೀತಿ ಏನೋ ನೀವ್ ಹೇಳ್ತಾ ಇರೋ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
4: ಸಿ ಜನರಲ್ಲಿ ಗೊತ್ತಿರೋದಿಲ್ಲ ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
3: ಹೌದು ಹೌದು.
4: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು, ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವ್ರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
3: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ತರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂಥ ವೈದ್ಯರಲ್ಲಿಗೆ ಹೋಗೋದು ವಾಸಿ.
4: ಹೌದು, ಗೊತ್ತಿದ್ರೆ ಖಂಡಿತ,
3: ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳಿದಂಗೆ ರೆಫರ್ ಮಾಡಬೇಕಾಗತ್ತೆ. ನೋಡಪ್ಪ ಇದು ಈ ಸಮಸ್ಯೆಗೆ ಅವ್ರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರು ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳ್ಬೇಕಾಗತ್ತೆ.
4: ಸೊ ಹಾಗಾಗಿ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗೆ ಅಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ ಇದು.
3: ಮುಖ್ಯ,
4: ಅವರು ತಿಳ್ಕೊಬೇಕಾದ್ದು ಬಹಳ ಮುಖ್ಯ.
3: ಸರ್, ತಾವು ಹೇಳ್ತಾ ಇದ್ದೀರಲ್ಲ ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಂಗಳೂರು ಅಂತ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದ್ರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದ್ರೆ ಏನು ಅಂತಾನು ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದ್ರೆ ಇದೇನು ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದ್ರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
4: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದ್ರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲೂ ಒಂದೆರಡು ಕಡೆ ಇರಬಹುದು, ಅದು ಬಿಟ್ರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ. ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಅವರು ಏನಾದ್ರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರುಮಟಾಲಜಿ ಅಸೋಸಿಯೇಷನ್ ನ ಅಧ್ಯಕ್ಷ ನಾನು.
3: ಓಕೆ,
4: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗೋದ್ರೆ ಸಂತೋಷ.
3: ಸರ್, ಏನ್ ಗೊತ್ತಾ, ಈಗ ತಾವ್ ಹೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದ್ರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಶಮನ ಮಾಡ್ತಿರ್ಬೋದು. ಆದ್ರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ ಅವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂಥೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಂಥದ್ದೊಂದು ಕೋರ್ಸ್ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ಸಣ್ಣ ಸಣ್ಣ ಸಣ್ಣ ವಿಭಾಗಗಳಿಗೆ ಇಷ್ಟೆಲ್ಲ ವೈದ್ಯರು.
4: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು. ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರುವೆ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನ್ ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
3: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ, ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರ್ಬೇಕಾಗತ್ತೆ, ದೂರ ದೂರದಿಂದ ಬರ್ಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕಾಗತ್ತೆ, ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರಬೇಕು ಅಷ್ಟೇ.
4: ಕಣ್ಣರ
3: ಲೂಪಸ್ ಇದು ಏನು ಸರ್ ವಿಶೇಷಣೆ ವಿತ್ತರ ಹೊಸ ಹೆಸರು ಅನ್ಸುತ್ತಲ್ಲ ಏನದು?
4: ಸಿ ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ, ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದರೆ ಕೆಲವರಿಗೆ ಡಯಟಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಎರಡು ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ಥರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ ಒಂದೆರಡು ಮಾತ್ರೆಗಳನ್ನು ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬೋದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗ್ಬೋದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದರೆ ಸ್ಟ್ರೋಕ್ ಆಗ್ಬೋದು, ಲಂಗ್ಸಲ್ಲಿ ಬಂದರೆ ಉಸಿರಾಟಕ್ಕೆ ತೊಂದರೆ ಬರ್ಬೋದು, ನರಗಳಿಗೆ ಬಂದರೆ ಕೈಕಾಲಲ್ಲಿ ಜೋಮುಗಳು ಬರ್ಬೋದು, ಕರುಳುಗಳಿಗೆ ಬಂದರೆ ಬ್ಲೀಡಿಂಗ್ ಆಗ್ಬೋದು ಮಲವಿಸರ್ಜನೆ ಟೈಮಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ.
3: ಹೇಗೆ ಗುರುತಿಸ್ತೀರಿ ಅದನ್ನು?
4: ಆದರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ.
3: ಓ,
4: ಇದು ಬಹಳ ದೊಡ್ಡ ಮಾಹಿತಿ. ಯಾಕೆ ಅಂದ್ರೆ ಮುಕ್ಕಾಲ್ವಾಸಿ ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
3: ಆಯ್ತು
4: ವಿಷಯ ಇದೆ.
3: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದು ಹೋಗಿರ್ತದೆ,
4: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆಲ್ಲ, ಚಿಕ್ಕ ವಯಸ್ಸು.
3: ಓಹೋ, ಹೇಳ್ತಿದ್ರೆ 15-30 ಅಂದ್ರಲ್ಲ.
4: ಖಂಡಿತ, ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ ಬಿ ಪಿ ಹೆಚ್ಚಾಗ್ಬೋದು ಅಷ್ಟೇನೆ. ಎರಡನೇದು, ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ, ಒಂದು ಸಿಂಪಲ್ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ, ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನು ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ, ಹೃದಯ ಇರ್ಬೋದು, ಮೆದುಳಿರ್ಬೋದು, ಕಿಡ್ನಿ ಇರ್ಬೋದು, ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದ್ರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದ್ರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ಹೆಚ್ಚು.
3: ನೀವು ಬಯೋಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
4: ಸಿ, ನಾನು ಆಗಲೇ ಹೇಳಿದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಷಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ. ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ANA ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂಥ ಒಂದು ರಕ್ತ ಪರೀಕ್ಷೆ ಇದೆ, ಅದು ಎಲ್ಲ ಲ್ಯಾಬಲ್ಲೂ ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಶೇಕಡ ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡೋ ಒಂದು ಸಲ ಇದು ಇರಬಹುದು ಅನ್ನುವಂಥ ಒಂದು ಈ ಡೈರೆಕ್ಷನ್ ಸಿಕ್ಕದ್ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ, ಯಾಕಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿಂತ

0: ಯಾಕೆ ಮುಖ್ಯ ಅಂದ್ರೆ, ಒಂದು ಲೂಪಸ್ ಅನ್ನುವಂತ ಕಾಯಿಲೆ ಶುಗರ್ ಇದ್ದ ಹಾಗೆ, ಒಂದ್ಸಲ ಬಂದ್ರೆ ಜೀವನ ಪೂರ್ತಿ ಇರುವಂತ ಕಾಯಿಲೆ. ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
1: ಮಾತ್ರ ಹೇಳ್ತೀರಾ ನೀವು,
0: ಹೇಳಿದ್ರೆ ಉತ್ತಮ.
1: ಹೌದು,
0: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂಥದ್ದು ಬಹಳ ಮುಖ್ಯ,
1: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಕಳಲ್ಲಿ. 14 ಏನು ಶುರುವಾಗುತ್ತೆ, ಒಂಥರ ಟೀನೇಜ್ ಅಂತ ನೋಡೋಣ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ತಾವು ಹೇಳಿದಂಗೆ 30-40 ವರ್ಷದವರೆಗೂ ಅವ್ರಿಗೂ ಈ ಸಮಸ್ಯೆ ಬಾಧಿಸ್ಬೋದು ಅಂತೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
0: ಹೌದು.
1: ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು ಏನಿದೆ ಏನೇನಿರ್ತದೆ ಅದನ್ನೆಲ್ಲ ಮುಂದುವರಿಸ್ಬೋದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದರೆ ಅದರ ಪರಿಣಾಮಗಳು ಏನೇನಿರುತ್ತೆ?
0: ಹೌದು, ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ. ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ ಒಂದು 1.5-2 ವರ್ಷ ಇರಬೇಕು, ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ
1: ಮಾಡಬೇಕು. ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು. ಗೊತ್ತಿರದೇನೆ ಏನಾರು ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತೂ ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಆವಾಗ?
0: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂತ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡುವಂತ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂತ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ
1: ಒಳ್ಳೇದಲ್ಲ.
0: ಸೊ ಹಾಗಾಗಿ ಇದೆರಡೂ ವಿಷಯಗಳು ಇರೋದ್ರಿಂದ ಅದಕ್ಕೆ ನಾವು ಹೇಳೋದು ಕರೆಕ್ಟ್ ಆಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳಿ ಹೇಳ್ತೀವಿ. ಅದನ್ನ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೇದು.
1: ಡಾಕ್ಟ್ರೆ, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ, ಕೆಲವು ಸಲ ಮಕ್ಕಳಾಗಿರಲ್ಲ, ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋಂಥದ್ದು. ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನ್ಸುತ್ತೆ ಕೆಲಸಲ.
0: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ. ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ಗೆ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
1: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುವರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು ಬೆಂಗಳೂರಿಗೇನೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಲಿ ದೂರ ಹೋಗ್ಬೇಕಾಗತ್ತ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ?
0: ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದಾರೆ, ಬೆಳಗಾವಲ್ಲಿ ಇದಾರೆ, ಗುಲ್ಬರ್ಗದಲ್ಲಿ ಇದಾರೆ, ಮಂಗಳೂರಲ್ಲಿ ಇದಾರೆ. ನಾನು ಹೇಳದ ಹಾಗೆ
1: ದೊಡ್ಡ ದೊಡ್ಡ
0: ಶಹರಗಳಲ್ಲಿ ಇದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
1: ಈಗ ಈ ಹೆಣ್ಮಕ್ಳಿಗೆ ಎಂತ PCOD ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ. ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಸಮಸ್ಯೆಗಳಿವೆ, ಮದುವೆ ಆಗಲಿಕ್ಕೆ ಅವ್ರು ಯಾವತ್ತೂ ರೆಡಿ ಆಗ್ತಿರಂಗಿಲ್ಲ. ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರ್ಬೋದು. ಯಾಕಂದ್ರೆ ಮದುವೆ ಆದಾಗನೇ ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ? ಒಂಟಿಯಾಗಿ ಬದುಕಿರ್ತಾರೆ, ಮತ್ತೆ ವಯಸ್ಸು ನೋಡಿದ್ರೆ ತಾವು ಹೇಳಿದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂತ ವಯಸ್ಸೇ ಇರುತ್ತದು.
0: ಸಿ, ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ. ಒಬ್ಬ ಫಿಸಿಷಿಯನ್ ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದ್ರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನ್ ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಜೀವನ ಪೂರ್ತಿ ಅದನ್ನೇ ನೋಡ್ತಾ ಇದ್ದೇನೆ.

0: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನುವಂತ ಒಂದು ಕಾನ್ಸೆಪ್ಟ್
1: ಬರ್ತಾ ಇದೆ.
0: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನೆಲ್ ಅಂತ ಹೇಳಿ ಮಾಡ್ತಾರೆ. ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್, ನಾನು ANA ಅಂತ ಏನ್ ಹೇಳಿದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೆ ಇದ್ರೆ ಈ ತಪಾಸಣೆಗಳನ್ನ ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
1: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದ್ರೆ ತಾವು ಹೇಳೋದು ಬಹಳ ಸೂಕ್ತ ಅನ್ಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು. ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಬರೀ ಚೆಕಪ್ ಆಗುತ್ತೆ.
0: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದ್ ಮಾಲ್ ಅಲ್ಲಿ ವಿಂಡೋ ಶಾಪಿಂಗ್ ತರ, ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರುಮಟಾಲಜಿಸ್ಟ್ ನ ಅಮೆರಿಕದಲ್ಲೋ ಲಂಡನ್ ಅಲ್ಲೋ ನೋಡ್ಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನು ಇವತ್ತು ನೋಡಿದವನು ನಾಳೆ ಇನ್ನೊಬ್ಬನ್ನ ನೋಡ್ಬೋದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳೋ ಅಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರ್ಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೆ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರ್ಲಿಲ್ಲ ಅಂದ್ರೂ 3 ತಿಂಗಳಿಗೊಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ. ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್ ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ತರ ಇದಕ್ಕೆ ಕೂಡ
1: ಲೂಪಸ್ ಅನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದ್ರೂ ಅನಿಸಿದ್ರೆ ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ. ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿಯೆಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯಿತು. ಗೊತ್ತಾದ್ಮೇಲೆ ಅವರಿಗೆ ಸಂಶಯ ಬಂದಾಗ ಅಥವಾ ಅವರಿಗೇನೋ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವು ಹೇಳಿದಂಗೆ BP ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂಥದ್ದು ಇದು ಹೊಸದಾದಂಥದ್ದು. ಮತ್ತೆ ಅಷ್ಟಾಗಿ ಕೇಳದೇ ಇರುವಂತಹ ಕಾಯಿಲೆ ಬಗ್ಗೆ ನೀವು ತುಂಬಾನೇ ಸರಳವಾಗಿ ಬಹಳ ಒಳ್ಳೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಮತ್ತು ಯಾರು ಹೆದರುವ ಅವಶ್ಯಕತೆ ಇಲ್ಲ. ಡಾಕ್ಟರ್ಗಳು ಕಡಿಮೆ ಇರ್ಬೋದು, ಮತ್ತು ರೋಗ ಕಡಿಮೆ ಇರೋದಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಭಾಗದಲ್ಲಿ ಇದ್ದಂಥ ಯಾವುದಾದ್ರೂ ವೈದ್ಯರು ಲೂಪಸ್ ಕಾಯಿಲೆ ಏನಾದರೂ ಸರ್ ಇದೆ ಅಂತೇನಾದರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಲೂ ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
0: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಉಮಂಗ್, ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಜಿತೇಂದ್ರ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರ ಕುಲಕರ್ಣಿ ಅವರೇ, ತಮಗೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ
2: ಜಿತೇಂದ್ರ ಅವರೇ, ನಮ್ಗೆ ಇವತ್ತು ಉಮಂಗ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತೀರಿ?
3: ನಿಶ್ಚಿತವಾಗಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಇದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಉಮಂಗ್ ಎಂದು ಕರೆಯಲಾಗುತ್ತದೆ. ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಇದು. ಇದು ಉಮಂಗ್ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಅನ್ನು ನವೆಂಬರ್ 2017 ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ನ ಭಾಗವಾಗಿ ಪ್ರಾರಂಭಿಸಲಾಯಿತು. ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದೆ. ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಭಾರತದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದೇ ವೇದಿಕೆಯಲ್ಲಿ ಅನೇಕ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಇದು 13 ದೇಶದ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು 2000 ಹೆಚ್ಚು ಸೇವೆಗಳನ್ನು ಇದು ಸರ್ಕಾರಿ ಸೇವೆಗಳನ್ನು ಒದಗಿಸುತ್ತದೆ.
2: ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಸೇರಿಸಿರ್ತಾರೆ?
3: ಉಮಂಗ್ ಅಪ್ಲಿಕೇಶನ್ ಕುರಿತು ಈ ಕೆಲವು ಪ್ರಮುಖ ಸಂಗತಿಗಳು ಏನೆಂದರೆ, ಈ ಸದ್ಯಕ್ಕೆ 2039 ಸೇವೆಗಳು ಈ ಅಪ್ಲಿಕೇಶನಲ್ಲಿ ಲಭ್ಯವಿದೆ. ಈಗಾಗಲೇ ನಾನು ಹೇಳಿದೆ 2000 ಹೆಚ್ಚು ಸೇವೆಗಳು ಇದೆ. ಇವತ್ತಿನವರೆಗೆ 2039 ಸೇವೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಮತ್ತು ದೇಶದ 13 ಭಾಷೆಗಳಲ್ಲಿ ಇದು ಲಭ್ಯವಿದೆ. ಡಿಜಿಲಾಕರ್ನಿಂದ ಆಧಾರ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ನೋಂದಣಿ ಸೇರಿದ ದಾಖಲೆಗಳನ್ನು ಒಂದೇ ಅಂಗಡಿಯಿಂದ ಡಿಜಿಲಾಕರ್ ಈ ಆ್ಯಪ್ನಿಂದ ತೆಗೆದುಕೊಳ್ಳುತ್ತದೆ. ಅದೇ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಸ್ಥಿತಿ ಮತ್ತು ಮಾಸಿಕ ಬಿಲ್ಗಳನ್ನು, ವಿಮೆಗಳನ್ನು ಇತ್ಯಾದಿಗಳ ಸಂಪೂರ್ಣ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಬೆಂಬಲ, ಲೈವ್ ಚಾಟ್, ಅಧಿಸೂಚನೆಗಳು ಮತ್ತು ಪ್ರತಿಕ್ರಿಯೆಯೊಂದಿಗೆ ಶ್ರೀಮಂತ ಗ್ರಾಹಕ ಅನುಭವ ಕೂಡ ಈ ಆ್ಯಪ್ ಮುಖಾಂತರ ನಿಮಗೆ ಸಿಗಲಾಗುತ್ತದೆ. ಇದು USA, UAE, ಕೆನಡಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಂಥ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಸಹ ಹೊಂದಿದೆ.
2: ಜಿತೇಂದ್ರ ಅವರೇ, ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳು ನಮಗೆ ಸಿಗುತ್ತವೆ?
3: ಈ ಉಮಂಗ್ ಅಪ್ಲಿಕೇಶನ್ನಲ್ಲಿ 373 ಕೇಂದ್ರ ಸರ್ಕಾರಿ ಸೇವೆಗಳು, 497 ರಾಜ್ಯ ಸರ್ಕಾರಿ ಸೇವೆಗಳು ಮತ್ತು 1179 ಯುಟಿಲಿಟಿ ಬಿಲ್ ಪಾವತಿ ಸೇವೆಗಳನ್ನು ಒಳಗೊಂಡಂತೆ 2039 ಸೇವೆಗಳನ್ನು ನೀಡುತ್ತದೆ. ರೈತರು, ಮಹಿಳೆಯರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳು, ಆರೋಗ್ಯ, ಸಂಸ್ಕೃತಿ, ಹಣಕಾಸು, ಸಾರಿಗೆ, ಉಪಯುಕ್ತತೆ ಇತ್ಯಾದಿ ವರ್ಗಗಳಿಂದ ಆಯ್ಕೆ ಮಾಡಲು ಅಪ್ಲಿಕೇಶನ್ ಬಳಕೆದಾರರಿಂದ ಒದಗಿಸುತ್ತದೆ. ಕೆಲವು ಸೇವೆಗಳು ನಿಮಗೆ ಹೇಳಬೇಕೆಂದರೆ, ಪಾಸ್ಪೋರ್ಟ್ ಸೇವಾ, ಬಳಕೆದಾರರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು, ಲಭ್ಯತೆ ಮತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ವೀಕ್ಷಿಸಬಹುದು. ಇದು ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾನ್ಯ ಸೇವೆಗಳು, ಫೋನ್ ಸಂಖ್ಯೆ ಮತ್ತು ಉಮಂಗ್ ಆ್ಯಪನ್ನು ಆಧಾರ್ಗೆ ಲಿಂಕ್ ಮಾಡಿದ್ದರೆ ಒಬ್ಬರು ಭೌತಿಕವಾಗಿ ಕಚೇರಿಗೆ ಭೇಟಿ ನೀಡದೆ ಉಮಂಗ್ ಅಪ್ಲಿಕೇಶನ್ನಿಂದ PFಅನ್ನು ಹಿಂಪಡೆಯಬಹುದು. ಈ ಸೇವೆಯು ಕ್ಲೈಮ್ಗಳನ್ನು ಸಂಗ್ರಹಿಸಲು ಮತ್ತು PF ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ಕನ್ನು ಪರಿಶೀಲಿಸಲು ನಮಗೆ ಅನುಮತಿಸುತ್ತದೆ. ಆದಾಯ ತೆರಿಗೆಯನ್ನು ಪಾವತಿಸಿ ಅಪ್ಲಿಕೇಶನ್ ಮೂಲಕ ಆದಾಯ ತೆರಿಗೆಯನ್ನು ಫೈಲ್ ಮಾಡಿ ಮತ್ತು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ. ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಸ್ಥಿತಿ, ಅರ್ಹತೆ ಮತ್ತು ಸಬ್ಸಿಡಿಯನ್ನು ಲೆಕ್ಕ ಹಾಕಿ. ಈ ಥರದ್ದು ಸಾಕಷ್ಟು ಸೌಲಭ್ಯಗಳು ಇದೆ. ಹಾಗೆ ರೈತರಿಗಾಗಿ ಬೆಳೆ ವಿಮೆ ಮತ್ತು ವ್ಯಾಪಾರ, ರೈತರು ಉತ್ತಮ ಬೆಲೆಗಳು ಬೆಳೆಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಬೆಳೆ ವಿಮೆ ಮಾಡಬಹುದು. ಅವರು ಆ್ಯಪ್ನಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಇತ್ಯಾದಿಗಳನ್ನು ವ್ಯಾಪಾರಿಗಳನ್ನು ಸಹ ಹುಡುಕಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಇದರಲ್ಲಿ ಸೇವೆಗಳು ಲಭ್ಯವಿವೆ. DGO ಸೇವಾ, ಇದು ಪ್ರೊಫೈಲ್ಗಳನ್ನು ರಚಿಸಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಂಧಿತ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳು ಉಮಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಗ್ರಾಹಕ ವೇದಿಕೆಗಳು ಮತ್ತು ರಾಷ್ಟ್ರ ನಿರ್ಮಾಣ ಚರ್ಚಾ ವೇದಿಕೆಗಳನ್ನು ಮತ್ತು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರವನ್ನು ಸಂಪರ್ಕಿಸಬಹುದು. ಉಮಂಗ್ನಲ್ಲಿ ಇರುವ ಇತರ ಸೇವೆಗಳು ವಲಸೆ ಸೇವೆಗಳು, ಕೇಂದ್ರ ವಿದ್ಯಾಲಯದಲ್ಲಿ ಪ್ರವೇಶಗಳು, ಕೃಷಿ ಸಲಹಾ ಸೇವೆಗಳು, ಹವಾಮಾನ ನವೀಕರಣಗಳು ಇತ್ಯಾದಿಯಾಗಿದೆ.
2: ಉಮಂಗ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಹೇಗೆ ಮಾಡಬೇಕು ಮತ್ತು ಅದನ್ನು ಹೆಂಗೆ ಅಳವಡಿಸಿಕೊಳ್ಬೇಕು ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
3: ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಬಹಳ ಸುಲಭ. ಅದು ಆಂಡ್ರಾಯ್ಡ್ ಬಳಕೆದಾರರಿಗೆ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. ಐಒಎಸ್ ಬಳಕೆದಾರರಿಗೆ ಆಪಲ್ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ನು ಹೇಗೆ ಬಳಸುವುದೆಂದರೆ, ಮೊಬೈಲ್ ಸಂಖ್ಯೆ, ಹೆಸರು ಮತ್ತು ವಯಸ್ಸಿನಂತಹ ನಿಮ್ಮ ವಿವರಗಳನ್ನು ಅದರಲ್ಲಿ ನಮೂದಿಸಬೇಕು. ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಇದು ಕಡ್ಡಾಯವಾಗಿಲ್ಲ, ಆದರೂ ಲಿಂಕ್ ಮಾಡಿದರೆ ಸೌಲಭ್ಯಗಳನ್ನು ಜಾಸ್ತಿಯಾಗಿ ಪಡೆಯಬಹುದು ಮತ್ತು ಒಂದು ಅಂಕಿಅಂಶಗಳನ್ನು ಗುರುತು ಮಾಡಲಿಕ್ಕೂ ಇದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಆದ್ಯತೆಯ ಭಾಷೆಯನ್ನು ಆರಿಸಬೇಕು. ಈಗಾಗಲೇ ಹೇಳಿದಂಥ 13 ಭಾಷೆಗಳಲ್ಲಿ ಒಂದನ್ನು, ನಿಮಗೆ ಅಗತ್ಯವಿರುವ ಸೇವೆಗಳನ್ನು ಇದರಲ್ಲಿ ಆಯ್ಕೆ ಮಾಡಬೇಕು. ಅಗತ್ಯವಿದ್ದರೆ ಹುಡುಕಾಟ ವೈಶಿಷ್ಟ್ಯದ ಮೂಲಕ ಸೇವೆಗಳಿಗಾಗಿ ಹುಡುಕಬಹುದು.
2: ಈ ಉಮಂಗ್ ಅಪ್ಲಿಕೇಶನ್ ಅನ್ನು ಹೆಂಗೆ ಹೊಂದಿಸಬೇಕು ಮತ್ತು ಇದರ ವೈಶಿಷ್ಟ್ಯತೆ ಏನು ಈ ಬಗ್ಗೆ ತಿಳಿಸಿ.
3: ಉಮಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಮತ್ತು ಹೊಸ ಬಳಕೆದಾರ ಮೇಲೆ ಟ್ಯಾಪ್ ಮಾಡಬೇಕು. ಇದನ್ನು ನೋಂದಾಯಿಸಲು ಮತ್ತು ಮುಂದುವರಿಯಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಒಂದು OTP ಬರುತ್ತದೆ. ಅದರ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬೇಕು, ಅಂದರೆ ವೆರಿಫೈಡ್ ಅಂತ ಹೇಳಲಾಗುತ್ತದೆ. ಆ ಥರ MPIN ಅನ್ನು ಹೊಂದಿಸಬೇಕು. ಪಿನ್ ಅನ್ನು ಖಚಿತಪಡಿಸಲು ಇನ್ನೊಂದು ಸಲ ಅದನ್ನು ಮರುಪರಿಶೀಲಿಸಿ ಖಚಿತಪಡಿಸಲು ಮುಂದುವರಿಯಬೇಕು. ಹಾಗೆ ಭದ್ರತಾ ಪ್ರಶ್ನೆಗೆ ಉತ್ತರಿಸಬೇಕು ಮತ್ತು ಮುಂದುವರಿಸಿ. ನೀವು ಲಿಂಕ್ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದರೆ ವಿವರಗಳನ್ನು ಬಿಟ್ಟು ಬಿಡಿ ಮತ್ತು ಅದನ್ನು ಉಳಿಸಿ, ಅಂದರೆ ಸೇವ್ ಮಾಡಿ ಮುಂದೆ ಹೋಗಬೇಕು. ಹಾಗೆ ಒಬ್ಬರು ಆಧಾರ್ ಕಾರ್ಡನ್ನು ಉಮಂಗ್ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದರೆ ಅದನ್ನು eKYC ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಮೇಲ್ ಸಂದರ್ಭದಲ್ಲಿ ನೋಂದಾಯಿತ ಇಮೇಲ್ ಐಡಿಗೆ ಪರಿಶೀಲನೆ ಲಿಂಕನ್ನು ಕಳುಹಿಸಲಾಗುತ್ತದೆ. ಹಾಗೆ ಈ ಉಮಂಗ್ನ ವೈಶಿಷ್ಟ್ಯತೆಗಳು ಏನೆಂದರೆ, ಅಪ್ಲಿಕೇಶನ್ ಸಾಂಪ್ರದಾಯಿಕ ಆಚರಣೆಗಳಿಗೆ ತಡೆರಹಿತ ಮತ್ತು ಜಗಳಮುಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅಪ್ಲಿಕೇಶನ್ ದೇಶದ ನಾಗರಿಕವನ್ನು ಡಿಜಿಟಲ್ ಶಿಫ್ಟ್ ಮಾಡಲು ತಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳ ಹೊರತಾಗಿ ಅಪ್ಲಿಕೇಶನ್ ಬಳಕೆದಾರರಿಗೆ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಪ್ರಮಾಣ ಪತ್ರಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಇದು ಡಿಜಿಲಾಕರ್, ಭಾರತ ಪಾವತಿಗಳು ಮತ್ತು ಆಧಾರ್ ಅನ್ನು ಒಳಗೊಂಡಿದೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಅಪ್ಲಿಕೇಶನ್ ಸ್ಕ್ಯಾನರ್ ಅನ್ನು ಒದಗಿಸುತ್ತದೆ. ಉಮಂಗ್ ಅಪ್ಲಿಕೇಶನ್ ನೀಡುವ ಇತರ ಸೇವೆಗಳನ್ನು ಹೀಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಪ್ಲಿಕೇಶನ್ ಮಾಹಿತಿಗಳು ಆ ಉಮಂಗ್ ಆ್ಯಪ್ನಲ್ಲಿ ಪಡೆಯಬಹುದು.
2: ಆಯಿತು ಜಿತೇಂದ್ರ ಅವರೇ, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ, ಧನ್ಯವಾದಗಳು.
4: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
5: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
6: ಹಲ್ಲುಜ್ತಾ ಇದೀನಿ ಕಣಮ್ಮ.
5: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
6: ಸರಿ, ನಿಲ್ಸಿದೀನಿ ಬಿಡು.
5: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
5: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
7: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
8: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ. ಗೊತ್ತಾಯ್ತಾ?
9: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಮೂರೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326 ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟ್ರಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ, ಆಫ್ರಿಕಾ ರಾಷ್ಟ್ರಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟ್ರೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕಾ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30. ಆಕಾಶವಾಣಿ ಬೆಂಗಳೂರು, ಸಮಯ 1:25:35. ಚಿತ್ರಗೀತೆಗಳು ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ಸಿಕ್ಕಿದ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ.

0: ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಹಂಸಲೇಖರವರ ಸಾಹಿತ್ಯ ಹಾಗೂ ರಾಗ ಸಂಯೋಜನೆ ಇರುವ ಬಲಗಾಲಿಟ್ಟು ಒಳಗೆ ಬಾಚಿತದ ಗೀತೆ ಹಾಡಿದ್ದಾರೆ ಹೇಮಂತ್ ಹಾಗೂ ಬಿ ಜಯಶ್ರೀ ಅವರು.

0: ದಿಟ ದಿಟ ಕಾಯುವವರಾರು ಕೊಲ್ಲುವವರಾರು ಗಿಡುಗ ಹಾವು ಕಪ್ಪೆ ಮೀನು ಬಾಯಲ್ಲಿ ಬಲಿಯಾರಿಲ್ಲಿ.
1: ಅವತ್ತು ಸ್ವರ ಹಾಡ್ದಲ್ಲಪ್ಪ?
0: ಅವತ್ತು ಸ್ವರ, ಇವತ್ತು ಸಾಹಿತ್ಯ.
1: ಏನಪ್ಪ ಅದು ರಾಗ?
0: ಸಾಹಿತ್ಯ ನಾರಾಯಣ, ಇವತ್ತು ಸಾಹಿತ್ಯ.

0: ಇದುವರೆಗೂ ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 1:30
1: ರೀಡ್ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
5: ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
6: ಜೈಮಿನಿ ಮಹರ್ಷಿಗಳು ಕಥೆಯನ್ನು ಹೇಳ್ತಾ ಇದ್ದಾರೆ ಜನಮೇಜಯ ಮಹಾರಾಜನಿಗೆ. ಮಹಾರಾಜ ಕೇಳು, ಹಂಸಧ್ವಜ ಕೃಷ್ಣನನ್ನ ಕಾಣತಕ್ಕಂತಹ ಉದ್ದೇಶದಿಂದಲೇ ಕದನವನ್ನು ನಿಶ್ಚಯ ಮಾಡಿದ. ಅರ್ಜುನನೊಂದಿಗೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಹಂಸಧ್ವಜ ನಿಶ್ಚಯವನ್ನು ಮಾಡಿದ್ದಾನೆ. ಅವನ ರಾಜ್ಯದಲ್ಲಿ ಒಂದು ಕಟ್ಟಳೆ ಇದೆ, ನಿಯಮ ಏನು ಅಂತಂದ್ರೆ, ಎಲ್ಲರೂ ಏಕಪತ್ನಿ ವ್ರತರು, ಯಾರು ಕೃಷ್ಣನ ಪೂಜೆಯನ್ನು ಮಾಡೋದಿಲ್ಲ, ಏಕಾದಶಿ ವ್ರತವನ್ನು ಮಾಡೋದಿಲ್ಲ, ದಾನ ಧರ್ಮಗಳನ್ನು ಮಾಡೋದಿಲ್ಲ, ಅವರಿಗೆ ತೀಕ್ಷ್ಣವಾದ ದಂಡನೆಯನ್ನು ಅವನು ಕೊಡ್ತಾ ಇದ್ದ. ಅತಿ ನಿಷ್ಠುರವಾಗಿ ಧರ್ಮವನ್ನು ಪಾಲನೆ ಮಾಡತಕ್ಕಂತಹ ಶಂಖಲಿಖಿತರು ಅವನಿಗೆ ಪುರೋಹಿತರಾಗಿದ್ದಾರೆ.

ಯಾವಾಗಲೂ ಕೂಡ ಶಂಖಲಿಖಿತರು ಯಾವ ಧರ್ಮವನ್ನು ಹೇಳ್ತಾರೋ ಅದೇ ಧರ್ಮ ಮಾರ್ಗದಲ್ಲಿ ಇದ್ದಾನ ಅವನು. ಅವರು ಹೇಳಿರ್ತಕ್ಕಂತಹ ಒಂದು ಮಾತನ್ನ ಚಾಚು ತಪ್ಪದೆ ನಡೆಸ್ತಾ ಇದ್ದಾನೆ. ಯಾರೋ ಅಂತಹ ಪಾಪವನ್ನು ಮಾಡ್ತಾರೋ ಅಂತಹ ಶಿಕ್ಷೆಯನ್ನು ವಿಧಿಸ್ತಾನೆ. ಅದು ಕೂಡ ಶಂಖಲಿಖಿತರ ಒಂದು ಮಾತಿನ ಮೇರೆಗೆ. ಜೊತೆಗೆ ಯಾರು ನಿಖರವಾಗಿ ಧರ್ಮವನ್ನು ಆಚರಣೆ ಮಾಡ್ತಾರೋ ಅಂತಹವರನ್ನು ರಕ್ಷಣೆ ಮಾಡ್ತಾನೆ. ಜೊತೆಗೆ ಯಾರು ತನ್ನ ಕಟ್ಟಳೆಯನ್ನು ಮೀರ್ತಾರೋ, ಹರಿಯ ಆರಾಧನೆಯನ್ನು ಮಾಡೋದಿಲ್ವೋ, ವ್ರತಗಳನ್ನು ಮಾಡೋದಿಲ್ವೋ, ಅವರು ಏಕಪತ್ನಿ ವ್ರತಸ್ಥರಾಗಿರೋದಿಲ್ವೋ, ಯುದ್ಧದಲ್ಲಿ ಓಡಿ ಬರ್ತಾರೋ, ಯುದ್ಧಕ್ಕೆ ತಡವನ್ನು ಮಾಡ್ತಾರೋ ಅಂಥವರನ್ನು ಕಾಯ್ದಿರ್ತಕ್ಕಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಸುಡಿಸಿಬಿಡ್ತಾನೆ ಅಂತ. ಅಂತಹ ಕಠಿಣವಾಗಿರ್ತಕ್ಕಂತಹ ನಿಯಮ ಆ ಒಂದು ದೇಶದಲ್ಲಿತ್ತು. ಆ ದುಂದುಭಿಯ ಧ್ವನಿ ಆದ ಕೂಡಲೇ ಎಲ್ಲರೂ ಕೂಡ ಹೊರಟು ಬಿಡಬೇಕು. ಹೇಗಿರ್ತಾರೋ ಹಾಗೆ ಹೊರಡಬೇಕು. ನಾನು ಮನೆಯಲ್ಲಿದ್ದೆ, ನನಗೆ ಇನ್ನೇನೋ ಕಾಲ ವಿಳಂಬವಾಯಿತು ಅಂತ ಹೇಳೋ ಹಾಗಿಲ್ಲ. ಇಲ್ಲದೆ ಇದ್ದರೆ ಅವರು ಕಾಯ್ದ ಕೊಪ್ಪರಿಗೆ ಎಲ್ಲಿ ಬೀಳ್ತಾರೆ. ಆ ರೀತಿಯಲ್ಲಿ ಒಂದು ನಿಯಮವನ್ನು ಅವನು ಪಾಲನೆ ಮಾಡ್ತಾ ಇದ್ದಾನೆ. ತನ್ನ ಭಾಷೆಗೆ ಯಾವತ್ತೂ ಕೂಡ ಭಂಗವನ್ನು ತಂದುಕೊಳ್ಳೋದಿಲ್ಲ.

ಧ್ವಜ ಕೂಡಲೇ ತುರಗವನ್ನು ಕಟ್ಟಿ ಅಂತ ಹೇಳಿ ಸೈನ್ಯದ ಒಂದು ಭಾಗಕ್ಕೆ ಆಜ್ಞೆಯನ್ನು ಮಾಡಿಬಿಟ್ಟ. ನಿಸ್ಸಾಳತತಿ ಒದರಿಬಿಡ್ದು ಒಂದು ಕ್ಷಣದಲ್ಲಿ ದುಂದುಭಿಯ ಘೋಷವಾಯಿತು. ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಅದರ ಸೂಚನೆ. ಆ ದುಂದುಭಿಯ ಧ್ವನಿ ಆಗತಾ ಇದ್ದ ಹಾಗೆ ಸಮಸ್ತ ಸೈನಿಕರು ಕೂಡ ತಮ್ಮ ತಮ್ಮ ಮನೆಗಳಿಂದ ಹೊರಬಂದು ಸೈನ್ಯದ ಸೇರಬೇಕಾಗಿರ್ತಕ್ಕಂತಹ ಬಯಲಲ್ಲಿ ಸೇರಿಬಿಡ್ತು. ಅದರಲ್ಲಿರ್ತಕ್ಕಂತಹ ಆನೆ ಕುದುರೆಗಳು ಲೆಕ್ಕವಿಲ್ಲದಷ್ಟು ಅಲ್ಲಿ ಸೇರಿಬಿಟ್ಟಿದೆ. ಸನ್ನಾಹ ಹೇಗಾಗಿದೆ ಅಂತಂದ್ರೆ ಆ ಆನೆಗಳನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಆನೆಗಳು ಹೇಗೆ ಕಾಣ್ತಾ ಇತ್ತು ಆ ಸೈನ್ಯದಲ್ಲಿ ಅಂತ.

ಹಿಂದೆ ಕುಲಾದ್ರಿಗಳು ಅಂದ್ರೆ ಕುಲಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು, ಅದನ್ನ ಇಂದ್ರ ತನ್ನ ವಜ್ರಾಯುಧದಿಂದ ಕತ್ತರಿಸಿಬಿಟ್ಟ ಅಂತ ಹಿಂದಿನ ಒಂದು ಕಥೆ. ಅದನ್ನಿಟ್ಕೊಂಡು ಕವಿ ಹೇಳ್ತಾ ಇದ್ದಾನೆ, ಇಂದ್ರ ನಮಗೆ ಹಿಂದೆ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ನಮಗೆ ದ್ರೋಹವನ್ನು ಮಾಡಿದ್ದಾನೆ, ಇವನು ಇಂದ್ರನ ಮಗ, ಅಂಥ ಇಂದ್ರನ ಮಗನ ಮೇಲೆ ನಾವು ಸೇಡನ್ನು ತೀರಿಸ್ಕೊಳ್ಳೋಣ ಅಂತ ಹೇಳಿ ಏನಾದರೂ ಕುಲಪರ್ವತಗಳು ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಬಂದು ನಿಂತು ಬಿಟ್ಟಿದೆಯೋ ಅನ್ನುವ ಹಾಗೆ ಕರಿಘಟೆಗಳು, ಕರಿಯಾಗಿರ್ತಕ್ಕಂಥ ಆನೆಗಳು ಸಾಲು ಕಾಣ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಮಣಿಮಯ ವರೂಥ 71,070 ಜನ ಸೇನಾಧಿಪತಿಗಳ ಕೈಯಲ್ಲಿದೆ. ಎಷ್ಟು ಸಾವಿರ ಆಯಿತು, ಅಷ್ಟೂ ಲಕ್ಷಗಟ್ಟಲೆ ಮಣಿಮಯ ವರೂಥಗಳು ಆ ಸೈನ್ಯದ ಸುತ್ತಲೂ ಕಾಣ್ತಾ ಇದೆ. ಅದು ಹೇಗಿದೆ ಅಂತಂದರೆ, ಹಿಂದೆ ಸೂರ್ಯನ ಮಗನಾಗಿರ್ತಕ್ಕಂಥ ಕರ್ಣನನ್ನು ಅರ್ಜುನ ಕೊಂದಾಕಿದ್ದಾನೆ, ಹಾಗಾಗಿ ಅಂತಹ ಅರ್ಜುನನ ಮೇಲೆ ನಾನು ಸೇಡನ್ನು ತೀರಿಸ್ಕೊಳ್ತೇನೆ ಅಂಥೇಳಿ ಸೂರ್ಯನೇ ತನ್ನ ಕಿರಣಗಳನ್ನು ಸುತ್ತಲೂ ಕೂಡ ಸೈನ್ಯಕ್ಕೆ ರಕ್ಷಣೆಯಾಗಿ ಕೊಟ್ಟುಬಿಟ್ನೋ ಅನ್ನುವ ಹಾಗೆ ಆ ಮಣಿಮಯವಾಗಿರ್ತಕ್ಕಂಥ ವರೂಥಗಳು ಸಾಲು ಕಾಣ್ತಾ ಇದೆ. ಇಂತಹ ಸೈನ್ಯ ಯುದ್ಧಕ್ಕೆ ಹೊರಟಿದೆ.

ಹಂಸಾಂತಕನಾಗಿರ್ತಕ್ಕಂತಹ ಕೃಷ್ಣ ಬರದೆ ನಮ್ಮ ದೊರೆಯಾಗಿರ್ತಕ್ಕಂಥ ಹಂಸಧ್ವಜ ಸೋಲ್ವವನಲ್ಲ, ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ಮಹಾಪರಾಕ್ರಮಿಯಾಗಿರ್ತಕ್ಕಂಥವನು ಕೃಷ್ಣ ಭಕ್ತ. ಹಾಗಾಗಿ ಇವತ್ತು ತನ್ನ ಪರಾಕ್ರಮದಿಂದ ಕೃಷ್ಣನನ್ನು ಇಲ್ಲಿಗೆ ಕರೆಸಿಕೊಂಡೇ ಕರೆಸಿಕೊಳ್ತಾನೆ. ನರನನ್ನು ಸೋಲಿಸಿಬಿಟ್ಟು ಕೃಷ್ಣನೇ ತನ್ನ ಮುಂದೆ ಬರಬೇಕು ಹಾಗೆ ಕರೆಸಿಕೊಳ್ತಾನೆ. ನಾವು ಕೃಷ್ಣ ದರ್ಶನವನ್ನು ಮಾಡ್ತೇವೆ, ಈ ಜನ್ಮ ಸಾರ್ಥಕವಾಗುತ್ತೆ, ನಾವು ಭಗವಂತನ ದರ್ಶನವನ್ನು ಮಾಡ್ತೀವಿ ಅಂಥೇಳಿ ತುಂಬ ಸಂತೋಷದಿಂದ ಎಲ್ಲ ಸೈನಿಕರು ಕೂಡ ಯುದ್ಧ ಭೂಮಿಗೆ ತೆರಳ್ತಾ ಇದೆ. ಅವರ ಪತ್ನಿಯರು ಸುದತಿಯರು ಅವರನ್ನು ಹಾರೈಸಿ ಕಳಿಸ್ತಾ ಇದ್ದಾರೆ. ಉಪ್ಪರಿಗೆಯ ಮನೆಯಿಂದ ಹೊರಡ್ತಾ ಇರತಕ್ಕಂಥ ಸೈನ್ಯವನ್ನು ನೋಡ್ತಾ ಇದ್ದಾರೆ.

ಈ ದುಂದುಭಿಯ ಧ್ವನಿಯಾದಾಗ ಎಲ್ಲ ಸೈನ್ಯದ ಪುರುಷರು ವೀರಭಟರು ಕೂಡ ತಮ್ಮ ತಮ್ಮ ಪತ್ನಿಯರೊಂದಿಗೆ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ರು. ಆ ಸುರತದ ಸಂಭೋಗದಲ್ಲಿದ್ದಂತಹ ಅವರು ಪತ್ನಿಯರಿಂದ ಕಳಿಸಿಕೊಂಡು ಬರ್ತಾ ಇದ್ದಾರೆ. ಆ ಸ್ತ್ರೀಯರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರ ವಸ್ತ್ರದ ಆ ನಿರಿಯೆಲ್ಲ ಬಳಲಿ ಹೋಗಿದೆ, ಅವಳು ಬಾಚಿಕೊಂಡಿರ್ತಕ್ಕಂಥ ಮುಡಿಯೆಲ್ಲ ಹಾಗೆ ಸ್ವಲ್ಪ ಸುಕ್ಕು ಬಂದು ಆ ಕೂದಲೆಲ್ಲ ಮುಖದ ಮೇಲೆ ಹಾರಾಡ್ತಾ ಇದೆ. ಮುಖದ ತಿಲಕ ತನ್ನ ಸೊಂಪನ್ನು ಕಳೆದುಕೊಂಡು ಅದು ಹಣೆಯ ತುಂಬ ಹೀಗೆ ಹರಡಿಕೊಂಡಿದೆ. ಮೈಯೆಲ್ಲ ಬೆವರಿದೆ, ಮೈಯಲ್ಲಿ ಪುಳಕವಾಗ್ತಾ ಇದೆ. ಜೊತೆಗೆ ಅವರು ಹಾಕಿಕೊಂಡಿರ್ತಕ್ಕಂತಹ ಸುಗಂಧಗಳೆಲ್ಲ ಪತಿಯರ ಮೈಗೆ ತಗಲಿ ಅದು ಕೂಡ ತಮ್ಮ ಒಂದು ಸೊಗಡನ್ನು ಕಳೆದುಕೊಂಡಿದೆ. ಕುತ್ತಿಗೆಯಲ್ಲಿರ್ತಕ್ಕಂಥ ಹಾರ ಇತ್ಯಾದಿಗಳು ತಮ್ಮ ಆಕೃತಿಯನ್ನು ಕಳೆದುಕೊಂಡು ಬೇರೆ ಬೇರೆ ದಿಕ್ಕಿಗೆ ಅದು ಚದರಿದೆ. ಜೊತೆಗೆ ಕಳವಳದ ಕಣ್ಣುಗಳಿಂದ ಕೂಡಿದ್ದಾರೆ. ಯುದ್ಧ ಹೇಗಾಗಬಹುದು? ನನ್ನ ಪತಿ ಹೇಗೆ ಯುದ್ಧವನ್ನು ಮಾಡಬಹುದು? ಅವನು ಹೋಗಿ ಕೃಷ್ಣನನ್ನು ನೋಡ್ತಾನೆಯೇ? ಇಂತಹ ಭಾವನೆಗಳು ಅವರ ಕಣ್ಣಲ್ಲಿ ಕಾಣಬರ್ತಾ ಇದೆ. ಇಂತಹ ಸ್ತ್ರೀಯರು ಆ ನೆಲವಾಡಗಳ ಮೇಲೆ ಉಪ್ಪರಿಗೆಯ ಮನೆ ಮೇಲೆ ನಿಂತು ತಮ್ಮ ಪತಿಯಂದಿರನ್ನು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬಳು ಇನ್ನೊಬ್ಬಳೊಂದಿಗೆ ತಮಾಷೆಯನ್ನು ಮಾಡ್ತಾ ಇದ್ದಾಳೆ, ಹಾಸ್ಯವನ್ನು ಮಾಡ್ತಾ ಇದ್ದಾಳೆ.

ಇನ್ನೊಬ್ಳು ತನ್ನ ಸಖಿಯೊಂದಿಗೆ ಹಾಸ್ಯ ಮಾಡ್ತಾ ಇದ್ದಾಳೆ. ಕೃಷ್ಣ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಕೃಷ್ಣ ಅರ್ಜುನರು ಯುದ್ಧವನ್ನು ಮಾಡಬೇಕು, ಆದರೆ ಪಟುಭಟರು ಕೃಷ್ಣನೊಂದಿಗೆ ಯುದ್ಧ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಅಧರಗಳಿಗೆ ನಿನ್ನ ತುಟಿಗಳಿಗೆ ಕೃಷ್ಣ ಕ್ಷತ ಕಪ್ಪಾಗಿರ್ತಕ್ಕಂಥ ಗಾಯ ಆಗಿಬಿಟ್ಟಿದೆ, ಆ ಯುದ್ಧ ಮುಂಚೆನೆ ನಡೆದುಬಿಟ್ಟಿದೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ಅವಳು ಉತ್ತರವನ್ನು ಕೊಡ್ತಾ ಇದ್ದಾಳೆ. ಅಲ್ಲ, ಈ ಕೃಷ್ಣ ಕ್ಷತಿ ಅಂದರೆ ತನ್ನ ಪ್ರಿಯತಮನ ಆ ತುಟಿಯ ಕ್ಷತ ಗಾಯ ಉಂಟಾಗದೇ ಇದ್ದರೆ ಮುಖ ಯಾತಕ್ಕೆ ಬೇಕು, ಆ ತುಟಿಗಳು ಯಾತಕ್ಕೆ ಬೇಕು, ಅದು ಸುಮ್ಮನೆ ಬಿಲಕ್ಕೆ ಸಮಾನ. ಹಾಗಾಗಿ ಈ ಯುದ್ಧ ಮೊದಲೇ ನಡೆದು ನನ್ನ ತುಟಿಗಳಿಗೆ ಗಾಯವಾಗಿದೆ ಅಂಥೇಳಿ ಅವಳು ಹೇಳ್ತಾ ಇದ್ದಾಳೆ ಅಂಥೇಳಿ ಕವಿ ಅಲ್ಲಿನ ಜನರ ರಸಿಕತೆ ಹೇಗಿತ್ತು ಅಂಥೇಳಿ ವರ್ಣನೆ

ಒಬ್ಬಳು ಇನ್ನೊಬ್ಬಳ ಹತ್ರ ಹೇಳ್ತಾ ಇದ್ದಾಳೆ, ಕೃಷ್ಣ ಇನ್ನು ಯುದ್ಧಕ್ಕೆ ಬರಲಿಲ್ಲ, ಇರ್ಲಿ ಇಲ್ಲಿ ಸೈನ್ಯದಲ್ಲಿ ಬಂದಿರತಕ್ಕಂತ ಅರ್ಜುನನ ಯುದ್ಧವೇ ನಡೆದಿಲ್ಲ, ಆದರೂ ಇಲ್ಲಿ ಪ್ರದ್ಯುಮ್ನಾಹವಂ ಮೊದಲೇ ತಲೆದೋರಿತು ಅಂತ. ಪ್ರದ್ಯುಮ್ನ ಅಂದ್ರೆ ಕೃಷ್ಣನ ಮಗ ಮನ್ಮಥ, ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿರತಕ್ಕಂಥದ್ದು. ಇಲ್ಲಿ ಕಾಮನ ಒಂದು ಯುದ್ಧ ಆಗಲೇ ಆರಂಭ ಆಗೋಗ್ಬಿಟ್ಟಿದೆ ಯುದ್ಧ ಈ ಊರಿನಲ್ಲಿ ಅಂತ. ಅಂದರೆ ಈ ಊರಿನ ಈ ಸ್ತ್ರೀಯರ ಮುಖಗಳನ್ನೆಲ್ಲ ನೋಡಿದರೆ ಇಷ್ಟೊತ್ತು ಕೂಡ ಮದನನ ಯುದ್ಧ ನಡೀತಾ ಇತ್ತು ಅಂತ ಕಾಣುತ್ತೆ, ಬಹುಶಃ ಆ ಯುದ್ಧ ಆಗಲೇ ಆರಂಭ ಆಗೋಗ್ಬಿಟ್ಟಿದೆ ಅಂತ. ಅದಕ್ಕೆ ಇನ್ನೊಬ್ಬಳು ಹೇಳ್ತಾಳೆ, ಹೌದಮ್ಮ ಲೋಕದಲ್ಲಿ ಯಾವತ್ತೂ ಕೂಡ ಜಗದವಳ ಅಚ್ಚರಿಯೇ ಹರೆಯದರ ಕೈ ಮುಂಚುವುದು ಅಂತ. ಯವನದಲ್ಲಿರ್ತಕ್ಕಂಥವರ ಆ ಒಂದು ಯುದ್ಧ ಯಾವತ್ತೂ ಕೂಡ ಮುಂಚಿತವಾಗಿಯೇ ನಡೆಯುತ್ತೆ, ಲೋಕದಲ್ಲಿ ಇರತಕ್ಕಂತಹ ವಾರ್ತೆ ಇದೇನು ವಿಶೇಷ ಅಲ್ಲ ಅಂತ ಹೇಳಿದ್ಲಂತೆ.

ಅಷ್ಟರಲ್ಲಿ ಇನ್ನೊಬ್ಳು ಬಂದು ಹೇಳಿದ್ಲು, ಆ ಅರ್ಜುನನ ಸೈನ್ಯ ಎಲ್ಲ ಕಡೆಯಲ್ಲೂ ಕೂಡ ಗೆದ್ದುಕೊಂಡು ಬರ್ತಾ ಇದೆಯಂತೆ. ಊರೂರುಗಳನ್ನ ಅವರು ಗೆದ್ದು ಕಪ್ಪ ಕಾಣಿಕೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ, ಸೂರೆಯನ್ನು ಮಾಡ್ತಾ ಇದ್ದಾರೆ. ಯಾವ ಸೈನ್ಯದ ಮುಂದೆ ಯಾವ ಊರು ಕೂಡ ನಿಲ್ತಾ ಇಲ್ವಂತೆ ಅಂತ ಅರ್ಜುನ ಪರಾಕ್ರಮಿ ಅಂತ. ಆಗ ಇನ್ನೊಬ್ಳು ಹೇಳ್ತಾ ಇದ್ದಾಳೆ, ಅಯ್ಯ ನಮ್ಮ ಅರಸನನ್ನ ನೋಡೋವರೆಗೆ ಅರ್ಜುನ ಗೆಲ್ಲಬಹುದು ಅಷ್ಟೇ, ಯಾವಾಗ ನಮ್ಮ ಹಂಸಧ್ವಜ ಯುದ್ಧಕ್ಕೆ ನಿಲ್ತಾನೋ ಅಲ್ಲಿಂದ ಮುಂದಕ್ಕೆ ಅರ್ಜುನನಿಗೆ ಗೆಲುವಿಲ್ಲ, ನೀನ್ ಯಾತಕ್ಕೆ ಆ ಮಾತನ್ನು ಹೇಳ್ತೀಯಾ ಅಂತ ಹೇಳಿ ಇನ್ನೊಬ್ಳು ಉತ್ತರ ಕೊಡ್ತಾ ಇದ್ದಾರಂತೆ. ಈ ರೀತಿ ನಗರದಲ್ಲಿ ಎಲ್ಲ ಕಡೆಯಲ್ಲೂ ಸಂಭಾಷಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸ್ತ್ರೀಯರು ತಮ್ಮ ಪುರುಷರನ್ನ ಬೀಳ್ಕೊಡ್ತಾ ಇದ್ದಾರೆ.

0: ಪವಿತ್ರವಾಗಿರ್ತಕ್ಕಂತಹ ಮೊಸರು ದೂರ್ವ ಅಕ್ಷತೆ ಇತ್ಯಾದಿಗಳನ್ನು ತಳೆದುಬಿಟ್ಟು ಅವರ ಮುಂದೆ ನೀವಾಳಿಸಿಬಿಟ್ಟು ಅವರಿಗೆ ಒಳ್ಳೆಯದಾಗಲಿ ಅವರಿಗೆ ಇರತಕ್ಕಂತಹ ಅನಿಷ್ಟ ಪರಿಹಾರವಾಗಲಿ ಅಂತ ಹೇಳಿ ಆರತಿಯನ್ನು ಎತ್ತುತ್ತಾ ಇದ್ದಾರೆ. ಯಕ್ಷ ಕರ್ದಮ ಮುಂತಾದ ವಿಲೇಪನೆಗಳನ್ನು ಅವರ ಮೈಗೆ ಹಚ್ಚುತ್ತಾ ಇದ್ದಾರೆ. ವಿಶೇಷ ಗಂಧಗಳು ಅವುಗಳನ್ನೆಲ್ಲ ಅವರ ಮೈಗೆ ಹಚ್ಚಿಬಿಟ್ಟು ಉತ್ತಮವಾದ ತಾಂಬೂಲವನ್ನು ತಾವೇ ಮಡಿಸಿ ಅವರ ಬಾಯಿಗೆ ತಿನ್ನಿಸಿಬಿಟ್ಟು ಹರಸಿಬಿಟ್ಟು ಸೇಸೆಗಳನ್ನು ಅಕ್ಷತೆಗಳನ್ನು ಹಾಕ್ತಾ ಇದ್ದಾರೆ. ಆ ರಮಣರನ್ನು ಬಿಗಿಯಾಗಿ ಅಪ್ಪಿಕೊಂಡು ನೀನು ಯುದ್ಧದಲ್ಲಿ ಗೆಲ್ಲು, ನೀನು ಭಗವಂತನನ್ನು ನೋಡು, ನೀನು ಪರಾಕ್ರಮದಿಂದ ಹೋರಾಡು ಅಂತ ಹೇಳ್ತಾ ಶುಭವಾಕ್ಯದಿಂದ ಪುನಃ ಸ್ಯಾನ್ನ ಪುನರ್ದರ್ಶನಂ ಅಂತ ಮತ್ತೆ ನಿಮ್ಮನ್ನು ನೋಡುವಂತೆ ಆಗಲಿ, ಯುದ್ಧರಂಗದಿಂದ ಗೆದ್ದು ಬಾ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಹೇಳ್ತಾ ತಮ್ಮ ಮನೆಯಲ್ಲಿರ್ತಕ್ಕಂಥ ಪುರುಷರನ್ನು ಕಳಿಸ್ತಾ ಇದ್ದಾರೆ ಯುದ್ಧ ಭೂಮಿಗೆ. ಜೊತೆಗೆ ಆ ಸುಕಟ್ಟಿಮದ ಒಳ್ಳೆಯ ಉಪ್ಪರಿಗೆ ಮನೆಗಳಲ್ಲಿ ನಿಂತುಕೊಂಡು ದೇವಪುರ ಲಕ್ಷ್ಮೀ ರಮಣ ನೋಡಲು ಅಂತ ಆ ಅರಸನನ್ನು ಲಕ್ಷ್ಮೀಶನನ್ನು ನೋಡೋದಕ್ಕೋಸ್ಕರವಾಗಿ ತನ್ನ ಪತಿ ತೆರಳುತ್ತಾ ಇದ್ದಾನೆ ಅಂಥೇಳಿ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಆ ಉಪ್ಪರಿಗೆ ಮನೆ ಮೇಲೆ ನಿಂತು ದೇವದಿಂದ ಕೂಡಿರತಕ್ಕಂತಹ ಕಣ್ಣುಗಳಿಂದ ನಿಂತು ಅವರೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ, ಯುದ್ಧಕ್ಕೆ ಕಳಿಸ್ತಾ ಇದ್ದಾರೆ.
1: ಪ್ರಿಯ ಕೇಳಿದರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಇದುವರೆಗೆ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ. ಇನ್ನು ಮುಂದೆ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ.

0: ಹಂಸಧ್ವಜ ಎಲ್ಲ ಕಡೆಯಲ್ಲೂ ಕೂಡ ಯುದ್ಧಕ್ಕೋಸ್ಕರವಾಗಿ ನಗಾರಿಯನ್ನ ನುಡಿಸುವಂತೆ ಆಜ್ಞೆಯನ್ನು ಮಾಡಿಬಿಟ್ಟ ನಗಾರಿಯನ್ನು ನುಡಿಸಿದ್ದಾರೆ. ಆ ನಗಾರಿಯ ಧ್ವನಿಯನ್ನು ಕೇಳಿದ ಮೇಲೂ ಕೂಡ ಮಗನಾಗಿರ್ತಕ್ಕಂತಹ ತಾಮ್ರಧ್ವಜ ಯುದ್ಧಕ್ಕೆ ಬರಲಿಲ್ಲ. ಸುತ್ತಲೂ ನೋಡಿದರೂ ಕೂಡ ತನ್ನ ಮಗ ಕಾಣ್ತಾ ಇಲ್ಲ. ಗೊತ್ತಾಯಿತು ಅವನಿಗೆ ತನ್ನ ಮಗ ತಡ ಮಾಡಿದ್ದಾನೆ ಅಂಥೇಳಿ. ತಡ ಮಾಡಿರ್ತಕ್ಕಂತಹ ಮಗನನ್ನು ಹೆಡೆಮುರಿ ಕಟ್ಟಿ ಕರೆದುಕೊಂಡು ಬನ್ನಿ ಅಂಥೇಳಿ ಆಜ್ಞೆಯನ್ನು ಮಾಡಿಬಿಟ್ಟ. ಹಾಗೆ ಕರೆದುಕೊಂಡು ಬಂದಾಗ ಹಿಂದೆ ಇದ್ದಂತಹ ನಿಯಮದಂತೆ ಯುದ್ಧಕ್ಕೆ ಯಾರು ತಡ ಮಾಡ್ತಾರೋ ಅವರನ್ನು ಕುದೀತಾ ಇರತಕ್ಕಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಬೇಕು ಅನ್ನತಕ್ಕಂತಹ ನಿಯಮ ಇತ್ತು ರಾಜ್ಯದಲ್ಲಿ. ಅದೇ ರೀತಿ ಮಗನನ್ನು ಕೂಡ ಅದರಲ್ಲಿ ಹಾಕಿಸಿಬಿಟ್ಟ. ಆದರೆ ಧರ್ಮಾತ್ಮನಾಗಿರ್ತಕ್ಕಂತಹ ಪರಮಕೃಷ್ಣ ಭಕ್ತನಾಗಿರ್ತಕ್ಕಂತಹ ಪುರುಷ ಶ್ರೇಷ್ಠನಾಗಿರ್ತಕ್ಕಂತಹ ತಾಮ್ರಧ್ವಜ ಕೃಷ್ಣ ಭಕ್ತಿಯಿಂದ ಏನೂ ಆಗದೆ ಮೈ ಕೂದಲು ಕೂಡ ಕೊಂಕದೆ ಕೃಷ್ಣನ ಒಂದು ಅನುಗ್ರಹದಿಂದ ಪಾರಾದ ಅನ್ನತಕ್ಕಂಥದ್ದು ಮುಂದಿನ ಸಂಧಿಯ ಕಥೆ. ಹೇಳ್ತಾ ಇದ್ದಾರೆ ಕಥೆಯನ್ನ, ಭೂಹಿತ ಚರಿತ್ರ ಕೇಳು.
1: ಓ

ರಾಜಾಜ್ಞೆಯಂತೆ ಸಮಸ್ತ ಭಟರೂ ಕೂಡ ಯುದ್ಧಕ್ಕೆ ಹೊರಟಿದ್ದಾರೆ. ಆನಂತರ ಹಂಸಧ್ವಜ ತನ್ನ ತಾಯಿಯ ಆಶೀರ್ವಾದವನ್ನು ಪಡೀಬೇಕು ಅಂಥೇಳಿ ತಾಯಿಯ ಬಳಿಗೆ ಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡು ಕವಚಾದಿಗಳನ್ನು ಧರಿಸಿಬಿಟ್ಟು ಯುದ್ಧದ ಆಯುಧಗಳೊಂದಿಗೆ ತಾಯಿಯ ಬಳಿಗೆ ಬಂದಿದ್ದಾನೆ. ಮಾತೆಯ ಅಡಿಗೆ ಎರಗಿಬಿಟ್ಟು ತನ್ನ ಬಾಹುಯುಗಮಂ ನೀಡಿ, ಅಮ್ಮ ನನಗೆ ಆಶೀರ್ವಾದವನ್ನು ಮಾಡು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ, ಆಶೀರ್ವಾದ ಮಾಡು. ಸಿತವಾಹನ, ಅರ್ಜುನನಿಗೆ ಸಿತವಾಹನ ಅಂತ ಹೆಸರು, ಶ್ವೇತತುರಗ ಅಂತ ಹೆಸರು. ಆ ಶ್ವೇತತುರಗನಾಗಿರ್ತಕ್ಕಂಥ ಅರ್ಜುನನ ಹರಿಯಂ ಪಿಡಿದು, ಅವನು ತಂದಿರತಕ್ಕಂತಹ ಎರಡರ್ಥ ಇದೆ. ಅವನು ತಂದಿರತಕ್ಕಂತಹ ಕುದುರೆ ಅಥವಾ ಅರ್ಜುನ ನಂಬಿರತಕ್ಕಂಥ ಹರಿಯನ್ನು ನಾನು ಬರುವಂತೆ ಮಾಡ್ತೇನೆ ಅಂತ, ಯುದ್ಧದಲ್ಲಿ ಸಾಹಸವನ್ನು ತೋರ್ತೇನೆ, ನನ್ನನ್ನು ಹರಿಸಿ ಕಳಿಸು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.

ಆಗ ಪರಮಕೃಷ್ಣ ಭಕ್ತೆಯಾಗಿರ್ತಕ್ಕಂತಹ ತಾಯಿ ಹೇಳ್ತಾ ಇದ್ದಾಳೆ, ಕಂದ, ಆ ಅರ್ಜುನ ಹಿಂಬಾಲಿಸಿಕೊಂಡು ಬಂದಿರತಕ್ಕಂಥದ್ದು ನಾಲ್ಕು ಕಾಲಿನ ಒಂದು ಕುದುರೆ, ಅದು ಹರಿ ಅಂತ. ಆದರೆ ನಿನಗದರ ಚಿಂತೆ ಬೇಡ, ನಮಗೆ ಆ ಕುದುರೆ ಬೇಕಾಗಿಲ್ಲ, ಆ ಕುದುರೆಯಿಂದ ಮಾಡಬೇಕಾಗಿದ್ದಂಥ ಅಶ್ವಮೇಧ ಬೇಕಾಗಿಲ್ಲ ನಮಗೆ, ಅರ್ಜುನ ರಕ್ಷಣೆ ಮಾಡ್ತಾ ಇದ್ದಂಥ ಹರಿ ಬೇಡ, ಅರ್ಜುನನನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥ ಹರಿಯನ್ನು ಕರೆದುಕೊಂಡು ಬಾ ಅಂತ. ಅವನನ್ನು ಹಿಡಿ, ಆ ಕೃಷ್ಣನ ಚರಣವ ಹಿಡಿ ಹಿಡಿ, ಆ ಕೃಷ್ಣನ ಚರಣವನ್ನು ಹಿಡಿ ಅಂತ ಹೇಳ್ತಾ ಇದ್ದಾಳೆ. ಹಿಂದೆ ನಾರದ ಮಹರ್ಷಿಗಳು ಬಂದಿದ್ರು, ಆ ಕೃಷ್ಣನ ಲೀಲಾ ವಿನೋದವನ್ನು, ಅವನ ಅವತಾರ ಕಥೆಯನ್ನು, ಅವನ ಲೀಲಾ ಮಾಲೆಯನ್ನು ನನಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಕೃಷ್ಣನ ಕಥೆಯನ್ನು ಕೇಳಿದ್ದೇನೆ, ಕೃಷ್ಣನ ವೈಭವವನ್ನು, ಅವನ ಅವತಾರದ ಕಾರಣವನ್ನು ಕೇಳಿಕೊಂಡಿದ್ದೇನೆ. ಇವತ್ತು ನಿನ್ನ ಒಂದು ಪರಾಕ್ರಮದಿಂದ ಕೃಷ್ಣ ಬರುವ ಹಾಗೆ ಆದರೆ ನಾನು ಕೃತಕೃತ್ಯಳಾದೆ, ಈ ಜನ್ಮ ಸಾರ್ಥಕವಾಗುತ್ತೆ, ಮಗು ಕೃಷ್ಣನನ್ನು ನೋಡತಕ್ಕಂತಹ ಪ್ರಯತ್ನವನ್ನು ಮಾಡು ಅಂತ ಹೇಳಿದಾಗ ತಾಯಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ.

0: ಅಮ್ಮ ನನ್ನ ಮಾತನ್ನ ಕೇಳು, ಭಾಷೆಯಂ, ನಾನು ಭಾಷೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಕೃಷ್ಣನನ್ನ ಬರೆಸಿಕೊಂಡೇ ಬರೆಸ್ಕೊಳ್ತೀನಿ ಇಲ್ಲಿಗೆ, ನನಗೊಂದು ಉಪಾಯ ಗೊತ್ತು ಅಂತ. ಏನು ಅಂತಂದ್ರೆ, ಕೈಯನ್ನು ಹಿಡಿದು ಎಳೆದು ಬಿಟ್ರೆ ಮೈ ತಾನೇ ಬಂದ್ಬಿಡುತ್ತೆ. ಅರ್ಜುನನ ಮೈ ಕೃಷ್ಣನ ಮೈ ಬೇರೆ ಅಲ್ಲ, ಅರ್ಜುನನ ಅಂದ್ರೆ ಇಲ್ಲಿ ಅರ್ಜುನ ಅಂದ್ರೆ ಕೈ ಅಂತ, ಕೃಷ್ಣ ಮೈ. ಅರ್ಜುನನನ್ನ ನಾನು ಹಿಡಿದಿಟ್ಕೊಂಡ್ಬಿಟ್ರೆ, ಅವನೊಂದಿಗೆ ಯುದ್ಧವನ್ನು ಮಾಡಿದರೆ, ಅವನನ್ನ ಗೆದ್ದರೆ ಕೃಷ್ಣ ತಾನೇ ಬರ್ತಾನೆ, ನಮ್ಮ ಮುಂದೆ ಕಾಣಿಸಿಕೊಳ್ತಾನೆ. ನಾನು ಹರಿಗೆ ವಿಮುಖನಾಗೋದಿಲ್ಲ, ಅವನೊಂದಿಗೆ ನಾನು ಯುದ್ಧವನ್ನು ಮಾಡ್ತೇನೆ. ತೋರುವೇನು ಅಂಬುಜಾಯತಾಕ್ಷನ ಮುಂದೆ ತನ್ನ ಪೌರುಷವನು. ಅಮ್ಮ, ನಾನು ಕೃಷ್ಣನ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ಅಂಥೇಳಿ ತಾಯಿಯ ಮುಂದೆ ಪ್ರತಿಜ್ಞೆಯಿಂದ ಮಾಡ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಆರ್. ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.
8: ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: कि ईरान से संबंधित किसी भी कूटनीति में पाकिस्तान की भूमिका अनुचित है। आईपीएल क्रिकेट में आज मोहाली के न्यू चंडीगढ़ में सनराइजर्स हैदराबाद और राजस्थान रॉयल्स के बीच एलिमिनेटरी मैच खेला जाएगा। ये मैच शाम 7:30 बजे से होगा। विजेता टीम शुक्रवार को दूसरे क्वालिफायर में गुजरात टाइटंस से खेलेगी। फाइनल मैच 31 मई को अहमदाबाद के नरेंद्र मोदी स्टेडियम में खेला जाएगा। अंत में मुख्य समाचार एक बार फिर। सर्वोच्च न्यायालय ने मतदाता सूची के विशेष गहन पुनरीक्षण प्रक्रिया के निर्वाचन आयोग के फैसले को बरकरार रखा। न्यायालय ने कहा ये जनप्रतिनिधित्व अधिनियम 1950 के अनुरूप है। प्रधानमंत्री नरेंद्र मोदी का बढ़ते तापमान के मद्देनजर नागरिकों से सावधानी बरतने का आग्रह। मौसम विभाग ने हरियाणा, मध्य प्रदेश, पंजाब, राजस्थान, उत्तर प्रदेश और महाराष्ट्र के विदर्भ में भीषण लू की संभावना व्यक्त की। भारत और कनाडा ने द्विपक्षीय व्यापार को 2030 तक 50 अरब अमेरिकी डॉलर तक बढ़ाने के साझा लक्ष्य की पुष्टि की। सीबीआई ने नीट यूजी 2026 परीक्षा के प्रश्नपत्र लीक मामले में दो और आरोपियों को गिरफ्तार किया। अमेरिकी सेनेटर लिंडसे ग्राहम ने अमेरिका ईरान वार्ता में संभावित मध्यस्थ के रूप में पाकिस्तान की भूमिका की विश्वसनीयता पर सवाल उठाया। इसके साथ ही दोपहर समाचार का ये अंक समाप्त हुआ। नमस्कार।
1: प्रदेश समाचार। ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಜೊತೆಗಿನ ಸಭೆಯ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 62ನೇ ಪುಣ್ಯತಿಥಿ ಅಂಗವಾಗಿ ನೆಹರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ನೆಹರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಚರ್ಚೆಗಳ ಬಗ್ಗೆ ಮಾತ್ರ ಹೈಕಮಾಂಡ್ ತಿಳಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವರದಿಗಳು ಕೇವಲ ಊಹಾಪೋಹ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈಗಾಗಲೇ ನೀಡಿರುವ ಸ್ಪಷ್ಟೀಕರಣವನ್ನು ಅಂತಿಮವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟ್ರೀಯ AI ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ಧಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ AI ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿ ಅವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
5: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತಹ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
1: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು, ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು, ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿಕಸ ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿಕಸ, ಒಣಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನಾ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೇ ಹೈ, ಐಸಾ ಸಮಝಿಯೇ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೊ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತೀ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜಿ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾಓ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾ, ಗಿರಾಕಿ.
2: ಹಾ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೇ.
3: ಜಿ ಮೇಡಮ್.
2: ಠೀಕ್ ಹೈ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್. ಸಾಬುನ್ ಹೈ?
3: ಹಾ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೇ ದೂ? ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೇ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೇ ದೂ.
3: ಜಿ ಮೇಡಮ್. ಹಾ ಹೈ ಮೇಡಮ್, ಕಿತ್ನೇ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೇ ಕಾ ಹೈ?
1: ಕಿತ್ನೇ ಕಾ ಹೈ?
3: ಪಂದ್ರಾ ರುಪೇ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಾ ರುಪೇ ಅಂದ್ರೆ 15 ರೂಪಾಯಿ ಮೇಡಮ್.
2: ಹಾ,
1: ಚೀನಿ ಕ್ಯಾ ಭಾವ್ ಥಿ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥೀ ತಬ್ ಹಮ್ ಬೋಲ್ತೇ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೇ ಚೀನಿ ಕ್ಯಾ ಭಾವ್ ಹೈ?
1: ಚೀನಿ ಕ್ಯಾ ಭಾವ್ ಹೈ?
3: 12.5 ರೂಪಾಯಿ ಕಿಲೋ.
2: 12.5 ರೂಪಾಯಿ ಕಿಲೋ.
3: 12.5 ರೂಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ, ಉಸ್ಕೋ ಹಿಂದಿ ಮೇ ಬೋಲ್ತೇ ಹೈ ಗೇಹೂ.
1: ಗೇಹೂ?
2: ಹಾ,
1: ಗೇಹೂ ಅಂದ್ರೆ ಗೋದಿ.
2: ಹಾ.
1: ಔರ್ ಗೇಹೂ?
3: 11 ರೂಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯೆ, ಕಿತಾಬ್ ನೀಚೆ ಗಿರ್ ಜಾಯೆ, ಉಸ್ಕೋ ಬೋಲ್ತೇ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೇ 11 ರೂಪಾಯಿ ಕಿಲೋ.
3: ಜಿ ಮೇಡಮ್. 11 ರೂಪಾಯಿ ಕಿಲೋ.
1: 11 ಅಂದ್ರೆ 11 ರೂಪಾಯಿ.
2: ಅಚ್ಚಾ, ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೇ ತೋ ಆಪ್ ಯೇ ಕ್ರಮಾಂಕ ಲಿಖ್ ಕೇ ಲಾಯಿಯೇ, 1 2 3 4 5 6, ಠೀಕ್ ಹೈ? ಔರ್ ಆಪ್ ನಾಗ್ವೇನಿ ಉಸ್ಕೋ ಕನ್ನಡಾ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜಿ ಮೇಡಮ್.
2: ಹಾಂ, ಆಗೇ ಬೋಲಿಯೇ.
1: ಕಿತ್ನಾ ಸಾ ಗೇಹೂ ಹೈ?
2: ಕಿತ್ನಾ ಸಾ ಗೇಹೂ ಹೈ? ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೆ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು ಮೇಡಮ್,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂ ಹೈ?
1: ಕೌನ್ ಸಾ ಗೇಹೂ ಹೈ?
3: ಪಂಜಾಬ್
1: ಅಚ್ಚಿ ಕಿ ಹೈ ನಾ,
2: ಮತ್ಲಬ್ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ?
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್. ದೇಖಿಯೇ, ಸೋನೋ ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೆ ಖಿಲೆ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೇ ದೇಖಿಯೇ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೇ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನೀ ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ ಆಪ್ನೆ ಅಂಗೂಠಿ ಪಹನಿ ಹುಯಿ ಹೈ, ಚೇನ್ ಪಹನಿ ಹುಯಿ ಹೈ.
1: ಹಾಂ, ಬಂಗಾರಾ.
2: ಹಾಂ, ಠೀಕ್ ಹೈ, ತೋ ಯೇ ವೋ ವಾಲಾ ಸೋನಾ ಹೈ, ತೋ ಸೋನೆ ಕೆ ಜೈಸೆ ಚಮಕ್ದಾರ್ ಖಿಲೆ ಹುವೆ ದಾನೆ ಹೈ.
1: ಸರಿ ಮೇಡಮ್. ಅಚ್ಚಾ, 2 ಕಿಲೋ ಚೀನಿ ಔರ್ 15 ಕಿಲೋ ಗೇಹೂ ದೇ ದೋ.
3: ಢಾಲ್ ಬಿ ಅಚ್ಚಿ ಹೈ, ಲೇ ಲೀಜಿಯೇ.
2: ಢಾಲ್ ಯೇ ದೂಸರಾ ಹೋತಾ ಹೈ ಜಬ್ ಲಡಾಯಿಯಾಂ ಹೋತಿ ಹೈ ನಾ, ಕುರುಕ್ಷೇತ್ರ ಮೇ ಜೈಸೆ ಹುಯಿ ಥೀ, ಆಗೇ ಲಗಾಯಾ ಜಾತಾ ಹೈ ವೋ ಢಾಲ್ ಹೋತಿ ಹೈ. ಯೇ ಬೋಲೆಂಗೇ ಆಪ್ ದಾಲ್?
3: ದಾಲ್.
2: ದಾಲ್, ದಾಲೇ ಭೀ ಅಚ್ಚಿ ಹೈ.
3: ದಾಲೇ ಭೀ ಅಚ್ಚಿ ಹೈ, ಲೇ ಲೀಜಿಯೇ.
1: ಅರ್ಧರ್ ಕಿ ದಾಲ್ 1 ಕಿಲೋ ಔರ್ ಆಧೇ ಕಿಲೋ ಮೂಂಗ್ ಕಿ ದಾಲ್ ಭೀ ದೇ ದೋ.
2: ಅರ್ಧರ್ ನಹೀ, ಅರ್ಹರ್.
1: ಅರ್ಹರ್,
2: ಜಿಸ್ಕೋ ಹಮ್ ಪೀಲಿ ದಾಲ್ ಯಾ ತೂರ್ ದಾಲ್ ಭೀ ಬೋಲ್ತೇ ಹೈ.
1: ಅರ್ಹರ್ ಕಿ ದಾಲ್ 1 ಕಿಲೋ, ಆಧಾ ಕಿಲೋ ಮೂಂಗ್ ಕಿ.
2: ಹಾಂ, ಮೂಂಗ್, ಮೂಂಗ್ ಗ, ಗಮ್ಲಾ, ಗೀತ್, ಗುನ್ಗುನಾನಾ,
1: ಗುನ್ಗುನಾನಾ.
2: ಹಾಂ, ಐಸೆ ಹಿ ಮೂಂಗ್,
1: ಮೂಂಗ್ ಕಿ ದಾಲ್ ಭೀ ದೇ ದೋ.
3: ಚೇನ್ ಚಾಹಿಯೇ?
2: ಚೇನ್ ಕಾ ಮತ್ಲಬ್ ಹೋತಾ ಹೈ ಸುಕೂನ್, ಸುಕೂನ್ ಪಾನಾ. ಠೀಕ್ ಹೈ, ತೋ ಆಪ್ ಚೇನ್ ತೋ ನಹೀ ಬೇಚ ಸಕ್ತೆ ನಾ ಕಿ 2 ಕಿಲೋ ಚೇನ್ ದೇ ದೋ ಮುಝೆ, ಮೈ ಇತ್ನೇ ಪೈಸೆ ದೂಂಗಿ.
3: ಜಿ ಮೇಡಮ್.
2: ಹಾಂ, ತೋ ಯೇ ಹೈ ಚನೆ.
3: ಚನೆ?
2: ಚನೆ ಚಾಹಿಯೇ?
3: ಚನೆ ಚಾಹಿಯೇ?
1: ಹಾಂ. ಅರೆ, ಇಸ್ಮೇ ತೋ ಕೀಡೋ ಹೈ, ಇರ್ಲಿ ಬಿಡು.
2: ಕೀಡೋ ನಹೀ, ಕೀಡೇ ಹೈ.
1: ಕೀಡೇ?
2: ಹಾಂ.
3: ಮೈ ಆಪ್ಕೋ अंधेरे से अच्छे चने निकाल कर दे दूंगा।
2: यहाँ मेरे ख्याल से आपको बोलना है अंदर से, मतलब अगर बाहर आपका नहीं रखा है दुकान में, गोदाम में है, अंदर है, दूसरे रूम में है, दूसरे कमरे में है, तो आप बोलिए मैं आपको अंदर से अच्छे चने निकाल कर देता हूँ।
3: मैं आपको अंदर से अच्छे चने निकाल कर देता हूँ,
2: क्योंकि अंधेरा का अर्थ दूसरा है, ठीक है। जब रात होती है, सूरज की रोशनी नहीं होती, तब वो अंधेरा हो जाता है, उसको बोलते हैं अंधेरा।
3: जी मैडम। ये देखिए मैडम, बहुत अच्छे कबूल चने हैं।
2: कबूल आप बेहतर है बोलिए, काबुली चने हैं।
3: काबुली चने हैं,
1: ठीक है। आधा किलो दे दो, और सुनो एक पैकेट नमको, जीरा, इलोची, लौंग और सौंपा भी दे दो।
3: जी बहुत अच्छा।
2: नमको नहीं, नमक।
1: नमक,
2: जीरा,
1: जीरा
2: और सौंपा नहीं, सौंफ।
1: सौंफ,
2: सौंफ जो आप खाना खाने के बाद खाते हैं, इसकी शक्ल जीरे के जैसी होती है।
1: हाँ,
2: तो उसको बोलते हैं सौंफ।
1: सरे मैडम। मैडम कन्नड़दल्ली ಹೇಳ್ತೀನಿ ಮೇಡಮ್।
2: बोलो।
1: नमक ಅಂದ್ರೆ ಉಪ್ಪು, ಜೀರಾ ಅಂದ್ರೆ ಜೀರಿಗೆ, ಇಲಾಚಿ ಅಂದ್ರೆ ಏಲಕ್ಕಿ, ಲಾಂಗ್ ಅಂದ್ರೆ ಲವಂಗ।
2: ठीक है, बहुत खूब।
1: हिसाब अंदर ही नो मैडम।
2: हिसाब मतलब जो भी आपने अभी तक खरीदा है उसके कुल मिला के कितने पैसे हुए।
1: हाँ, बेलेगड़नु कूड़ी सी हेलो दो। सरी मैडम, हिसाब करके बताओ कितना हुआ।
3: अभी करता हूँ, ये लीजिए, सब कुछ मिलाकर 350 रुपए हुए।
2: 350 नहीं, 350।
3: 350।
2: हाँ,
3: ये लीजिए, सब कुछ मिलाकर 350 रुपए हुए।
1: 350 ಅಂದ್ರೆ 350 ರೂಪಾಯಿ ಮೇಡಮ್।
2: ಹಾಂ,
1: ಭಾವ ಠೀಕ್ ಠೀಕ್ ಲಗಾವೋ ಭಯ್ಯಾ, ಹಮೇಶಾ ಹಮ್ ಆಪ್ಕಾ ಹೀ ದುಕಾನ್ ಸೇ ಲಿಯಾ ಕರ್ ಜಾತಿ ಹೂಂ।
2: ಲಿಯಾ ಕರ್ ಜಾತಿ ಹೂಂ ನಹೀಂ, ಜಬ್ ಆಪ್ ಬಾರ್ ಬಾರ್ ಕರ್ತೆ ಹೋ ಯಾ ರೋಜ್ಮರ್ರಾ ಪೇ ಆಪ್ ಕೋಯಿ ಆಕ್ಟಿವಿಟಿ ಕರ್ತೆ ಹೋ ತೋ ಆಪ್ ಬೋಲಿಯೆ ವಹಾಂ ಸೇ ಹೀ ಲೇತೆ ಹೈ, ಆಪ್ಕಿ ದುಕಾನ್ ಸೇ ಹೀ ಲೇತಿ ಹೂಂ।
1: ಆಪ್ಕಿ ಹೀ ದುಕಾನ್ ಸೇ ಲೇತಿ ಹೂಂ।
3: ಭಾವ ಬಿಲ್ಕುಲ್ ಠೀಕ್ ಲಗಾಯಾ ಹೈ ಮೇಡಮ್, ಆಪ್ಕೋ ಹಮಾರೇ ಸಮ್ಮಾನ್ ಸೇ कभी कोई शिकार नहीं होगा, फिर भी चलिए आप 340 रुपए दे दीजिए।
2: ये जो भाव तोल कर रहे हैं आप वो तो अच्छा है, लेकिन थोड़े शब्दों को संभालिए। जैसे आपने बोला सम्मान, सम्मान मतलब होता है आदर, इज्जत, ठीक है, तो ये वहाँ नहीं आएगा। हमारे सामान से,
3: हमारे सामान से
2: मतलब आपकी दुकान से जो आप बेच रहे हैं, ठीक है। शिकार नहीं होगी, नहीं, शिकार जानवरों का शिकार किया जाता है जंगल में, कुछ लोग करते हैं ना, जाके मारते हैं, जो कि नहीं करना चाहिए, बैंड है। तो शिकायत है ये, कभी कोई शिकायत नहीं होगी,
3: शिकायत नहीं होगी।
1: ये ले पैसे,
2: ये ले मत बोलिए, ले जैसे कोई बहुत ही छोटा हो आपसे उम्र में तो उसको बोलते हैं चलिए ले चॉकलेट।
1: सही,
2: ठीक है। थोड़ा इज्जत से बात करेंगे तो ये लो पैसे,
1: ये लो पैसे,
2: और अगर आपसे उम्र में बहुत ही ज्यादा बड़े हैं तो ये लीजिए,
1: ये लीजिए। सरी मैडम।
3: ये रही आपका सामान,
2: ये रहा
3: आपका सामान।
1: सब कुछ अच्छे से दुख कर रख दिया है ना।
2: अच्छा, ये तुमने पहले भी कक्षा में पढ़ा था, दुख किसका विलोम होता है, किसका विरुद्धार्थी होता है,
1: सुख।
3: सुख,
2: हाँ, तो याद आया कुछ। ये वो वाला दुख है,
3: जी मैडम,
1: सॉरी मैडम,
2: जो सुख का विरोधार्थी है। दुख मतलब कुछ अच्छा ना लगना, ठीक है, बुरा लगना या दर्द होना किसी भी प्रकार का।
1: सॉरी मैडम।
2: तो यहाँ है देख, अच्छे से देख,
1: सब कुछ अच्छे से देख कर रख दिया है ना।
2: देख, देख नहीं, देख,
1: देख।
2: हाँ
3: जी, हाँ बिल्कुल, आप चिंता ना करें।
2: इसमें ब में आप पहली छोटी ई की मात्रा लगाइए, बिल्कुल।
3: बिल्कुल, जी हाँ बिल्कुल, आप चिंता ना करें।
1: अच्छा, जरा ये सामान मेरा कार तक पहुंची दो।
2: मेरी कार तक पहुंचा दो,
1: मेरी कार तक पहुंचा दो।
2: हाँ
3: जी जरूर, चिल्लाइए।
2: नहीं नहीं, चिल्लाइए नहीं, चिल्लाना मतलब होता है जोर से आवाज देना, ठीक है, जैसे अरे कहाँ हो, जैसे हम जब जोर से चिल्लाते हैं वो, हाँ वो चिल्लाना होता है। ये है चलिए,
3: चलिए,
2: ठीक है। तो इसके साथ ही हम भी आज चलते हैं,
1: ठीक
2: है, जैसा आपने कहा चलिए। तो आज की कक्षा हम यहीं पर खत्म करते हैं, और अगली कक्षा में आप वो क्रमांक जरूर याद से लेकर आइएगा।
1: सरी मैडम, धन्यवाद,
3: धन्यवाद मैडम,
2: ठीक है, चलिए।
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
0: ನಡೆಸಿಕೊಟ್ಟವರು ನೀತು ಸೇನಿ, ಇವರೊಂದಿಗೆ ಭಾಗವಹಿಸಿದವರು ನಾಗವೇಣಿ ಜಿ ಹಾಗೂ ಮುರ್ತಜಾ ವೈಡಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ? ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಅನೇಕ ವಿಷಯವಾಗಿ ನಾವು ಮಾಹಿತಿಗಳನ್ನು ಪಡಿತಾ ಹೋಗ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ. ಇವತ್ತು ಈ ಬ್ಯಾಂಕ್ಗಳಲ್ಲಿ KYC ಮಾಡಬೇಕು ಅಂತ ಸತತವಾಗಿ ಅವರು ಮೆಸೇಜರ ಕಳಿಸ್ತಾರೆ, ಅಥವಾ ನಮಗೆ ಗೊತ್ತಾಗುತ್ತೆ KYC ಅಪ್ಡೇಟ್ ಮಾಡಬೇಕಾಗಿದೆ ಹಾಗೆ ಹೇಗೆ ಅಂಥೇಳಿ. ನಮ್ಮ ಗ್ರಾಹಕರು ಅಥವಾ ಜನರು ತುಂಬ ಹೆದರ್ಬಿಡ್ತಾರೆ, ಅಯ್ಯೋ ಏನೋ ನನ್ನ ಅಕೌಂಟ್ ಎಲ್ಲ ದುಡ್ಡೆಲ್ಲ ಅಲ್ಲೇ ಇದೆ, ಏನು ಮಾಡಬೇಕು ಅಂತ ಸ್ವಲ್ಪ ಹೆದರ್ತಾರೆ. ಹೇಗೆ ಈ KYC ಇದರ ಮಹತ್ವ ಏನು, ಯಾವ ರೀತಿ ಇದನ್ನು ಮಾಡಬೇಕಾಗತ್ತೆ, ಬ್ಯಾಂಕ್ನವರು ಕೂಡಲೇ ಅಷ್ಟು ಸಡನ್ ಆಗಿ ನಮಗೆ ಮೆಸೇಜು ಇತ್ಯಾದಿ ಕಳಿಸೋದು, ಇವೆಲ್ಲವೂ ಕೂಡ ಆತಂಕಕ್ಕೆ ಈಡ್ ಮಾಡ್ತದ?
3: ಸರ್, ನಿಮ್ ಪ್ರಶ್ನೆ ಸರಿ ಇದೆ. ಸೊ KYC ಅಂದ್ರೆ ಮೊದಲಿಗೆ ಏನಂತ ನಾನು ಹೇಳ್ತೀನಿ. ಸೊ KYC ಅಂದಾಗ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ನೋ ಯೋರ್ ಕಸ್ಟಮರ್ ಅಂತ. ಇದು ಕೇವಲ ಒಂದು ಫಾರ್ಮಾಲಿಟಿ ಮಾತ್ರ ಅಲ್ಲ, ಇದು ನಿಮ್ಮ ಬ್ಯಾಂಕ್ ಖಾತೆಯ ಕಾನೂನಿನ ಗುರುತಾಗಿದೆ. ಸೊ ಇವಾಗ ನೀವ್ ಯಾವಾಗ್ಲೂ ಆಗ್ಲಿ ಸರಳವಾಗಿ ಹೇಳ್ಬೇಕಂದ್ರೆ ಬ್ಯಾಂಕ್ ನಿಮ್ಮನ್ನು ಗುರುತಿಸಿಕೊಳ್ಬೇಕು, ಈ ವ್ಯಕ್ತಿ ನಮ್ಮ ಬ್ಯಾಂಕ್ ಅಲ್ಲಿ ಬಂದು ಖಾತೆಯನ್ನ ಓಪನ್ ಮಾಡಿದ್ದಾರೆ. ಸೊ ಇವ್ರಿಗೆ ನಾನು ಹೇಗೆ ಗುರುತಿಸಬೇಕಂದ್ರೆ ಅವರು ದಿನ ಫೋಟೋ ನೋಡಿದ ತಕ್ಷಣ ಈ ವ್ಯಕ್ತಿ ಅಂತ ನಾವು ಗುರುತಿಡಿಯಕ್ ಆಗೋದಿಲ್ಲ. ನೀವ್ ಯಾರು, ನಿಮ್ಮ ವಿಳಾಸ ಏನು, ನಿಮ್ಮ ಖಾತೆಯನ್ನು ನಿಜವಾಗಿಯೂ ನೀವು ಬಳಸುತ್ತಿದ್ದೀರಾ ಅಥವಾ ಯಾರಾದರೂ ಅದನ್ನು ದುರುಪಯೋಗ ಮಾಡ್ತಿದ್ದಾರಾ, ಇವುಗಳನ್ನು ದೃಢಪಡಿಸಿಕೊಳ್ಳಲು ನಾವು KYC ಅನ್ನ ಸಲ್ಲಿಸಬೇಕಾಗತ್ತೆ. ಅದಕ್ಕೋಸ್ಕರ KYC ಅಗತ್ಯ ಅಂತ ಬ್ಯಾಂಕು ಮ್ಯಾಂಡೇಟ್ ಮಾಡುತ್ತೆ.
2: ಏನೇನು ಕೊಡಬೇಕಾಗುತ್ತೆ KYCಗೆ?
3: ಸರ್, ಭಾರತದಲ್ಲಿ ಈಗ ಕಡ್ಡಾಯವಾಗಿ KYC ಮಾಡಬೇಕಂತ ಜಾರಿಯಲ್ಲಿದೆ, ಮತ್ತು ಬ್ಯಾಂಕ್ ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿ ಕೆಳಗಡೆ ಕೆಲವೊಂದು ಪ್ರಕಾರಗಳನ್ನ ನಾವು ಮಾಡಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವೇನ್ ತಿಳ್ಕೋಬೇಕಂದ್ರೆ ಹಣವನ್ನ ಅಕ್ರಮವಾಗಿ ಚಾಲನೆ ಮಾಡಬಾರದು. ಈ ಮನಿ ಲಾಂಡ್ರಿಂಗ್ ಅಂತ ಏನ್ ಹೇಳ್ತೀವಿ ಅದಾಗಬಾರ್ದು, ಅದನ್ನ ತಡೆಗಟ್ಟಬೇಕು, ಮತ್ತೆ ನಕಲಿ ಖಾತೆಗಳು ವಂಚನೆಗಳನ್ನು ತಡಿಬೇಕು. ಸೊ ಇದರಲ್ಲಿ ನಾನು ಒಂದು ಉದಾಹರಣೆ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಯಾರಾದರೂ ತಮ್ಮ ಹೆಸರಲ್ಲ ಬೇರೆ ಯಾರಾದರೂ ದಾಖಲೆಗಳನ್ನು ಬಳಸಿ ಖಾತೆ ತೆರೆದು ಅಕ್ರಮ ಹಣವನ್ನು ಅದರಲ್ಲಿ ಚಲಾವಣೆ ಮಾಡಿದ್ದಾರೆ ಅಂದಾಗ KYC ಸರಿಯಾಗಿದ್ರೆ ಮಾತ್ರ ಬ್ಯಾಂಕ್ ಅದನ್ನು ಪತ್ತೆ ಹಚ್ಚುವ ಸಾಧ್ಯತೆ ಇರುತ್ತದೆ. ನೀವು ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಿಮ್ ವಿಳಾಸ ಚೇಂಜ್ ಆಗಿದೆ, ನಿಮ್ಮ ಫೋನ್ ನಂಬರ್ ಚೇಂಜ್ ಆಗಿದೆ ಅಂದಾಗ ನಿಮ್ಗೆ OTP ಬರಲ್ಲ, ಮೆಸೇಜ್ ಬರಲ್ಲ, ಇಮೇಲ್ ಬರೋದಿಲ್ಲ. ಬ್ಯಾಂಕ್ ಏನ್ ಸೌಲತ್ತು ನಿಮ್ಗೆ ಕೊಡ್ತಾ ಇದೆ ಆ ಸೌಲತ್ಗಳು ನಿಮಗೆ ಬರ್ತಿದ್ಯಾ ಇಲ್ವಾ ಅಂತ ತಿಳ್ಕೊಳಕ್ಕೂ ಆಗಲ್ಲ. ನೀವು ಬ್ಯಾಂಕ್ ಅಲ್ಲಿ ಖಾತೆ ಓಪನ್ ಮಾಡಿದೀರಾ ಅಂತ ನಮ್ಗೆ ಗೊತ್ತು ಕೂಡ ಆಗಲ್ಲ.
2: ಆಮೇಲೆ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಬಹಳ ದಿನ ತನಕ ಖಾತೆಯನ್ನ ನಾವು ಬಳಸದೇ ಇದ್ರೆ ಅದು ಒಂಥರ ಡೆಡ್ ಖಾತೆ ಆಗೋ ಸಾಧ್ಯತೆ ಇರುತ್ತೆ.
3: ಹೌದು ಸರ್,
2: ಮತ್ತೆ ಅದನ್ನು ಚಾಲನೆ ಮಾಡಬೇಕಂದಾಗ KYC ಅಪ್ಡೇಟ್ ಮಾಡಲೇಬೇಕು.
3: ಕರೆಕ್ಟ್, KYC ಅನ್ನೋದು ತುಂಬಾ ಪ್ರಮುಖವಾಗಿದೆ, ಅದನ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಕಾಲಕ್ರಮೇಣ ನಾವು ಅಪ್ಡೇಟ್ ಮಾಡ್ತಾನೆ ಬರಬೇಕು. ಸೊ ಯಾವ ದಾಖಲಾತಿಗಳನ್ನ ನಾವು ಕೊಡಬೇಕಾಗುತ್ತೆ ಅಂತಂದ್ರೆ, ಮುಖ್ಯವಾಗಿ KYC ಮಾಡಬೇಕು ಅಂದ್ರೆ ಮೊದಲಿಗೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಖಚಿತವಾಗಿ ಮಾಡ್ಕೊಳ್ಳೇಬೇಕು. ಅದು ಬ್ಯಾಂಕ್ ಅಂತಾನೆ ಅಲ್ಲ, ಯಾವುದೇ ಅಂತ ನೀವು ಸೌಲತ್ಗಳನ್ನ ಗೌರ್ಮೆಂಟ್ ಇಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಪ್ರೈವೇಟ್ ಇಂದ ಇರ್ಬೋದು, ನಿಮಗೆ ಅದರಿಂದ ಅಸೋಸಿಯೇಷನ್ ಇರಬೇಕು ಅಂದಾಗ ಲಿಂಕ್ ಗೊತ್ತಾಗಬೇಕು ನೀನು ಇದೇ ವ್ಯಕ್ತಿ ಅಂದಾಗ ಆ ಯುನೀಕ್ ಐಡೆಂಟಿಫಿಕೇಶನ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ತುಂಬಾ ಪ್ರಾಮುಖ್ಯ.
2: ಆಧಾರ್ಗೆ ಮತ್ತೆ ನಮ್ಮ ಫೋನ್ ನಂಬರ್ ಲಿಂಕ್ ಆಗಬೇಕು.
3: ಫೋನ್ ನಂಬರ್ ಲಿಂಕ್ ಆಗಿ

0: ಆಗಿರ್ಬೇಕು. ಆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಮಾತ್ರ ಅಲ್ಲಿ ಕೊಡಕ್ಕಾಗುತ್ತೆ. ಅದ್ರ ಜೊತೆಗೆ ನೀವ್ ಇವಾಗ ಕರೆಂಟ್ ಅಡ್ರೆಸ್ ಏನಿದ್ದೀರಾ ಅದನ್ನ ಮುಖ್ಯವಾಗಿ ಈ ಮೂರನ್ನ ನಾವು ಮಾಡ್ಕೋಬೇಕಾಗುತ್ತೆ. ಯಾವಾಗ ನಿಮ್ಮ ವಿಳಾಸ ಬದಲಾಗಿರ್ಬಹುದು, ಮೊಬೈಲ್ ನಂಬರ್ ಬದಲಾಗಿರ್ಬಹುದು, ಅಥವಾ ನಿಮ್ಮ ಖಾತೆ ದೀರ್ಘಕಾಲ ಬಳಸದಿರ್ದಾಗ ನೀವು ಕಾಲಕಾಲ KYC ಅಪ್ಡೇಟ್ ಮಾಡಲೇಬೇಕು. ಅವಾಗ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಮ ಖಾತೆ ಬಂದು ನಾನ್ ಕಂಪ್ಲೈಂಟ್ ಅಂತ ಕರೀತಾರೆ.
1: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮೂರು ಗಂಟೆ 5:57 ಹೊತ್ತಿನಲ್ಲಿ ನಾವಿರುವುದು ಯಾವ ಕಾರ್ಯಕ್ರಮದಲ್ಲಿ?
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
0: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
0: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3. ಹಾ, ಸೈಡಿಗಿಟ್ಟಾಯ್ತು ಚಿಂತೆನೆಲ್ಲ. ಇನ್ನೇನಿದ್ರು ಆಟ ಆಡೋದಕ್ಕೆ ರೆಡಿ ಅಂತ ಹೇಳಿದ್ರೆ ಸದ್ಯಕ್ಕೆ ನೀವು ಇದರೊಟ್ಟಿಗೆ ಒಂದು ಕರ್ಚಿಫ್ ಕೂಡ ಜೊತೆಲಿ ಇಟ್ಕೊಂಡ್ರೆ ಒಳ್ಳೇದು. ಯಾಕೆ ಆಟಕ್ಕೂ ಕರವಸ್ತ್ರಕ್ಕೂ ನಾ ಉತ್ತರ ಕೊಡೋದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಹೌದೌದು, ಇವತ್ತಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಬಾಯಲ್ಲಿ ನೀರೂರಿಸುವ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಏನು ಅನ್ನೋದು ಬಹುಶಃ ನಿಮ್ಮ ಸಂದೇಶಗಳ ಮೂಲಕವೇ ಆನಂತರ ಗೊತ್ತಾಗತ್ತೆ. ಸದ್ಯಕ್ಕೆ ನಾನೇನು ತಡ ಮಾಡೋದಿಲ್ಲ, ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೊಂಬಿಸಲು ಕಾರ್ಯಕ್ರಮದ ಇವತ್ತಿನ ಮೊದಲ ಪ್ರಶ್ನೆ ಹೀಗಿದೆ. ಜಿಲೇಬಿ, ಆಹಾ, ಈಗ ಗೊತ್ತಾಯ್ತು ಯಾಕೆ ಬೇಕು ಕರವಸ್ತ್ರ ಅಂತ ಹೇಳಿ. ಜಿಲೇಬಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗುತ್ತೆ, ಆಹಾ, ನಮ್ಮ ತಿಂಡಿ, ನಮ್ಮ ಸಿಹಿ ಅಂತ ಹೇಳಿ. ಆದರೆ ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನು ಅನ್ನೋದು ನನ್ನ ಪ್ರಶ್ನೆ. ಜಿಲೇಬಿ ನಮ್ಮ ಭಾರತೀಯ ಸಿಹಿ ತಿಂಡಿ ಅಂತೆಲ್ಲ ನಮಗೆ ಗೊತ್ತಿದೆ, ಆದರೆ ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಿಲೇಬಿ ಬಂದು ಇನ್ನೇನು ಬಾಯಿಗೆ ಬೀಳ್ತು ಅನ್ನೋದ್ರಲ್ಲಿ ಸಂಸ್ಕೃತ ತಂದು ಯಾಕ್ರಿ ಕಷ್ಟ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಹುಡುಕ್ರಿ, ಸ್ವಲ್ಪ ಕಷ್ಟಪಡಿ. ಈ ಹೊತ್ತಲ್ಲಿ ಸಂಸ್ಕೃತದಲ್ಲಿ ಜಿಲೇಬಿ ಹೆಸರು ಏನಾಗಿತ್ತು, ಇದರ ಮೂಲ ಹೆಸರು ಅದಾಗಿತ್ತು. ಸೊ ಏನು ಆ ಹೆಸರು, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ಬರಲಿ ನಿಮ್ಮ ಆನ್ಸರು ನಿಮ್ಮ ಮುತ್ತಾದ ಹೆಸರಿನ ಜೊತೆ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದೆ ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಪ್ರಶ್ನೆ ಕೇಳಿಯಾಗಿತ್ತು, ಜಿಲೇಬಿ ನಮ್ಮ ಭಾರತೀಯ ಸಿಹಿ ತಿಂಡಿ ಅಂತ ಹೇಳಿ ಬಹಳ ಖುಷಿಯಿಂದ ತಿಂತೀವಿ, ಆದರೆ ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿ ಕೊಟ್ಟಿರೋದು ಯಾರೆಲ್ಲ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೀತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಸುಮಿತ್ರಾ ಸಂಡೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿಯವರು, ಹಾಗೆ ಮಂಜುನಾಥ್ ಲಗಿರೆಯಿಂದ, ಬಿಎಂ ವಿಶ್ವನಾಥ ರಾಮಸಾಗರ ಬಳ್ಳಾರಿಯಿಂದ, ಮಂಜುನಾಥ್ ಟಿಡಿ ಅವರ ಉತ್ತರ ಕೂಡ ಸರಿ. ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಜಿಲೇಬಿ ನಮ್ಮ ಸಿಹಿ ತಿಂಡಿ. ಆಹಾ, ನಂಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೆ ಇಲ್ಲೊಬ್ಬರು ಸಂದೇಶ ಇದೆ, ಓದ್ತೀನಿ ನಾನು ಆಮೇಲೆ. ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕುಂಡಲಿಕ ಸರಿಯಾದ ಹೆಸರು ಆಗಿತ್ತು. ಆದರೆ ಏನ್ ಗೊತ್ತಾ, ನಮ್ಮ ಭಾರತೀಯ ತಿಂಡಿ ಇದು ಜಿಲೇಬಿ ಅಂತ ಹೇಳಿ ನಾವು ಹೇಳೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದ್ರ ಮೂಲ ನೀವು ಹುಡ್ಕೊಂಡು ಹೋದ್ರೆ ಇದು ಪರ್ಷಿಯಾದಿಂದ ಭಾರತಕ್ಕೆ ಬಂದಿದ್ದು. ಅದನ್ನ ಅಲ್ಲಿ ಜಲಾಬಿಯಾ ಅಂತ ಹೇಳಿ ಕರಿತಾ ಇದ್ರು. 13ನೇ ಶತಮಾನದ ಪಾಕಶಾಸ್ತ್ರದ ಗ್ರಂಥಗಳಲ್ಲಿ ಈ ಜಿಲೇಬಿಯ ಉಲ್ಲೇಖ ಇರೋದನ್ನ ನಾವು ನೋಡಬಹುದು. ಕುಂಡಲಿಕ ಅಂತ ಹೇಳಿ ಇದರ ಉಲ್ಲೇಖ ಇರುವಂತದ್ದು 13ನೇ ಶತಮಾನದ ಪಾಕಶಾಸ್ತ್ರದ ಗ್ರಂಥದಲ್ಲಿ. ಸದ್ಯ ನಾವೀಗ 21ನೇ ಶತಮಾನದಲ್ಲಿ ಇದ್ದೀವಿ. ಹಾಗಿದ್ರೆ ಸಂಸ್ಕೃತದ ಇದರ ಹೆಸರು ಕುಂಡಲಿಕ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಿಮ್ಮ ಮೊಬೈಲ್ನಿಂದ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇಲ್ಲೊಬ್ರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅಯ್ಯೋ ಏನಿವತ್ತು ಸಂಪೂರ್ಣ ಸಿಹಿ ತಿಂಡಿಗಳ ಕಾರ್ಯಕ್ರಮನ, ನನಗೆ ಬಾಯಲ್ಲಿ ಈಗಾಗಲೇ ನೀರು ಶುರು ಆಗಿದೆ, ಖರ್ಚಿಗೆ ಸಾಲಲ್ಲ ಅನ್ಸುತ್ತೆ. ಕಾರ್ಯಕ್ರಮ ಮುಗಿಯೋದ್ರ ವೇಳೆಗೆ ಒಂದು ಟವೆಲ್ಲೇ ಬೇಕಾಗಿದೆ ಅನ್ಕೊಳ್ತೀನಿ ಅಂತ ವರಲಕ್ಷ್ಮಿ ಅವರು ಪೀಣ್ಯಾಯಿಂದ ಹೇಳ್ತಾ ಇದ್ದಾರೆ. ಬಹುಶಃ ಬೇಕಾಗ್ಬೋದೇನೋ, ಯಾವುದಕ್ಕೂ ಸೇಫಾಗಿ ಪಕ್ಕ ಇಟ್ಕೊಂಡಿರಿ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಕಳಿಸಿ. ಹಲ್ವಾ, ಆಹಾ, ಯಾವ ಹಲ್ವಾ ಬೇಕಾದರೂ ಅಂದ್ಕೊಳ್ರಿ ನೀವು, ಕಾಶಿ ಹಲ್ವಾನ, ಹಾಗಿದ್ರೆ ಕುಂಬಳಕಾಯಿ ಹಲ್ವಾನ, ಹೀಗೆಲ್ಲ ಪ್ರಶ್ನೆ ಮಾಡಬೇಡಿ. ಆಮೇಲೆ ಹಲ್ವಾ ಈ ಪದ ಇದೆಯಲ್ಲ, ಇದನ್ನ ಹುಡುಕೊಂಡು ಹೋದ್ರೆ ಮೂಲ ಯಾವ ಭಾಷೆಯ ಪದ ಇದು ಅನ್ನೋದು ನನ್ನ ಪ್ರಶ್ನೆ. ಹಲ್ವಾ ಪದದ ಮೂಲ ಭಾಷೆ ಯಾವುದು, ಯಾವ ಭಾಷೆಯಿಂದ ಈ ಪದ ಬಂದಿದೆ? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ದೇವರಾಣೆ ನಂಬಿ ನೀವು ಕೂಡ ನನ್ನನು ಹಲ್ವಾ ಅನ್ನೋ ಪದದ ಮೂಲ ಭಾಷೆ ಖಂಡಿತ ನಮ್ಮ ಭಾರತೀಯ ಭಾಷೆ ಅಲ್ಲ. ಓಕೆನಾ? ಹಾಗಿದ್ರೆ ಯಾವ ಭಾಷೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಭಾಗ್ಯರಾಮನ ಭಾರತ್ ನಗರದಿಂದ, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ವರಲಕ್ಷ್ಮಿ ಪೀಣ್ಯಾಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅನಿಲ ಭೀಷಣ್ಣವರ ಶಮನೇವಾಡಿ ಚಿಕ್ಕೋಡಿಯಿಂದ, ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಹುಲಿಗಪ್ಪ ಕಡ್ಡಿರಾಂಪುರದಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಅರೇಬಿಕ್ ಭಾಷೆಯ ಪದ ಇದು. ಅರೇಬಿಕ್ ಭಾಷೆಯ ಪದ ಹಲ್ವಾ. ಓಕೆನಾ? ಹಲ್ವಾ ಅಂದರೆ ಅರ್ಥ ಏನು ಅಂದರೆ ಸಿಹಿ ಅನ್ನೋ ಅರ್ಥ ಅರೇಬಿಕ್ ಭಾಷೆಯಲ್ಲಿ ಇದಕ್ಕಿರುವಂಥದ್ದು. ಸೊ ನಾವೊಂದು ಸಿಹಿ ತಿಂಡಿಗೆ ಈ ಹೆಸರನ್ನು ಇಟ್ಬಿಟ್ಟಿದ್ದೀವಿ, ಹಲ್ವಾ ಅನ್ನೋ ಹೆಸರು. ಸದ್ಯಕ್ಕೆ ನನಗೂ ಕಾರ್ಯಕ್ರಮ ಮಾಡೋಕೆ ಕಷ್ಟ ಆಗ್ತಾ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಸದ್ಯಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನು ರಾಜಭೋಗ್ ಅಂತೇಳಿ ಕರೀತಾರೆ? ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನು ರಾಜಭೋಗ್ ಅಂತೇಳಿ ಕರೀತಾರೆ? ಯಾವುದು ರಾಜಭೋಗ್ ಅನ್ನುವಂಥ ಸಿಹಿ ತಿಂಡಿ? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಸಂದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್. ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದು.

0: ಮತ್ತೆ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 3:30 ಒಂದು ಸೆಕೆಂಡ್ನಲ್ಲಿ ಸದ್ಯಕ್ಕೆ ನಾವಿದ್ದೀವಿ ಹೊಂಬೆಸಿಲು ಕಾರ್ಯಕ್ರಮದಲ್ಲಿ. ಪ್ರಶ್ನೆ ಕೇಳಿಯಾಗಿತ್ತು, ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಪಲ್ಲವಿ ಗೌಡ ಮೈಸೂರು ರಸ್ತೆಯಿಂದ, ರವೀಂದ್ರ ಮಹಾಲೆ ಕುಮಟಾಯಿಂದ, ಹರಿಣಿ ಬಳ್ಳಾರಿಯಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಸುನಿಲ್ ಮುನಿರಾಬಾದ್ನಿಂದ, ದತ್ತಾ ಪಾಟೀಲ್ ವಿಜಯಪುರದಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಶ್ವೇತಾ ಎಸ್ರಾವ್ ಸುಳ್ಯಯಿಂದ, ಆನಂದ ಗಿರಿನಗರದಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ನುಂಕಪ್ಪ ಕಾಂಬ್ಳೆ ಮೊಳಕಾಲ್ಮೂರಿನಿಂದ, ಹರಿಹರನ್ ವಿಜ್ಞಾನ ನಗರದಿಂದ. ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಆಹಾ, ಸರಿಯಾದ ಉತ್ತರ ಏನಾಗಿತ್ತು? ರಸಗುಲ್ಲಾ ಸರಿ ಉತ್ತರ ಆಗಿತ್ತು. ಈ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ರಸಗುಲ್ಲಾ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಈ ರಸಗುಲ್ಲಾ ಇದೆಯಲ್ಲ, ಇದನ್ನ ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯವರು ನೂರಾರು ವರ್ಷಗಳಿಂದ ಇದನ್ನ ತಯಾರು ಮಾಡ್ತಾ ಇದ್ರು? ಮತ್ತೊಮ್ಮೆ ಪ್ರಶ್ನೆ, ಈ ರಸಗುಲ್ಲಾ ಅಥವಾ ರಾಜಭೋಗ್ ಸಿಹಿ ತಿಂಡಿಯನ್ನ ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ತಯಾರು ಮಾಡ್ತಾ ಇದ್ರು? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸದ್ಯಕ್ಕೆ ನೀವೆಲ್ಲ ನಮ್ಮ ಹೊಂಬಿಸಲು ಕಾರ್ಯಕ್ರಮಕ್ಕೆ ಅಲ್ವೇ ಪ್ರಶ್ನೆ ಕೇಳಿ ಆಗಿದ್ದು, ಈ ರಸಗುಲ್ಲ ಅಥವಾ ರಾಜಭೋಗ್ ಸಿಹಿ ತಿಂಡಿಯನ್ನ ಮೊದಲು ತಯಾರಿಸಿದ್ದು ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ಇದನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ ಉತ್ತರ ಕೇಳಿಸಿಕೊಟ್ಟಿದ್ದಾರೆ ಸುಧಾಮೂರ್ತಿ ಕೆಹಳ್ಳಿಯಿಂದ, ಕುಲದೀಪ್ ಹೆಚ್ಚಸಾರ್ ಲೇಔಟ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಅರ್ಚನಾ ಕೊಪ್ಪಳದಿಂದ, ಗಂಗುಪೂಜಾರಿ ಇಂಡಿ ತಾಲೂಕಿನಿಂದ, ಸುಬ್ರಹ್ಮಣ್ಯ ಜಯಂತ ಬೆಂಗಳೂರಿನಿಂದ, ಅನನ್ಯ ಜಿ ಗುತ್ತೂರಿನಿಂದ, ಗಾಯತ್ರಿ ಧಾರವಾಡದಿಂದ, ಮಂಗಳಾ ಮೈಸೂರಿನಿಂದ, ಮಧುಸೂದನ್ ಡಿ ಹೊಸಹಳ್ಳಿಯಿಂದ, ಕೃಷ್ಣವೇಣಿ ಬೆಂಗಳೂರಿನಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕೊಟ್ಟಿದ್ರಿ. ಏನ್ ಖುಷಿ ಗೊತ್ತಾ, ಸಿಹಿ ತಿಂಡಿ ಬಾಯಲ್ಲಿ ನೀರುರಿಸುತ್ತೆ, ಹಾಗಾಗಿ ಬಹಳಷ್ಟು ಜನರ ಉತ್ತರ ಸರಿಯಾಗೇ ಇದೆ. ಯಾರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಹುಡುಕುವಂತ ಪರಿಸ್ಥಿತಿ ಆಗಿದೆ ನನ್ನ ಸಿಸ್ಟಮ್ ಅಲ್ಲಿ ಈಗ. ಇದೆಲ್ಲದರ ಮೀರಿ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆ ಅವ್ರು ಹೇಳ್ತಿದ್ದಾರೆ, ಎಲ್ಲಾ ಸಿಹಿ ತಿಂಡಿ ಕಾರ್ಯಕ್ರಮ ಆದ್ರೆ ಏನ್ ಮಾಡೋದು, ನಮ್ಮಂತ ಮಧುಮೇಹಿಗಳಿಗೆ ಇದು ಕಹಿಯ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ಅಂತ ಹೇಳಿ ಆಹಾ ನೆನಪಿಸ್ಕೊಂಡು ಸವಿದಂತೆ ಭಾಸ ಮಾಡ್ಕೊಂಡ್ರೆ ಅಲ್ಲೊಂದು ಸಿಹಿ ಸಿಗತ್ತೆ. ಯಾಕೆ ಅದನ್ನ ಮಿಸ್ ಮಾಡ್ಕೋಬೇಕು, ತಿನ್ಲೇಬೇಕಂತೇನಿಲ್ಲ, ತಿಂದ ಹಾಗೆ ಕಲ್ಪಿಸ್ಕೊಂಡ್ರು ಸಿಹಿಯಾಗತ್ತಂತೆ. ನಾನೀಗ ಅನುಭವಿಸ್ತಾ ಇದ್ದೀನಲ್ಲ ಅದೇ ರೀತಿ. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಸರಿ ಉತ್ತರ ಏನಾಗಿತ್ತು, ಈ ರಾಜಭೋಗ್ ಅಥವಾ ರಸಗುಲ್ಲಾನ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ತಯಾರು ಮಾಡ್ತಾ ಇದ್ರು. ಆದರೆ ರಸಗುಲ್ಲಾ ಅನ್ನೋ ಹೆಸರಿನಿಂದಲೂ ಅಲ್ಲ, ರಾಜಭೋಗ್ ಅನ್ನೋ ಹೆಸರಿನಿಂದಲೂ ಅಲ್ಲ, ಬದಲಿಗೆ ಖೀರ್ ಮೋಹನ ಅನ್ನುವಂಥ ಹೆಸರಿನಿಂದ, ಖೀರ್ ಮೋಹನ ಅಂತ ಹೇಳಿ ಆ ಹೆಸರನ್ನು ಈ ರಸಗುಲ್ಲದ ಬದಲಿಗೆ ಇಟ್ಟು ಅಲ್ಲಿ ಈ ಒಂದು ಸಿಹಿ ತಿಂಡಿಯನ್ನು ಖಾದ್ಯವನ್ನು ತಯಾರು ಮಾಡ್ತಾ ಇದ್ರು ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ. ಓಕೆ, ಸರಿ ಉತ್ತರ ಇದಾಗಿತ್ತು. ಮತ್ತೊಂದು ಪ್ರಶ್ನೆ, ದೇವಸ್ಥಾನ ಅಂದ ತಕ್ಷಣ ನನಗೆ ಯಾಕೋ ಪಂಚಾಮೃತ ನೆನಪಾಗತ್ತೆ ರೀ, ನಿಮಗೂ ಇಷ್ಟನಾ? ದೇವಸ್ಥಾನಕ್ಕೆ ಹೋದರೆ ಒಂದು ಕಡೆ ತುಳಸಿ ದಳದ ತೀರ್ಥ ನೋಡಿದ್ರೆ ಇನ್ನೊಂದು ಕಡೆ ಪಂಚಾಮೃತ ಇಲ್ವೇ ಅದಕ್ಕಿಂತ ಮುಂಚೆ ಅಂತ ನಾನು ಅನ್ಕೊಳ್ತಾ ಇರ್ತೀನಿ, ನೀವು ನನ್ನ ಹಾಗೇನಾ ಹೇಳಿ. ಸದ್ಯಕ್ಕೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಪಂಚಾಮೃತದಲ್ಲಿ ಬಳಸುವಂಥದ್ದು ಐದು ಪದಾರ್ಥಗಳು, ಹಾಗಾಗಿ ಇದನ್ನ ಪಂಚ ಅಮೃತ ಅಂತ ಹೇಳಿ ಪಂಚಾಮೃತ ಅಂತ ಕರೀತಾರೆ. ಯಾವುದು ಐದು ಪದಾರ್ಥ? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ. ಈ ಐದು ಪದಾರ್ಥಗಳನ್ನ ಬಳಸಿ ಮಾಡೋದು ಪಂಚಾಮೃತ. ಆದರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಆರನೇ ಅತ್ಯಗತ್ಯ ಪದಾರ್ಥವಾಗಿ ಮತ್ತೊಂದನ್ನು ಸೇರಿಸ್ತಾರೆ ಪಂಚಾಮೃತಕ್ಕೆ. ಯಾವುದು ಆ ಪದಾರ್ಥ ಅನ್ನೋದು ನನ್ನ ಪ್ರಶ್ನೆ. ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಆರನೇ ಅತ್ಯಗತ್ಯ ಪದಾರ್ಥವಾಗಿ, ಅನಗತ್ಯ ಅಲ್ಲ ಅತ್ಯಗತ್ಯ ಪದಾರ್ಥವಾಗಿ, ಮತ್ತೊಂದು ಪದಾರ್ಥವನ್ನು ಸೇರಿಸ್ತಾರೆ. ಯಾವುದು ಪಂಚಾಮೃತಕ್ಕೆ ಸೇರ್ಪಡೆಗೊಳ್ಳುವಂಥ ಆ ಒಂದು ಪದಾರ್ಥ? ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಹೇಳಬೇಡಿ, ದಾಳಿಂಬೆ ಹಣ್ಣು ಬೇಡ. ಸದ್ಯಕ್ಕೆ ಮತ್ತೊಂದು ಯಾವುದು ಆ ಅತ್ಯಗತ್ಯ ಪದಾರ್ಥ ಅನ್ನೋದನ್ನು ಟೈಪ್ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
3: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಪ್ರಶ್ನೆ ಕೇಳಿಯಾಗಿತ್ತು. ಪಂಚಾಮೃತದಲ್ಲಿ ಬಳಸುವಂತ 5 ಪದಾರ್ಥಗಳ ಜೊತೆಗೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ 6ನೇ ಅತ್ಯಗತ್ಯ ಪದಾರ್ಥವಾಗಿ ಯಾವುದನ್ನ ಸೇರಿಸ್ತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ರಘುನಾರಾಯಣ್ ಬೆಂಗಳೂರಿನಿಂದ, ನಂಬರ್ ಎನಿಂಗ್ ವಿತ್ 7719, ನೇತ್ರಾ ಕೆಂಗೇರಿಯಿಂದ, ಅರ್ಚನಾ ಕೊಪ್ಪಳದಿಂದ, ಅಮೋಘ ಪ್ರಾಪ್ತಿ ರಾಯಚೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಮಧುಸೂದನ್ ರೆಡ್ಡಿ ಹೊಸಹಳ್ಳಿಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಚಂದ್ರಕಲಾ ರಾಜಾಜಿ ನಗರದಿಂದ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ರಂಜಿತಾ ಪುತ್ತೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ದೇವಿಸಿಂಗ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ತುಳಸಿ ದಳ. ಏನೆಲ್ಲ ಕಳಿಸಿದ್ರು ಅಂತ ಹೇಳಿದ್ರೆ, ನಾನೀಗ ಆಲ್ರೆಡಿ ಹೇಳಾಗಿತ್ತು 5 ಪದಾರ್ಥ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಅಂತ ಹೇಳಿ. ಮತ್ತೆ ಮೊಸರು ಬಂತು, ಇನ್ನು ಸ್ವಲ್ಪ ಜನ ಜೇನುತುಪ್ಪ ಮತ್ತೆ ಹಾಕೊಳ್ರಿ ಅಂತ ಮತ್ತೆ ಅದನ್ನು ಕಳಿಸಿದ್ರು. ಇನ್ನು ಕೆಲವರು ಗೋಡಂಬಿ ಹೇಳಿದ್ರು, ಇನ್ನು ಕೆಲವರು ಬಾಳೆಹಣ್ಣು ಬೇಡವೆ ಅಂತ ಬಾಳೆಹಣ್ಣು ತಲುಪಿಸಿದ್ರು, ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಗಂಜಲ ಸೇರಿಸ್ತಾರೆ ಅಂತ ಹೇಳಿದ್ರು. ಒಟ್ಟು ಇದ್ಯಾವುದು ಸರಿ ಉತ್ತರ ಆಗಿರಲಿಲ್ಲ. ತುಳಸಿ ದಳ ಸರಿಯಾದ ಉತ್ತರ ಆಗಿತ್ತು. ಯಾಕೆ ಇದನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ, ತುಳಸಿಯನ್ನು ಪವಿತ್ರ ಅಂತ ಹೇಳಿ ಭಾವಿಸಲಾಗತ್ತೆ. ಅದಕ್ಕೊಂದು ಅದರದೇ ಆದಂತಹ ಪಾವಿತ್ರತೆ ನಮ್ಮ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ತುಳಸಿಯನ್ನು ಪವಿತ್ರವೆಂದು ಭಾವಿಸಿ ಅದನ್ನು ಈ ಒಂದು ಪಂಚಾಮೃತದಲ್ಲಿ ಸೇರಿಸ್ತಾರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ. ಹಾಗಾಗಿ ಇಲ್ಲೋ ಅಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಿ ಪಂಚಾಮೃತದಲ್ಲಿ. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬೇಗ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಬಾಪಾ ರಾವಲ್ ಅವರ ಕಾಲ ಅದು. ರಾಜಸ್ಥಾನವನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ರಾಜಸ್ಥಾನ ಸೈನಿಕರು, ಮರುಭೂಮಿ ಇದೆಲ್ಲ ಇದೆ. ಮರುಭೂಮಿಯಲ್ಲಿ ಅಡುಗೆ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಯುದ್ಧದ ಸಮಯ ಬಂದಾಗ ಮರುಭೂಮಿಯಲ್ಲಿ ಅಡುಗೆ ಮಾಡೋದಕ್ಕೆ ಸಮಯ ಇಲ್ಲದಿದ್ದಾಗ ಮರಳಿನ ಅಡಿಯಲ್ಲಿ ಹಿಟ್ಟಿನ ಉಂಡೆಗಳನ್ನು ಬೇಯಿಸಿ ತಿಂತಾಯಿದ್ರು ನಮ್ಮ ಸೈನಿಕರು. ಆ ಹಿಟ್ಟಿನ ಉಂಡೆ ಏನಿತ್ತು, ಆ ಒಂದು ಖಾದ್ಯವೇ ರಾಜಸ್ಥಾನದ ಸಂಪ್ರದಾಯದ ಖಾದ್ಯ ಆಯಿತು. ಮುಂದೆ ಯಾವುದು ಅದು ಅನ್ನೋದು ನನ್ನ ಪ್ರಶ್ನೆ. ಆ ಖಾದ್ಯ ರಾಜಸ್ಥಾನದ ಐತಿಹಾಸಿಕ ಘಟನೆಗಳೊಂದಿಗೆ, ಯುದ್ಧದ ಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥ ಖಾದ್ಯ ಅದು. ಯಾವುದು ಆ ಖಾದ್ಯ ಅಥವಾ ತಿಂಡಿ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ ಪ್ರಶ್ನೆ ಕೇಳಬೇಕಾ? ಹೇಳೇ ಬಿಡ್ತೀನಿ, ಕೇಳಿಸ್ಕೊಳ್ಳಿ. ರಾಜಸ್ಥಾನ, ಸೈನಿಕರು, ಮರುಭೂಮಿ, ಯುದ್ಧದ ಸಂದರ್ಭ. ಹೀಗಿದ್ದಾಗ ಆ ಮರುಭೂಮಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟು ಸುಲಭ ಆಗಿರಲಿಲ್ಲ ಸೈನಿಕರಿಗೆ. ಆಗ ಮರಳಿನ ಅಡಿಯಲ್ಲಿ ಹಿಟ್ಟಿನ ಉಂಡೆಗಳನ್ನು ತಯಾರಿಸಿ ಅದನ್ನು ತಿಂತಾ ಇದ್ರಂತೆ. ಅದು ಮುಂದೆ ರಾಜಸ್ಥಾನದ ಸಾಂಪ್ರದಾಯಿಕ ಖಾದ್ಯ ಆಗತ್ತೆ. ಯಾವುದು ಆ ಖಾದ್ಯ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ತಲುಪಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಮತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕಡೆ ಪ್ರಶ್ನೆ ಕೇಳಿ ಆಗಿತ್ತು. ಎಸ್ ಸೈನಿಕರು ಮರುಭೂಮಿ ರಾಜಸ್ಥಾನ ಅಡುಗೆ ಮಾಡಬೇಕು, ಯುದ್ಧದ ಸಮಯ ಅಡುಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಮರಳಿನ ಅಡಿಯಲ್ಲೇ ಹಿಟ್ಟಿನ ಉಂಡೆಗಳನ್ನು ಬೇಯಿಸಿ ತಿಂತಾ ಇದ್ರು. ಇದು ಮುಂದೆ ರಾಜಸ್ಥಾನದ ಸಾಂಪ್ರದಾಯಿಕ ಅಡಿಗೆ ಕೂಡ ಆಯಿತು. ಇಂಥದ್ದೊಂದು ಖಾದ್ಯ ರಾಜಸ್ಥಾನದ ಐತಿಹಾಸಿಕ ಘಟನೆಗಳೊಂದಿಗೆ ನಂಟನ್ನು ಹೊಂದಿದೆ ಅಂತ ಹೇಳ್ತಾರೆ. ಯಾವುದು ಆ ಖಾದ್ಯ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಜಾಫರ್ ಹಂಪಿಯಿಂದ, ಅರುಣ್ ರಾವ್ ಮುಂಬೈನಿಂದ, ಚೈತ್ರಾ ಪ್ರಿಯಾ ವಿಜಯಪುರದಿಂದ, ಪಂಡಿತ್ ಸಾರ್ವಾಡ್ ಅರ್ಕೆರಿಯಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ, ಸಿದ್ದು ಗಾವಡೆ ರಾಮನಕೊಪ್ಪದಿಂದ, ಮಾರ್ಧವ ಅರ್ಜವ ರಾಯಭಾಗ ನಿಡಗುಂದಿಯಿಂದ, ಅಮೋಘ ಜಮಖಂಡಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ದಲ್ಬಾಟಿ ಚುರ್ಮಾ. ಈ ಖಾದ್ಯ ಏನಿದೆ ಇದು ರಾಜಸ್ಥಾನದ ಈ ಐತಿಹಾಸಿಕ, ಅದರಲ್ಲೂ ಎಕ್ಸ್ಪೆಷಲಿ ಯುದ್ಧದ ಸಮಯದ ಅಡುಗೆಯಾಗಿ ಐತಿಹಾಸಿಕ ಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥ ಖಾದ್ಯ ದಲ್ಬಾಟಿ ಚುರ್ಮಾ ಸರಿಯಾದ ಉತ್ತರ ಆಗಿತ್ತು. ಬಹಳಷ್ಟು ಜನ ಹಾಡುಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ರಿ. ಜೊತೆಗೆ ಸಿಹಿ ಸಿಹಿಯಾದ ಖಾದ್ಯಗಳ ಜೊತೆಗೆ ಮಾತು ಹಾಡು ಎಲ್ಲವೂ ಸಿಹಿಯಾಗಿತ್ತು ಅನ್ನೋ ನಿಮ್ಮ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಮಾಹಿತಿ. ಜೊತೆಗೆ ಆಹಾ, ಸಿಹಿಯನ್ನು ನಾನಂತೂ ಉಣಬಡಿಸಿದ್ದೀನಿ, ನಾನು ಸವೆದಿದ್ದೀನಿ. ನಿಮಗೆ ಬಡಿಸ್ತಾ ಬಡಿಸ್ತಾ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮತ್ತೆ 4 ಗಂಟೆಗೆ ಸರಿಯಾಗಿ ಒಂದು ಸ್ಫೂರ್ತಿದಾಯಕ ಕತೆ ಜೊತೆ ನಿಮ್ಮ ಜೊತೆ ಆಗ್ತೀನಿ. ಹಾಗಾಗಿ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ RJ ರಮ್ಯಾ.

ಸಿಹಿ ತಿಂಡಿಗಳ ಬಗ್ಗೆ ಕೇಳ್ತಾ ಕೇಳ್ತಾ ಕೇಳ್ತಾ ಸದ್ಯಕ್ಕೇನಾದ್ರೂ ಮಾಡ್ಬೇಕಲ್ಲ ಅಂತೇಳಿ ಇಮಿಡಿಯೇಟ್ ಆಗಿ ಅಕ್ಕಿ ಪಾಯಸ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದೀನಿ ಅಡುಗೆ ಮನೆ ಕಡೆ. ಬಹಳ ಖುಷಿ ಆಯ್ತು ಕಾರ್ಯಕ್ರಮ ಕೇಳಿ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿ ಅವ್ರು ಹೇಳ್ತಾ ಇದಾರೆ. ಇನ್ ಒಂದ್ ಗಂಟೆ ಕಾರ್ಯಕ್ರಮ ಮುಗಿಯತ್ ನಂದು, ಬರ್ತೀನಿ ನಾನು ಕೂಡ ನಿಮ್ ಮನೆಗೆ. ಹಾಗೆ ಸಂದೇಶವನ್ನ ಕಳಿಸಿ. ರಮ್ಯಾ ಪ್ಲೀಸ್, ರಸಗುಲ್ಲದ ಬಗ್ಗೆ ಪ್ರಶ್ನೆ ಕೇಳಿದ್ರಲ್ಲ, ಮಿಸ್ ಮಾಡಿದೆ, ಇನ್ನೊಂಚೂರು ಉತ್ತರ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ರಸಗುಲ್ಲ ಮೊದಲ ಬಾರಿಗೆ ತಯಾರಾಗಿದ್ದು ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ಅಡುಗೆ ಮನೆಯಲ್ಲಿ ಖೀರ್ ಮೋಹನ ಅನ್ನುವಂಥ ಹೆಸರಿನಲ್ಲಿ. ಓಕೆ,

0: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಶಾಂತಮ್ಮನವ್ರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
4: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: Akashvani FM Rainbow 101.3 MHz musically yours.
1: ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. ಬುಧವಾರ ಸಂಜೆ 4:06 ಈ ಹೊತ್ತಿನಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಸ್ಫೂರ್ತಿದಾಯಕ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಯಾರ ಕಥೆ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಗೀತೆ, ಇದು ಮೊದಲನೇ ಹಾಡು ಅನ್ನುವಂಥ ಗೀತೆ ನಿಮಗಾಗಿ ನನ್ನ ಪ್ಲೇಲಿಸ್ಟ್ನಲ್ಲಿ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತು ಈ ಸ್ಫೂರ್ತಿಯ ಕಥೆಯತ್ತ ಸಾಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.

ನನ್ನ ಹೃದಯವು ಕೂಗಿ ಕೂಗಿ ಕರೆಯಿತೆ, ನನ್ನ ಹೃದಯವು ತೇಲಿ ತೇಲಿ ಅಲೆಯಿತೆ ಅಂತ ಹೇಳುವಾಗ, ಯಾವುದೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದೇ ರೀತಿ ನಮ್ಮ ಹೃದಯ ಕೂಗಿ ಕೂಗಿ ಹೇಳಬೇಕು, ನಿನ್ನ ಕೈಯಲ್ಲದು ಸಾಧ್ಯ ಆಗತ್ತೆ ಮಾಡು ಅಂತ ಹೇಳಿ. ಅಂಥದ್ದೊಂದು ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಸಾಕು, ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸದ್ಯಕ್ಕೆ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರ ಕಥೆಯೇ ಒಂದು ರೀತಿ ಸಿನಿಮಾ ಕಥೆಯನ್ನು ಮೀರಿಸುವಷ್ಟು ರೋಚಕ, ಅಷ್ಟೇ ಸ್ಫೂರ್ತಿದಾಯಕ. ಬಡತನದ ಕೂಪದಿಂದ ಉದ್ಯಮ ಸಾಮ್ರಾಜ್ಯದ ರಾಣಿಯಾಗಿ ಮೆರೆದಂಥವರ ಕತೆ ಇದು. ನಿಜಕ್ಕೂ ಈ ರೀತಿಯ ಒಂದು ಯಶಸ್ಸಿನ ಹಾದಿ ಏನಿದೆ ಅಕ್ಷರಶಃ ಪವಾಡ ಸದೃಶ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರ ಬಗ್ಗೆ ಮಾತು ಅನ್ನೋ ಕುತೂಹಲ ಇನ್ನೂ ಒಂದು ಹಾಡಿನ ತನಕ ಹಾಗೆ ಇರಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಎಷ್ಟೋ ಹೆಣ್ಮಕ್ಳು ಹೀಗೆ, ನಾನ್ ಯಾಕೆ ಹೀಗಾದೆ, ಬಾಲ್ಯದಲ್ಲಿ ನನ್ನ ಜೀವನ ಹಾಗಿರ್ಲಿಲ್ವಲ್ಲ, ಈಗ ಯಾಕೆ ಹೀಗಾಯ್ತು ನನ್ನ ಜೀವನ ಅಂತ ಹೇಳಿ ಪರಿತಪಿಸೋದು ಕೂಡ ಉಂಟು. ಇವರ ಕತೆ ಕೂಡ ಹಾಗೆ, ಮಹಾರಾಷ್ಟ್ರದ ಬಡ ಕುಟುಂಬದಲ್ಲಿ ಜನಿಸಿದ್ರು. ಕೇವಲ 12 ವಯಸ್ಸಿಗೆ ಮದುವೆ ಕೂಡ ಆಗೋಯ್ತು. ಮುಂಬೈನ ಕೊಳಗೇರಿಯಲ್ಲಿ ಪತಿಯ ಮನೆ. ಅನುಭವಿಸಿದಂಥ ದೌರ್ಜನ್ಯ, ಹಿಂಸೆ ವಿವರಿಸೋದಕ್ಕೆ ಅಸಾಧ್ಯ. ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಬಡತನದ ಕೂಪ, ಹಿಂಸೆ, ದೌರ್ಜನ್ಯ, ಅಭಭ ಇದೆಲ್ಲವನ್ನ ಮೀರಿ ಒಂದು ಉದ್ಯಮ ಸಾಮ್ರಾಜ್ಯವನ್ನು ಆಳೋದು ಅಂತ ಹೇಳಿದ್ರೆ ಸುಮ್ಮನೆ ಮಾತಾ? ಯಾರು ಅನ್ನೋದು ನಿಮಗೇನಾದರೂ ಗೊತ್ತಾಯ್ತಾ? ಗೊತ್ತಾಗಿದ್ರೆ ತಡ ಯಾಕೆ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗೆಸ್ ಮಾಡಿ ಯಾರ ಕಥೆ ನಾನು ಹೇಳ್ತಿರ್ಬೋದು ಅಂತ ಹೇಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013 ನಮ್ಮ ನಂಬರ್.

ಬಡತನದ ಕೂಪದಲ್ಲಿದ್ರೂ ಕೂಡ ರಾಶಿ ರಾಶಿ ಮುತ್ತುಗಳನ್ನ ಕೊಂಡ್ಲಬಲ್ಲಂತಹ ಒಂದು ರೀತಿಯ ಉದ್ಯಮದ ಸಾಮ್ರಾಜ್ಯವನ್ನ ಕಟ್ಟಿ ಮರೆದಂತ ರಾಣಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೆಸ್ ಮಾಡಿ, ನಿಮಗೆ ಗೊತ್ತಾದ್ರೆ ಸಂದೇಶ ಕಳಿಸಿ ಅಂತ ಕೇಳಿದೆ. ನೇತ್ರಾ ಕೆಂಗೇರಿಯಿಂದ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಪ್ರಾಪ್ತಿ ರಾಯಚೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದೀರಿ. ಶಾಂತಾಚಾರ್ಯ ಬಡಿಗೇರ ಹರಿಹರ ಕೊಕ್ನೂರಿನಿಂದ ನಿಮ್ಮ ಗೆಸ್ ಕೂಡ ಕರೆಕ್ಟ್ ಆಗಿದೆ. ಇನ್ನು ಬಹಳ ಜನ ಪ್ರಯತ್ನ ಪಟ್ಟಿದ್ದೀರಿ. ಸದ್ಯಕ್ಕೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಕುತೂಹಲ ನಿಮಗೆ ಹಾಗೆ ಇರಲಿ. ಕೊನೆಯ ತನಕ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ನಾನು ಸಾಥ್ ಕೊಡ್ತೀನಿ. ಟ್ರೈ ಮಾಡಿ. ಪತಿ ಮನೆಯಲ್ಲಿದ್ದಾಗ ಕಷ್ಟ ತಾಳೋದಕ್ಕಾಗೋದಿಲ್ಲ. ಆಗೇನು ಮಾಡ್ತೀವಿ ಹೆಣ್ಮಕ್ಳು ಸಾಧಾರಣವಾಗಿ, ಅಯ್ಯೋ ನನಗೆ ಇಲ್ಲಿರಕ್ಕೆ ಆಗ್ತಾ ಇಲ್ಲ ಅಂಥೇಳಿ ವಾಪಸ್ ತವರ ಮನೆಗೆ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ಪತಿಯ ಮನೆಯಲ್ಲಿನ ಕಷ್ಟ ತಾಳಲಾರದೆ ತವರ ಮನೆಗೆ ಮರಳಿದಾಗ ಸಮಾಜ ಅವರನ್ನ ಇಹಾಳಿಸುತ್ತೆ. ಅಂದಿನ ಆರ್ಥಿಕ ಪರಿಸ್ಥಿತಿ, ಮಾನಸಿಕ ಒತ್ತಡ, ಇದ್ಯಾವುದನ್ನು ಕೂಡ ಅವರಿಗೆ ತಾಳೋದಕ್ಕಾಗದೆ ನನ್ನ ಜೀವನವನ್ನು ಬದುಕನ್ನು ಇಲ್ಲಿಗೆ ಅಂತ್ಯಗೊಳಿಸ್ಕೊಳ್ಬಿಡಬೇಕು ಅಂತ ಹೇಳಿ ಅವರು ಸಾವಿನ ಹಾದಿಯನ್ನು ಹಿಡಿತಾರೆ. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆ ಒಂದು ಘಟನೆ ಅವರ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಹೇಗೆ ಬದಲಾಯಿತು? ಸಾವಿನ ಅಂಚಿನಿಂದ ಹೊರಬಂದ ನಂತರ ತಮಗೆ ತಾವೇ ಒಂದು ಮಾತನ್ನು ಕೊಟ್ಕೊಳ್ತಾರೆ. ಏನಂತ? ಇನ್ನು ಮುಂದೆ ನಾನು ಬದುಕುವುದಕ್ಕಾಗಿ ಬದುಕೋದಿಲ್ಲ, ಸಾಧನೆ ಮಾಡೋದಕ್ಕಾಗಿ ಬದುಕ್ತೀನಿ ಅಂತ ಹೇಳಿ ಅವರಿಗೆ ಅವರೇ ಕೊಟ್ಕೊಂಡಂತಹ ಆ ಒಂದು ಮಾತು ಅವರ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಏನಾಗುತ್ತೆ ಮುಂದೆ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM 101.3 ಕನ್ನಡ ಕಾಮನ ಬೆಲ್ಲು.

ವಾಣಿಶ್ರೀ ಧಾರವಾಡದಿಂದ ನಿಮ್ಮ ಗೆಸ್ಸಿಂಗ್ ಕೂಡ ಕರೆಕ್ಟ್ ಆಗಿದೆ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಎಲ್ ಐ ಎಫ್ಇ ಎಕ್ಸಾಮ್ ಅಲ್ಲಿ ನೋವೆಲ್ಲ ಫೇಲ್ ಆಗಲಿ ಅನ್ನೋ ಮಾತನ್ನ ಅಕ್ಷರಶಃ ಪಾಲಿಸೋದಕ್ಕೆ ಶುರು ಮಾಡಿದ್ದು ನಮ್ಮ ಸಾಧಕಿ. ಏನ್ ಮಾಡಿದ್ರು, ಸಾವಿನ ಅಂಚಿನಿಂದ ಹೊರಬಂದ್ರು, ತಮಗ್ ತಾವೇ ಒಂದು ಮಾತು ಕೊಟ್ಕೊಂಡ್ರು, ಇನ್ ಮುಂದೆ ನಾನು ಬದುಕೋದಕ್ಕಾಗಿ ಬದುಕೋದಿಲ್ಲ, ಸಾಧನೆ ಮಾಡೋದಕ್ಕಾಗಿ ಬದುಕ್ತೀನಿ ಅಂತ ಹೇಳಿ ಒಂದು ಪಣವನ್ನ ತೊಟ್ರು. ಅದು ಲೈಫ್ ಅನ್ನೋ ಎಕ್ಸಾಮ್ ಅನ್ನ ಎಕ್ಸಾಮ್ ಅಲ್ಲಿ ಸೋಲು ಅನ್ನೋದನ್ನ ಸೋಲ್ಸೋದಕ್ಕೆ. ಓಕೆನಾ? ಮುಂಬೈಗೆ ಬರ್ತಾರೆ, ಹೊಲಿಗೆ ಕೆಲಸವನ್ನ ಕಲ್ತ್ಕೊಳ್ತಾರೆ. ತಿಂಗಳಿಗೆ ಕೇವಲ 50 ರೂಪಾಯಿ ಸಂಬಳಕ್ಕೆ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಹೊಲಿಗೆ ಯಂತ್ರವನ್ನೇ ತಮ್ಮ ಆಯುಧವನ್ನಾಗಿ ಮಾಡ್ಕೊಳ್ತಾರೆ. ದಿನಕ್ಕೆ ನಾವೆಲ್ಲ 7-8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೇನೆ ಸಾಕಪ್ಪ ಅಂತ ಹೇಳಿ ಅಂತೀವಿ, ಆದ್ರೆ ಇವರು ಬರೋಬ್ಬರಿ 12-13 ಗಂಟೆಗಳ ಕಾಲ ಹೊಲಿಗೆ ಯಂತ್ರದ ಮೇಲೆ ಕೂತಿರ್ತಿದ್ರು, ಕೆಲಸ ಮಾಡ್ತಿರ್ತರು, ಕೇವಲ 50 ರೂಪಾಯಿಯ ಸಂಬಳಕ್ಕೆ. ಇದಾದ್ಮೇಲೆ ಏನಾಯ್ತು ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

0: ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮ್ಯೂಸಿಕಲ್ ಯೋಸ್ ಮ್ಯಾಜಿಕಲ್ ಯೋಸ್ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಿ. ನೀವು ಮಾತಾಡ್ತಿರೋದು ಇವ್ರ ಬಗ್ಗೆ ಅಲ್ವೇ ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾಗಿ ಗೆಸ್ ಮಾಡಿಬಿಟ್ಟಿದ್ದಾರೆ. ಆಹಾ, ಇನ್ನೂ ಸಮಯ ಇದೆ, ಅರ್ಧ ಗಂಟೆ ಕಾಲಾವಧಿ. ಗೆಸ್ ಮಾಡಿ ನೀವು ಕೂಡ. ಹೊಲಿಗೆ ಕಲಿತಾರೆ, ಮುಂಬೈಗೆ ಬಂದು ಹೊಲಿಗೆ ಕೆಲಸವನ್ನ ಕಲ್ತ್ಕೊಳ್ತಾರೆ. ದಿನಕ್ಕೆ 50 ರೂಪಾಯಿ ಆ ಒಂದು ದುಡಿಮೆಗೋಸ್ಕರ 12-13 ಗಂಟೆಗಳ ಕಾಲ ಸತತವಾಗಿ ಹೊಲಿಗೆ ಯಂತ್ರದ ಮೇಲೆ ಕುಳಿತು ಕೆಲಸ ಮಾಡ್ತಾರೆ. ಹೊಲಿಗೆ ಕೆಲಸದಿಂದ ಉಳಿಸಿದಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಅವರು ಹಣವನ್ನೇ ಇಟ್ಕೊಂಡು ಆ ಸ್ವಲ್ಪ ಹಣವನ್ನು ಅದರ ಮೇಲೆ ಮತ್ತೊಂದು ಸ್ವಲ್ಪ ಸಣ್ಣ ಪ್ರಮಾಣದ ಸಾಲವನ್ನು ಪಡ್ಕೊಳ್ತಾರೆ. ಅದರಿಂದ ತಮ್ಮದೇ ಆದಂಥ ಒಂದು ಸಣ್ಣ ಚಿಕ್ಕ ಹೊಲಿಗೆ ಮಳಿಗೆಯನ್ನು ಪ್ರಾರಂಭ ಕೂಡ ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನಾದ್ರ? ಓಹೋ, ಹೊಲಿಗೆ ಕೆಲಸದಲ್ಲೇ ಮುಂದುವರೆದ್ರ? ಭೂಮಿ ಖರೀದಿ ಮಾಡೋದು, ಮಾರಾಟ ಮಾಡೋದು, ಈ ರೀತಿಯ ವ್ಯವಹಾರಕ್ಕೆ ಧುಮುಕಿಯೇ ಬಿಡ್ತಾರೆ. ಎಕ್ಸಾಕ್ಟ್ಲಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಈ ಒಂದು ಕೆಲಸಕ್ಕೆ ಬರ್ತಾರೆ, ಹೊಲಿಗೆ ಮಳಿಗೆಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಹಾಗೆ ಹಣವನ್ನು ಜೋಡಿಸಿ ಜೋಡಿಸಿ ಜೋಡಿಸಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಧುಮುಕಿಯೇ ಬಿಡ್ತಾರೆ ಈ ಸಾಧಕಿ. ಅದಾದ್ಮೇಲೆ ಏನಾಗುತ್ತೆ, ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಬರ್ತಾರೆ. ಹೀಗೆ ನಡೀತಾ ಇರುತ್ತೆ. ಹೀಗೆ ನಡ್ಕೊಂಡು ಹೋಗ್ತಿರುವಾಗ ಜೀವನ ಅತಿ ದೊಡ್ಡ ಸಾಹಸವೊಂದಕ್ಕೆ ಅವರು ಕೈ ಹಾಕಿಯೇ ಬಿಡ್ತಾರೆ. ಅದೊಂದು ಎಂಜಿನಿಯರಿಂಗ್ ಅನ್ನುವಂಥ ಒಂದು ಕಂಪನಿ. ಯಾವುದರ ಇಂಜಿನಿಯರಿಂಗ್ ಕಂಪನಿ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಆ ಒಂದು ಕಂಪನಿ ನಷ್ಟದಲ್ಲಿ ಮುಳುಗಿ ಹೋಗಿರುತ್ತೆ. ಕಾರ್ಮಿಕರಿಗೆ ಸಂಬಳ ಕೂಡ ನೀಡೋಕ್ಕಾಗದೆ ಮುಚ್ಚೋಂಥ ಪರಿಸ್ಥಿತಿಗೆ ಬಂದುಬಿಟ್ಟಿರುತ್ತೆ. ಆ ಒಂದು ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಯಾರೂ ಕೂಡ ಆವತ್ತಿನ ದಿನಗಳಲ್ಲಿ ಮುಂದೆ ಬರೋದೇ ಇಲ್ಲ. ಆಗ ನಮ್ಮ ಈ ಸಾಧಕಿ ಅದನ್ನು ಸವಾಲಾಗಿ ಸ್ವೀಕರಿಸ್ತಾರೆ, ಆ ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲರೂ ಏನನ್ಕೊಳ್ತಾರೆ ಅಂದರೆ, ಏನಾದರೂ ಹುಚ್ಚಿಗೆ ಚಿಡಿದಿದ್ಯಾ, ಯಾಕಿಂಥ ಮೂರ್ಖತನದ ನಿರ್ಧಾರ ಅಂತ ಅಂದ್ಕೊಳ್ತಾರೆ. ಆದರೆ ಅವರು ಆ ಕಂಪನಿಯನ್ನು ಪುನಶ್ಚೇತನಗೊಳಿಸಿ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ತೀನಿ ಅನ್ನೋಂಥ ಆತ್ಮವಿಶ್ವಾಸ, ನಂಬಿಕೆ, ಸ್ವಯಂ ಮೇಲೆ ಇದ್ದಂತಹ ಪ್ರಬಲವಾದಂಥ ಇಚ್ಛಾಶಕ್ತಿ ಎಲ್ಲವೂ ಕೂಡ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕರ್ಕೊಂಡು ಹೋಗುತ್ತೆ. ಏನಾಗುತ್ತೆ ಮುಂದೆ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಯಶಸ್ಸಿನ ಹಾದಿಯಲ್ಲಿ ಅರಳುವ ಮಲ್ಲಿಗೆಯಾಗಿ ಅರಳಿದ್ದು ನಮ್ಮ ಸಾಧಕಿ. ಸಂದೇಶವನ್ನ ಕಳಿಸಿ ನಮಗೂ ಕೂಡ ಗೊತ್ತಾಯ್ತು ರೀ ನೀವು ಇವ್ರ ಬಗ್ಗೆಯೇ ಮಾತಾಡ್ತಿರೋದು ಅಂತ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗಿ ಕೂಡ ಹೌದು, ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆ. ವಾವ್, ಇಂಥ ಸೂಪರ್ ಹಾಡುಗಳು ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಮಗಂತೂ ಗೊತ್ತಾಯ್ತಪ್ಪ, ಆದ್ರೆ ಈಗಲೇ ನಾವು ಹೇಳೋಲ್ಲ ಅಂತೇಳಿ ಆಹಾ ಎಷ್ಟು ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾರೆ ಗೀತಾ ಅವರು ಕಲಬುರಗಿಯಿಂದ. ಇರಲಿ, ಪರವಾಗಿಲ್ಲ. ಸದ್ಯಕ್ಕೀಗಾಗಲೇ ಹೇಳಿದೆ, ಯಾರೂ ಮುಂದಾಳತ್ವ ತಗೊಳ್ಳೋದಿಲ್ಲ ಆ ಕಂಪ್ನಿನ ವಹಿಸ್ಕೊಳ್ಳೋದಕ್ಕೆ. ಆದರೆ ಅದನ್ನು ನಾನು ಸಾಧಿಸ್ತೀನಿ, ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ಸಂಪೂರ್ಣ ನೆನೆಗುದಿಗೆ ಬೀಳುವ ಆದಿಯಲ್ಲಿದ್ದಂಥ ಕಂಪನಿಯನ್ನು ಎತ್ತಿ ಮುನ್ನಡೆಸುವಂಥ ಸಾಹಸಕ್ಕೆ ಕೈ ಹಾಕಿದ್ದು ನಮ್ಮ ಸಾಧಕಿ. ಬಾಲ್ಯದಲ್ಲಿ ಅವರು ಸಿಕ್ಕಾಪಟ್ಟೆ ಹಿಂಸೆ ನೋಡಿದ್ರು, ಅವಮಾನಗಳನ್ನು ಎದುರಿಸಿದ್ರು. ಹೀಗಿದ್ಮೇಲೆ ಅದಕ್ಕಿಂತ ಪಾಠ, ದೊಡ್ಡ ಪಾಠ ಜೀವನಕ್ಕೆ ಬೇರೆ ಬೇಕಿತ್ತ? ಇಷ್ಟು ಸಾಲದು ಅಂತೇಳಿ ಒಮ್ಮೆ ಸಾವಿನ ದವಡೆಗೆ ಕೂಡ ಹೋಗಿ ಬಂದವರು ಜೀವನದಲ್ಲಿ ಮತ್ಯಾವುದಕ್ಕೆ ಹೆದರಬೇಕು? ಹೆದರಿಕೆಯ ಮಾತೇ ಇಲ್ಲ ಅಂತ ಹೇಳಿ ತಮ್ಮ ಜೀವನದಲ್ಲಿ ಆ ತತ್ವವನ್ನು ಅಳವಡಿಸಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದು ನಮ್ಮ ಸಾಧಕಿ. ಹೊಲಿಗೆಯಿಂದ ಹಿಡಿದು ದೊಡ್ಡ ದೊಡ್ಡ ಎಂಜಿನಿಯರಿಂಗ್ ಕಂಪನಿ ನಿರ್ವಹಿಸುವವರೆಗೂ ಪ್ರತಿಯೊಂದು ಕೆಲಸವನ್ನು ತಾವೇ ಕಲಿತು ಅರ್ಥ ಮಾಡಿಕೊಂಡಿದ್ದು. ಯಾಕಂದರೆ 12 ವಯಸ್ಸಿಗೆ ಮದುವೆ ಆಗಿತ್ತು ಇವರಿಗೆ. ಕಲಿಯುವ ವಯಸ್ಸಿನಲ್ಲಿ ಮದುವೆ, ಆಮೇಲೆ ಕಲಿಕೆ ಆಗಿದ್ದು. ಆ ಕಲಿಕೆಯೇ ಇವರನ್ನ ದೊಡ್ಡ ಕಂಪನಿಯನ್ನ ಮುನ್ನಡೆಸುವ ಸಾಮರ್ಥ್ಯವನ್ನ ಗಳಿಸಿಕೊಡುವಂತೆ ಮಾಡಿದ್ದು. ನಷ್ಟದಲ್ಲಿದ್ದಂಥ ಕಂಪನಿಯನ್ನ ಕರೆಸೋದು ಅಂದ್ರೆ ಏನು ಸುಮ್ಮನೆ ವಿಷಯನಾ? ಖಂಡಿತ ಅಲ್ಲ. ಆದರೆ ಆ ನಿರ್ಧಾರವೇ ಅವರನ್ನ ಉದ್ಯಮಿಗಳ ಸಾಲಿನಲ್ಲಿ ತಂದು ನಿಲ್ಲಿಸ್ತು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. FM ರೈನ್ಬೋ 101.3 ಕನ್ನಡ ಕವನವಿಲ್ಲೋ.

ನಿಜಕ್ಕೂ ಅವರು ಎರಡೆರಡು ಸಲ ಕಣ್ತಿರೋದು ನೋಡಿದ್ರು ಅವರ ಸಾಧನೆ ಯಾವುದು ಕೂಡ ಸುಳ್ಳಾಗಿರಲಿಲ್ಲ. ಸಂದೇಶವನ್ನ ಕಳಿಸಿ, ಎಸ್ ನೀವು ಇವ್ರ ಬಗ್ಗೆ ಏನ್ ಮಾತಾಡ್ತಿರೋದು ಅಂತ ಹೇಳಿ ಪಂಡಿತ್ ಸಾರ್ವಾಡ್ ಚನ್ನಪ್ಪ ತೇಜಸ್ವಿನಿ ಇವರೆಲ್ಲರೂ ಕೂಡ ಅರಕೆರೆಯಿಂದ ಹೇಳ್ತಾ ಇದಾರೆ. ಖಂಡಿತ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ಸೂಪರ್ ಪ್ರೋಗ್ರಾಮ್ ನೈಸ್ ಸಾಂಗ್ಸ್ ಅಂತೇಳಿ ತೀರ್ಥ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ ನಾವು ಕಾರ್ಯಕ್ರಮವನ್ನು ಆಲಿಸ್ತಾ ಇದೀವಿ ಅಂತ ನಾಗರಾಜಯ್ಯ ಗುಡ್ಡದ ನೇರ್ಲೇಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸುಧಾಮೂರ್ತಿಯವ್ರ ಬಗ್ಗೆ ಏನಾದರೂ ಹೇಳ್ತಾ ಇದೀರಾ ಅಂತ ಸತೀಶ್ ಕೇಳ್ತಾ ಇದೀರಾ. ಅಲ್ಲ, ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ ಶ್ವೇತಾ ಎಸ್ ರಾವ್ ಸುಳ್ಯ ಇಂದ ಸಂದೇಶವನ್ನ ಕಳಿಸಿದ್ರೆ ಯಾರಿರ್ಬೋದು ಅನ್ನೋ ಕುತೂಹಲ ನನಗಂತೂ ಸಿಕ್ಕಾಪಟ್ಟೆ ಮೇಡಮ್ ಅಂತ ಹೇಳಿ ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ ಇಂದ ಸುನಿಲ್ ಕುಮಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಯಾರೂ ತೆಗೆದುಕೊಳ್ಳದಂತಹ ಒಂದು ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ಸಿನ ತುತ್ತ ತುದಿಯನ್ನ ಏರದಂತಹ ಸಾಧಕಿ ನಮ್ಮ ಇವತ್ತಿನ ಕಥಾ ನಾಯಕಿ. ಹೌದು, ಇವರಿಗೆ 2013 ಅವರ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ಕೂಡ ನೀಡಿ ಗೌರವಿಸುತ್ತೆ. ಅವರು ಕೇವಲ ತಾವು ಸಾಧನೆ ಮಾಡ್ಕೋಬೇಕು, ಹಣ ಸಂಪಾದಿಸಬೇಕು, ಕಷ್ಟದಿಂದ ಬಂದಿದ್ದೆ, ನಾನಷ್ಟೇ ಮೇಲಿರಬೇಕು ಅನ್ನೋ ಮನೋಭಾವದ ಸಾಧಕಿ ಖಂಡಿತ ಅಲ್ಲ. ಕೇವಲ ಹಣ ಗಳಿಸಲಿಲ್ಲ, ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಾವಿರಾರು ಕಾರ್ಮಿಕರ ಬದುಕನ್ನ ಕೂಡ ಅವರು ಬದಲಾಯಿಸ್ತಾರೆ. ಅವ್ರು ಯಾವಾಗ್ಲೂ ಹೇಳೋದಿಷ್ಟೇ, ನಾನು ಶ್ರೀಮಂತೆ ಆಗೋದಕ್ಕೆ ಬಯಸಿದ್ದಲ್ಲ, ನಾನು ಸ್ವತಂತ್ರಳಾಗೋದಕ್ಕೆ ಬಯಸಿದ್ದೆ ಅಂತ ಹೇಳಿ. ನೋಡಿ, ಏನೇ ಶ್ರೀಮಂತಿಕೆ ಇದ್ರೂ ಕೂಡ ಸ್ವಾತಂತ್ರ್ಯ ಅನ್ನೋದಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ವೇ? ಹಾಗಾಗಿ ಬಾಲ್ಯದಿಂದಲೂ ಕೂಡ ಒಂದಲ್ಲ ಒಂದ್ ರೀತಿಯ ಹವಾಮಾನ ಹಿಂಸೆಗಳನ್ನು ಎದುರಿಸಿದಂತ ಅವರಿಗೆ ಸ್ವತಂತ್ರಳಾಗಿ ಬದುಕುವ ಕನಸಿತ್ತು. ಆ ಕನಸನ್ನ ನನಸು ಮಾಡಿಕೊಂಡ್ರು. ಯಾರವರು ಅನ್ನುವಂತ ಪ್ರಶ್ನೆ ಇನ್ನೂ ಕಾಡ್ತಾ ಇದೆಯಾ? ಕಮ್ಯಾನಿ ಗ್ರೂಪ್ ಆಫ್ ಕಂಪನೀಸ್ನ ಚೇರ್ ಪರ್ಸನ್ ಇವರು. ಭಾರತದ ಉದ್ಯಮ ಜಗತ್ತಿನ ಕಥೆಗಳಲ್ಲಿ ಅತಿ ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳಿಗೆ ಹೆಸರಾಗಿರುವಂತ ಸಾಧಕಿ ಇವರು. ಕಲ್ಪನಾ ಸರೋಜ್ ಅವರ ಬಗ್ಗೆ ನಾವು ಮಾತಾಡಿದ್ದು ಇಷ್ಟು ಹೊತ್ತು. ಕಲ್ಪನಾ ಸರೋಜ್ ಅವರ ಕಥೆಯನ್ನ ಇನ್ನಷ್ಟು ಡೀಟೇಲ್ ಆಗಿ ನೀವು ಖಂಡಿತ ತಿಳ್ಕೋಬೇಕು. ಒಂದು ಕಡೆ ಕಣ್ಣಂಚಲ್ಲಿ ನೀರು ಬರುತ್ತೆ, ಇನ್ನೊಂದು ಕಡೆ ವಾಹ್ ಎಂಥ ಸಾಧನೆ ಅಂತ ಹೇಳಿ ನಮ್ಮ ಉಬ್ಬೆ ಇರುವ ಹಾಗೆ ಮಾಡುತ್ತೆ ಅದು. ಅವ್ರು ಯಾವಾಗ್ಲೂ ಹೇಳೋದು ಏನ್ ಗೊತ್ತಾ, ನಿಮ್ಮನ್ನ ಯಾರು ತುಳಿತಾರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬದಲಾಗಿ ನಿಮಗೆ ನೀವು ಎಷ್ಟು ಎತ್ತರಕ್ಕೆ ಬೆಳೆಯುವಲ್ಲೇ ಅನ್ನೋದನ್ನ ತೋರಿಸ್ಕೊಡಿ. ಕಷ್ಟಗಳು ಬಂದಾಗ ಅಳಬೇಡಿ, ಆ ಕಷ್ಟವನ್ನೇ ಇಂಧನವನ್ನಾಗಿಸ್ಕೊಂಡು ಯಶಸ್ಸಿನ ಕಡೆಗೆ ಸಾಗಿ ಅಂತ ಹೇಳ್ತಾರೆ ಈ ಸಾಧಕಿ ಕಲ್ಪನಾ ಸರೋಜ್. ಅವರ ಬದುಕು ನಿಜಕ್ಕೂ ಎಲ್ಲರಿಗೂ ಮಾದರಿ ಅಂತಲೇ ಹೇಳ್ಬೋದು.

ಕಾರ್ಯಕ್ರಮ ಕೇಳಿದ್ವಿ ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಸಾಗರದಿಂದ ಕಳಿಸಿದ್ರು. ಆಹಾ ರಮ್ಯಾ, ನೀವು ಹೇಳೋದಕ್ಕೆ ಮುಂಚೆ ನಾನು ಕೂಡ ಗೆಸ್ ಮಾಡಿ ಹೇಳಿಬಿಟ್ಟಿದ್ದೆ ಅಂತ ಹೇಳಿ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನ ಕಳಿಸಿ ಕೊಟ್ಟಿದ್ರು. ಎಸ್, ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಗೆಸ್ ಮಾಡದೆ ಇರೋರಿಗೆ ನಿರೂಪಣೆ ಇದೆಯಲ್ಲ ನಿಮ್ಮ, ಈ ನಿರೂಪಣೆ ನಮ್ಮನ್ನ ತುದಿಗಾಲಿಗೆ ತಂದು ನಿಲ್ಲಿಸುತ್ತೆ ಅಂತ ಹೇಳಿ ಚಂದ್ರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. FM ರಿಂಗು 101.3 ಕನ್ನಡ ಕಾಮನಬಿಲ್ಲು. ಕಡೇ ಸಂದೇಶ ಒಂದು ಬಂದೇ ಬಿಡುತ್ತು. ಇಂತಹ ಜೀವಂತ ಕಥೆಗಳು ನಿಜವಾಗಿಯೂ ನಮಗೆಲ್ಲ ಸ್ಫೂರ್ತಿದಾಯಕ, ಮನಮುಟ್ಟುವಂತೆ ಕಥೆ ತುಂಬಾ ಇಷ್ಟ ಆಯಿತು. ಇವತ್ತಿನ ಸಾಧಕರ ಹಾದಿಯಲ್ಲಿ ಕಲಿಯುವಂತ ವಿಷಯ ತುಂಬಾ ಹೊತ್ತು ತಂದಿದ್ರೆ ನೀವು, ಹೃದಯಪೂರ್ವಕ ಧನ್ಯವಾದ ರಮ್ಯಾ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವಾಣಿಶ್ರೀ ಅವರೇ, ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ನಾನು ಹೊರಡ್ತಾ ಇದ್ದೀನಿ, ನನ್ನನ್ನು ಬೀಳ್ಕೊಡಿ, ಮತ್ತೆ ಸಿಗ್ತೀನಿ. ಆದಷ್ಟು ಬೇಗ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

0: ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಆತ್ಮೀಯ ಕೇಳುವರಿಗೆಲ್ಲ ರೂಪ ಮಾಡುವ ಶುಭ ಸಂಜೆಯ ನಮಸ್ಕಾರ. ತರಂಗಾಂತರ 102.1 MHz ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:27.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ರಾಮಾಚಾರಿ ಚಿತ್ರದ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಗಾಯಕ KJ ಯೇಸುದಾಸ್.

ಈಗ ಕೇಳಿ ಸವಿಸವಿ ನೆನಪು ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಬದ್ರಿ ಪ್ರಸಾದ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್.

ಈಗ ಕೇಳಿ ರಾಜೇಶ್ ಮತ್ತು ಚೈತ್ರ ಅವರ ಸ್ವರಗಳಲ್ಲಿ. ಪಲ್ಲಕ್ಕಿ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್, ಸಾಹಿತ್ಯ ಹೃದಯ ಶಿವ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಅರಸು ಚಿತ್ರದ ಗೀತೆಗೆ ಹಾಡಿದ

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಕದಂಬ ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ, ಹಾಗೂ ಚಿತ್ರ ಸಂಗೀತ ಸಂಯೋಜನೆ ದೇವ್, ಸಾಹಿತ್ಯ ಕೆ ಕಲ್ಯಾಣ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30. ಯುವ ಸ್ನೇಹಿತರ ಕಾರ್ಯಕ್ರಮ ಯುವ ವಾಣಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ರಾಯಚೂರು.
5: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
4: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
5: ಮನಸ್ಸೊಂದಿದ್ದರೆ ಮಾರ್ಗವುಂಟು, ಕೆಚ್ಚದೆ ಇರಬೇಕೆಂದು.
4: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
5: ಕೆಚ್ಚದೆ ಇರಬೇಕೆಂದೆಂದು
4: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
5: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಇದ ನೆನಪಿಡಬೇಕು ನಿತ್ಯ, ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು.
6: ಆತ್ಮೀಯ ಕೇಳುಗರೆ, ಇವತ್ತಿನ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ, ಈ ತುತ್ತಿಗೊಂದು ಮಾರ್ಗ ಅಂತಂದರೆ ಪ್ರತಿಯೊಬ್ಬ ಯುವಕರು ತಮ್ಮ ಸ್ವಯಂ ಉದ್ಯೋಗವನ್ನು ಕಂಡುಕೊಂಡು ತಮ್ಮದೇ ಆದಂಥ ಜೀವನವನ್ನು ಕಟ್ಕೊಂಡಿರ್ತಾರೆ. ಅಂತಹ ಯುವಕರನ್ನು ಮಾತನಾಡಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇರ್ತವೆ. ಮತ್ತು ಪ್ರತಿ ವಾರ ಒಬ್ಬೊಬ್ಬ ಯುವಕ ತನ್ನದೇ ಆದಂಥ ವೃತ್ತಿಯನ್ನು ಕಟ್ಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂಥವರನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತಿರ್ತವೆ. ಅಂತಹ ಯುವಕರಲ್ಲಿ ರಾಯಚೂರು ತಾಲೂಕಿನ ದೇವಸೂಗೂರಿನ ಮೌನೇಶ್ ಇದ್ದಾರೆ. ಈ ಯುವಕ ಏನು ಮಾಡ್ತಾರೆ ಮತ್ತು ಅವರ ವೃತ್ತಿ ಏನು, ಯಾವ ಸ್ವಯಂ ಉದ್ಯೋಗವನ್ನು ಕಟ್ಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಳೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಮೌನೇಶ್ ಈಗ ತಮ್ಮ ಪರಿಚಯವನ್ನು ಮಾಡಿಕೊಡ್ತಾರೆ. ಮೌನೇಶ್, ನೀವು ಎಲ್ಲಿಯವರು, ನಿಮ್ಮ ಹೆಸರು, ನಿಮ್ಮ ಕುಟುಂಬದವರು ಎಷ್ಟು ಜನ ಇದ್ದೀರಿ, ಏನು ಓದಿದ್ದೀರಿ, ಸ್ವಲ್ಪ ಪರಿಚಯ ಮಾಡ್ಕೊಂಡು.
7: ನಾವು 10ನೇ ಕ್ಲಾಸ್ ಓದಿದ್ವಿ, ಲಾಸ್ಟ್ ನಾನು. 7 ಮಂದಿ ಮಕ್ಕಳು.
6: ಏನು ವ್ಯಾಪಾರ ಮಾಡ್ತಾರೆ ನೀವು?
7: ಕುಕ್ಮ ಇಬಿತಿ, ಪೂಜಾ ಸಾಮಾನು ಎಲ್ಲ ಸಿಗುತ್ತೋ.
6: ಪೂಜಾ ಸಾಮಾನು ಮಾಡ್ತಾರೆ,
7: ಎಲ್ಲ ಸಿಗುತ್ತೆ.
6: ಈ ದೇವಸೂಗೂರಿನಲ್ಲಿ ಪೂಜಾ ಸಾಮಾನನ್ನು ಮಾರುವಂಥ ಒಂದು ಅಂಗಡಿಯನ್ನು ನಡೆಸ್ತಿದ್ದಾರೆ. ಈ ಕುಂಕುಮ, ವಿಭೂತಿ, ಜೊತೆಗೆ ಈ ದಾರಗಳು, ಆಮೇಲೆ ಫೋಟೋ ಫ್ರೇಮ್ಗಳು, ಪೂಜೆಗೆ ಏನೆಲ್ಲ ಸಂಬಂಧಿಸಿದ ಸಾಮಗ್ರಿಗಳು ಬೇಕು ಅವೆಲ್ಲವನ್ನು ಮಾರಾಟ ಮಾಡುವಂಥ ಕೆಲಸದಲ್ಲಿದ್ದಾರೆ. ಮನುಷ್ಯಗ, ನೀವು 10ನೇ ಕ್ಲಾಸ್ ಹೋದ್ಮೇಲೆ ಮುಂದೆ ಓದಬೇಕು ಅಂತ ಅನಿಸ್ಲಿಲ್ಲ? ಯಾಕೆ?
7: ದೊಡ್ಡ ಕುಟುಂಬ ಅದ, ಓದಿದರೆ ಅದೇ 10,000-15,000 ರೂಪಾಯಿ ಸಂಬಳ. ಅದೇ ನಮ್ಮದು ಬಿಸ್ನೆಸ್ ಏನಾದ ಅದನ್ನೇ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಅಪ್ಪವ್ರು ಹೇಳಿದರು. ಅದನ್ನೇ ಮಾಡ್ಕೊಂಡೆ, ತಾತನ ಕಡೆಯಿಂದ ಬಂದಿರೋದು ಅದು, ಅದಕ್ಕೆ ಬಿಡಬಾರ್ದು, ಮಾಡಬೇಕು ಅಂತ ಅಪ್ಪವ್ರು ಹೇಳಿದರು, ಹಂಗೆ ಮಾಡ್ಕೊಂಡು ಬಂದಿದ್ವಿ.
6: ಯಾವಾಗಿನಿಂದ ಮಾಡ್ತಿದ್ರು ನೀವು? ಸಣ್ಣವರಿದ್ದಾಗಲಿಂದ ಬರ್ತಿದ್ರು ಅಥವಾ ತಾತ ಅಪ್ಪ ಮಾಡುವಂಥದ್ದು ನೋಡಿ ಕಲ್ತಿದ್ದು ಹೆಂಗೆ?
7: ತಾತನವರು ಅವಾಗ ಕುದುರೆ ಮೇಲೆ ಇದೆ ಮಾಡ್ಕೊಂಬಂದಿದ್ದಾರೆ. ಅಪ್ಪವರು ಹಂಗೆ ಮಾಡ್ಕೊತ ಅವ್ರು ತಳಗಿದ ಅವ ಸಣ್ಣವರಿದ್ದಾಗಿದೆ ಮಾಡ್ಕೊಂಬಂದಿದ್ದಾರೆ. ನಾವು ಅಣ್ಣವರೆಲ್ಲ ಇದೇ ಮಾಡಿದ್ದಾರೆ. ನಾವು ಶಾಲೆ ಓದಿದ್ವಿ 10ನೇ ಕ್ಲಾಸ್ ತನಕ, ಆಮೇಲೆ ವ್ಯಾಪಾರ ಮಾಡೋಕ್ಕೆ ಇದು ಮಾಡಿದ್ವಿ.
6: ಯಾರ್ಯಾರು ಇರ್ತಾರೆ ಅಂಗಡಿಯಲ್ಲಿ?
7: ಅಂಗಡಿಯಲ್ಲಿ ಅಣ್ಣವ್ರು ಇರ್ತಾರೆ, ಅಣ್ಣವ್ರು ಇಲ್ಲ ಅಂದ್ರೆ ನಾವು ಇರ್ತೀವಿ, ಒಟ್ಟ ಯಾರನ್ನ ಮಾಡ್ಕೊಂಡು ಹೋಗುತ್ತಾರೆ ಮನೆ.
6: ಪೂಜೆ ಸಾಮಗ್ರಿ ಅಂಗಡಿಯನ್ನ ಇಲ್ಲೇ ಪರ್ಮನೆಂಟ್ ಆಗಿ ಇಲ್ಲೇ ಇಟ್ಕೊಂಡಿರ್ತಿರೋ ಅಥವಾ ಬೇರೆ ಬೇರೆ ಜಾತ್ರೆಗಳಲ್ಲೂ ಬಂದಾಗ ಅಲ್ಲಲ್ಲಿ ಹೋಗ್ತಿರ್ತಾರೆ? ಹೇಗೆ?
7: ಸಿಜನ್ ಇದ್ದಾಗ ಜಾತ್ರೆಗಳಿಗೆ ಹೋಗುತ್ತೀವಿ ಸರ್, ಕಾಲ್ ಟೈಮಿಗೆ ಇಲ್ಲೇ ಇರುತ್ತೆ.
6: ದೇವಸೂಗರೇ
7: ಸ್ವಂತ ದೇವಸೂರೇ.
6: ಅಪ್ಪ, ಅಪ್ಪನವರು ಹೆಸರು ಮತ್ತೆ ತಾತನ ಹೆಸರು?
7: ತಾತನ ಹೆಸರು ತಾಯಣ್ಣ ಅಂತ, ಅಪ್ಪವ್ರ ಹೆಸರು ಉರ್ಕುಂದಪ್ಪ ಅಂತ.
6: ಈಗಲೂ ಮಾಡ್ತಾರಪ್ಪ?
7: ಹ್ಞೂ, ಅಪ್ಪ ಇದಾರೆ ರಾಯಚೂರಾಗ, ಪೂಜೆ ಸ್ಟೋರ್ ಇಟ್ಟಿದ್ದಾರೆ.
6: ಈಗ ಈ ಪೂಜೆ ಸಾಮಗ್ರಿಯನ್ನ ಎಲ್ಲವನ್ನ ನೀವೇ ತಂದು ತರ್ತಿರೋ ಅಥವಾ ಅಪ್ಪ ಮತ್ತೆ ಅಣ್ಣ ಅವರೆಲ್ಲ ಹೋಗಿ ತರ್ತಾರೋ? ಹೇಗೆ?
7: ಅಪ್ಪ ಅಣ್ಣ ಅವರು ಹೋಗಿ ತರ್ತಾರೆ. ನಮ್ಮದೇನು ಕೆಲಸ ಏನಿರ್ತದೆ ಅದೇ ಮಾಡೋದು, ಮಾರಾಟ ಮಾಡ್ಕೊಂಡಿರ್ತಾರೆ.
6: ಯಾವ ಪ್ರದೇಶಕ್ಕೆ ಹೋಗಿ ತರ್ತಾರೆ ಜಾಸ್ತಿ? ಎಲ್ಲಿಂದ ಮಾಲ್ ತಗೊಂಡು ಬರ್ತೀರಿ ಈ ಒಂದು ಪೂಜೆ ಸಾಮಗ್ರಿಗಳನ್ನು?
7: ಮುಂಬೈ ಆ ಕಡೆ ಎಲ್ಲ ಹೋಗುತ್ತಾರೆ ಅಪ್ಪವರು, ಅವಾಗ ಆ ಕಡೆ ಹೋದಾಗ ತಗೊಂಡ್ಬಂದಿರೋದು. ಅವಾಗಾದ್ರೆ ತಾತನವರು ಕೈಯಿಂದ ಅಪ್ಪನವರು ಮಾಡ್ತಿದ್ರು, ಈಗೆಲ್ಲ ಮಿಷನ್ ಆಗಿದ್ದಾವೆ, ಎಲ್ಲ ಕೆಮಿಕಲ್ ಅವೆಲ್ಲ ಆಗಿದ್ದಾವೆ, ಎಲ್ಲ ಅದಕ್ಕೆ ಮಾಡ್ತಿದ್ದಾರೆ ಅವರು.
6: ಅಲ್ಲಿಂದ
7: ಫ್ಯಾಕ್ಟ್ರಿಯಿಂದಾನೇ ಬರೋದು.
6: ಈಗ ಎಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ? ಮುಂಬೈಯಿಂದ?

0: ಬೇರೆ ಕಡೆಯಲ್ಲಿ
1: ಮುಂಬೈ ಬರ್ತದೆ ಈ ಕಡೆ, ಚೆನ್ನೈ, ತಮಿಳ್ನಾಡು, ಜಗತ್ತಲ್ಲಿ ಇದೆ ಮಾಲ್ ಇದು, ಒಂದಳ್ಳಿ ಎಂಬುದಿಲ್ಲ.
0: ನನಗೆ ವಿಭೂತಿ ಆಕಳದ ಬಸಮದ್ದೇ ಬೇಕಪ್ಪ, ಈ ಥರ ಕೆಮಿಕಲ್ ಇರಲಾರ್ದಂಥದ್ದು ಕೊಡಪ್ಪ, ಸುಣ್ಣದ ಪಟ್ಟಿ ಇದ್ದಂಥದ್ದು ಕೊಡಬಾರ್ದಪ್ಪ ಅಂತ ಹೇಳ್ತಿರ್ತಾರೆ. ನೀವು ಅದನ್ನು ಹುಡುಕಿ ಮತ್ತೆ ಬಂದವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀವಿ?
1: ಇದು ಶಿವಮಂದಿರ ಈ ಬಿತ್ತಿ ಅಲ್ಲಿದಾನೆ ತರೋದು ಇದು ಈ ಬಿತ್ತಿ, ಅವ್ರು ಕೇಳಿದ್ರೆ ಚೆನ್ನಾಗಿ ಪ್ಯೂರ್ ಇರೋದೇ ಕೊಟ್ಟು ಕಳಿಸ್ತೀವಿ.
0: ದಿನಕ್ಕೆ ನಿಮಗೆ ವರ್ಕೌಟ್ ಆಗುತ್ತಾ? ಯಾಕಂದ್ರೆ ಹೊರಗಡೆ ಹೋಗಿ ದುಡಿದು ಬರೋದಕ್ಕೂ ಮತ್ತೆ ಇಲ್ಲಿ ನೀವೇ ಪೂಜೆ ಸಾಮಗ್ರಿಗಳನ್ನು ಮಾರೋದಕ್ಕೂ ವರ್ಕೌಟ್ ಆಗುತ್ತಾ? ಹೇಗೆ
1: ಆಗುತ್ತೆ? ಒಂದೊಂದು ಟೈಮ್ ಆಗುತ್ತೆ, ಒಂದೊಂದು ಟೈಮ್ ಆಗಲ್ಲ. ಅದೇ ನಮ್ಗೆ ಬಂದಿರೋದು ಅದ ತಾತನ ಕಡೆಯಿಂದ ಅಂತಂದು ಹಂಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಜಾತ್ರೆ ಮಾಡ್ತೀವಿ, ಕಾಲ್ ಟೈಮಾಗೂ ಅಂಗಡಿ ಹೋಲ್ಸೇಲ್ ಆಗ್ತೀವಿ, ಬಿತ್ತಿಯವೆಲ್ಲ ವರ್ಕೌಟ್ ಹೋಗುತ್ತೆ ಸರ್.
0: ಪೂಜೆ ಸಾಮಗ್ರಿ ಹೋಗ್ಬೇಕು ಅಂತಂದ್ರೆ ಇಂಥ ಜಾತ್ರೆ ಚಲೋ ಹೋಗ್ತದ್ರಿ ನಮ್ಮ ರಾಯಚೂರು ಜಿಲ್ಲೆದಾಗ ಅಂತ ಯಾವ ಜಾತ್ರೆಗಳಿಗೆ ಹೋಗಿ ಬರ್ತೀರಿ ನೀವು ಹೇಳಿ?
1: ಈ ತಿಂತಿಣಿಗೆ ಹೋಗ್ತೀವಿ ರೀ, ಅಂಬರೇಶ್ವರ ಹೋಗ್ತೀವಿ, ಅಂಬಮಠ ಹೋಗ್ತೀವಿ, ನೇರ್ಮನಿಗೆ ಹೋಗ್ತೀವಿ,
0: ದೇವಸುಗ್ರು ಬಿಟ್ಟು ಈ ಥರ ಎಲ್ಲ ಹೋಗ್ತಿರ್ತೀರಿ?
1: ಹಾಂ ಸರ್, ಎಸ್ ಸರ್.
0: ಈಗ ಈ ಥರ ಹೋಗುವಾಗ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀರಿ? ಅಲ್ಲಿಗೆ ಹೋಗ್ಬೇಕಂತಂದ್ರೆ ನಿಮ್ದು ನಿಮ್ಗೆ ಅಂಗಡಿ ಬಾಡಿಗೆ, ಅಲ್ಲಿ ನೆಲದ ಬಾಡಿಗೆ ಈ ಥರ ಏನಾದರೂ ಇರ್ತಾವೋ? ಮತ್ತು ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಅಲ್ಲಿ ಇಂಥವ್ರೆ ನಮಗೆ ಬಾಡಿಗೆ ಕೊಡ್ತಾರೆ, ನಿಗದಿಪಡಿಸ್ತಾರೆ ಅಂತ?
1: ಅವಾಗ ಹೇಳ್ತಾರೆ ಸರ್ ಜನಗಳು, ನಾವೆಲ್ಲ ಜಾತ್ರೆಗೆ ಹೋಗೋದು ಒಂದು ಗ್ರೂಪಿಗೆ ಆಗಿಬಿಡ್ತಾರೆ ವಾಟ್ಸಪ್ಗೆ, ಇಲ್ಲ ಅಂತಂದರೆ ಫೋನ್ ಮಾಡಿ ಹೇಳ್ತಾರೆ ಹಿಂಗಿಂಗ ರೇಟ್ ಆಗಿದ್ದಾವೆ ಬಂದು ಬರ್ರಿ ಅಂತ ಹೇಳ್ತಾರೆ. ಹೆಚ್ಚಾದರೆ ನೋಡ್ತೀವಿ ರೀ, ಹಾಕ್ತೀವಿ ನೋಡ್ತೀವಿ ಅಂತಂದು ಹೇಳ್ತೀವಿ ರೀ. ಏನೋ ಜಾಸ್ತಿಗಿನ ಆಯ್ತಂದ್ರೆ ಆಗಲ್ರಿ, ಬೇರೆಯವ್ರಿಗೆ ಹೇಳಿಬಿಡ್ತೀವಿ ಮಾಡ್ಕೊರಿ ಅಂತ
0: ಹೇಳಿ,
1: ನಮ್ಮ ಕೈಯಲ್ಲಿ ಆಗಲ್ಲ ಮಾಡ್ಕೊಂಡ್ಬಿಟ್ರೆ ಬೇರೆಯವ್ರಿಗೆ ಹೇಳಿಬಿಡ್ತೀವಿ ರೀ, ಆಯ್ತು ಅವ್ರು ಹಾಕಂತಾರೆ.
0: ನಮ್ಗೆ ಸೂಗ್ರೇಶ್ವರ ಫೋಟೋ ಬೇಕಂತಿರ್ತಾರೆ, ಅಥವಾ ನಿರ್ಮಾನಿ ವೆಲ್ಲಮ್ಮ ಫೋಟೋ, ತಿಂತಿಣಿ ಭುವನೇಶ್ವರ ಫೋಟೋ ಬೇಕಂತಿರ್ತಾರೆ, ಅಥವಾ ಅವ್ರದೇ ಮನೆ ದೇವರುಗಳಿರ್ತಾರೆ ಆ ದೇವ್ರದ್ದು ಫೋಟೋ ಬೇಕಪ್ಪ ನಮಗೆ, ನಮ್ಗೆ ಮಾಡಿಸ್ಕೊಡು ಈಗ ಈ ಅಂಗಡಿಯಲ್ಲಿ ಇಲ್ಲ ಅಂತ ಕೇಳಿದಾಗ ಹೆಂಗೆ ಮಾಡ್ತೀರಿ ನೀವು?
1: ತಂದು ಕೊಡ್ತೀವಿ ರೀ, ಇಲ್ಲ ಅಂತಂದರೆ ಮಾಡಿಸ್ಕೊಡ್ತೀವಿ ರೀ, ಹಂಗೇನಿಲ್ಲ, ಟೈಮಿಂಗ್ ಹಿಡಿತದ್ರಿ, 2 ದಿನ ಅಂತ ಹೇಳ್ತೀವಿ, ಇಲ್ಲ ಅರ್ಜೆಂಟ್ ಅಂತಂದ್ರೆ ಇಲ್ಲ ಅಂತಂದ್ಬಿಟ್ಟು.
0: ಬೇರೆ ಕಡೆ ಸಿಗ್ತಾವೆ ಹೇಳ್ತೀರಿ?
1: ರಾಯಚೂರಾಗ ಸಿಗುತ್ತವೆ, ಇಲ್ಲಿ 2-3 ಅಂಗಡಿ ಇದಾವೆ ಸಿಗುತ್ತವೆ
0: ಅಂತ ಹೇಳ್ತೀವಿ,
1: ಹೇಳಿ ಕಳಿಸ್ತೀವಿ.
0: ಈಗ ನಿಮ್ಮಲ್ಲಿ ಇದ್ದಿದ್ದು ಕೊಟ್ಟರೆ ಒಂದು ರೇಟ್ ಇರ್ತದೆ, ನೀವು ಮಾಡಿಸಿ ಬೇರೆ ಕಡೆ ತಂದು ಕೊಡ್ಬೇಕಂದ್ರೆ ರೇಟ್ ಒಂದಾಗ್ತದೆ, ಅದು ಹೆಚ್ಚು ಕಡಿಮೆ ಆಗ್ತದೆ?
1: ಒಂದು 10 ರೂಪಾಯಿ ಹೆಚ್ಚಾಗ್ಬೋದು, ಒಂದು 10 ರೂಪಾಯಿ ಕಮ್ಮಿ ಆಗೋದು ಮಾರಬೇಕಾಗತ್ತೆ. ಯಾಕಂತಂದ್ರೆ ವ್ಯಾಪಾರ ಮಾಡಕ್ಕೆ ಈಗ ಇದೇ ಅದಂದಲ್ಲ, ಬಿಡಕ್ಕಂತೂ ಬರೋದಿಲ್ಲ, ಲಾಸ್ ಆದರೂ ಕೊಡಬೇಕು, ಏನೋ ಒಂದು 5 ರೂಪಾಯಿ ಲಾಭ ಆದರೂ ಕೊಡಬೇಕು ಅಷ್ಟೇ ಇರ್ತದೆ.
0: ಈಗ ನಾನು ಸಹಜವಾಗಿ ನೋಡ್ತಾ ಇದ್ದೆ, ನೀವು ವ್ಯಾಪಾರ ಮಾಡ್ತಿದ್ರಿ, ಹೆಣ್ಮಕ್ಳು ಬಂದು ಕೇಳ್ತಿದ್ರು, ಏ ಕುಂಕುಮ ಏನಪ್ಪ 10 ರೂಪಾಯಿದ್ ಕೊಡು, ನೀನು 15 ರೂಪಾಯಿ ಅಂತಿದ್ದೆ ಅಥವಾ 20 ರೂಪಾಯಿ ಅಂತಿದ್ದೆ, ವಿಭೂತಿ 10 ರೂಪಾಯಿಗೆ 3 ಕೊಡಪ್ಪ 4 ಕೊಡಪ್ಪ ಅಂತ ಕೇಳ್ತಿರ್ತಾರೆ. ನೀವು ಹೆಂಗೆ ಅವ್ರನ್ನ ಮ್ಯಾನೇಜ್ ಮಾಡ್ತೀರಿ? ಯಾಕಂದ್ರೆ ಹೆಣ್ಮಕ್ಳನ್ನ ಜಾಸ್ತಿ ಪೂಜೆ ಸಾಮಗ್ರಿ ತಗೊಳಕ್ ಬರೋದೇ ಹೆಣ್ಮಕ್ಳು, ಅವ್ರನ್ನ ಕನ್ವಿನ್ಸ್ ಹೆಂಗ್ ಮಾಡ್ತೀರಿ?
1: ಕೇಳ್ತಿರ್ತಾರೆ, ಅವ್ರು ರಿಕ್ವೆಸ್ಟ್ ಮಾಡ್ತಿರ್ತಾರ, ನಾವು ಅವ್ರ ಬಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲಮ್ಮ ಬರಲ್ಲ ಅಂತ ಹೇಳ್ತೀವಿ, ಏನೋ ಕನ್ವರ್ಸ್ ಮಾಡ್ತಿರ್ತಾರ, ಏನೋ ಒಂದು 5 ರೂಪಾಯಿ ಕೇಳ್ತಿರ್ತಾರ, 10 ರೂಪಾಯಿ ಕೇಳ್ತಿರ್ತಾರ, ಏನೋ ಒಂಟರಿಗಿನ ಕರೆದು ಕೇಶ್ ಕೊಡ್ತೀವಿ, ಏನೋ ಬರಂಗಿಲ್ಲ ಅಂತಂದು ಹೇಳೋಣ, ಇದು ಮಾಡ್ತೀವಿ ರೀ.
0: ವಿಭೂತಿಗಳು ಹೆಂಗೆ ತರ್ತೀರಿ? ಏನು ಕ್ವಿಂಟಲ್ ಲೆಕ್ಕ ತರ್ತಿರೋ ಅಥವಾ ಏನು 100 ಸಂಖ್ಯೆಗಳ ಲೆಕ್ಕ ತರ್ತಾರೆ ಹೆಂಗೆ?
1: ಅದು ಚೀಲ ಸಿಗುತ್ತೆ ಸರ್, ಚೀಲ ತಗೊಂಬಂದು 50 ಚೀಲನ 100 ಚೀಲನ ತಗೊಂಬಂದು ನಾವು ಮಾಡ್ತೀವಿ ಸರ್.
0: ನಿಮ್ಗೆ ಎಷ್ಟು ಬರ್ತವೆ ಒಂದು ಚೀಲದಲ್ಲಿ?
1: ಒಂದು ಚೀಲದಲ್ಲಿ 400 ಏನು 500 ಬರ್ತೇವೆ ಸರ್.
0: ಅಪ್ಪ ತರೋದೇ ಇಲ್ಲ,
1: ಅಪ್ಪನೇ ತರೋದು.
0: ಯಾವತ್ತಾದ್ರೂ ಕೇಳಿದ್ರಿ ಅಪ್ಪ ಎಷ್ಟು ಬೀಳ್ತದ ಒಂದು ಚೀಲ ಆ ತರ?
1: ಬೀಳ್ತಾವ 350-400 ರೂಪಾಯಿ ಬೀಳ್ತಾವ ಅಂತ
0: ಹೇಳ್ತದೆ.
1: ಹೆಚ್ಚು ಕಮ್ಮಿ ಆಗುತ್ತೆ, ಅದನ್ನು ಒಂದೇ ರೇಟ್ ಇರೋದಿಲ್ಲ. ಕೂಲಿ ಮಾಡೋರಿಗೆ ಅದು ಚೀಲ ಎತ್ತದಕ್ಕೂ ಇಳಿಸೋದಕ್ಕೂ ಅಮೌಂಟ್ ಹೋಗುತ್ತೆ, ಅವೆಲ್ಲ ತೆಗೆದು ಇದು ಮಾಡೋದು.
0: ಈಗ ಕುಂಕುಮ, ಅರಿಶಿಣ, ಈ ಫೋಟೋಗಳು ಮತ್ತೆ ಈ ದಾರಗಳು ಮಾರ್ತಿರಲ್ವಾ, ಅವೆಲ್ಲ ಎಲ್ಲಿಂದ ತರಿಸ್ತೀರಿ? ಅವ ಹೆಂಗೆ ನಿಮಗೆ ಕ್ವಿಂಟಲ್ ಲೆಕ್ಕ ಸಿಗ್ತದೋ, ಹೆಂಗೆ ಬಿಡಿ ಬಿಡಿ ಸಿಗ್ತದೋ, ಏನು ಡಜನ್ನು ಈ ಥರ ಸಿಗ್ತದೆ?
1: ಡಜನ್ ಲೆಕ್ಕ ಸಿಗುತ್ತದ ಸರ್ ಇವು ದಾರ ಅವೆಲ್ಲ. ಆದರೆ ಈ ಕುಂಕುಮ ಆದರೆ ಚೀಲದ ಒಂದು ಪ್ಯಾಕೆಟ್ 25 ಕೆಜಿ ಬರುತ್ತೆ, ಕೆಜಿ ಲೆಕ್ಕ ಮಾಡಿ ಕೇಸ್ ಕೊಡ್ತಾರೆ.
0: ಈ ಒಂದು ಚೀಲ ಕುಂಕುಮ ನಿಮಗೆ ಹೋಗ್ಬೇಕು ಅಂತಂದ್ರೆ ಒಂದು ಜಾತ್ರೆಗೆ ಆಗೋಗ್ಬಿಡ್ತದೋ ಅಥವಾ ಇಲ್ಲ ಉಳಿತದೆ ಬೇರೆ ಬೇರೆ ಕಡೆ ಮಾರುವಂಥದ್ದು ಆಗ್ತದೋ ಅಥವಾ 15 ದಿನಕ್ಕೆ ತಿಂಗಳಕ್ಕೆ ಹಿಂಗೆ ಆರ್ಡರ್ ಮಾಡ್ತಾರೋ ಹೆಂಗೆ?
1: ಇಲ್ಲ, ಒಂದು ಜಾತ್ರೆಗೆ ಬಂದು ಒಮ್ಮೆಲೆ ತಗೊಂಬಂದ್ಬಿಡ್ತೀವಿ, ಹೋಗೋದು ಅವೆಲ್ಲ ಗೊತ್ತಾಗೋದಿಲ್ಲ. ಒಟ್ಟ ಇಟ್ಕ ಸ್ಟಾಕ್ ಅಂತ ಇರುತ್ತೆ, ಯಾಕಂದ್ರೆ ಈಗ ಎಲೆಕ್ಷನ್ ಬಂತಂದ್ರೆ ಗುಲಾಲು ಅವೆಲ್ಲ ಎಲ್ಲ ಕಲರು ತಗೊಂಬರ್ತೀವಿ ಒಂದೇ ಟೈಮು. ಇಲ್ಲಿ ಮಾಡೋದಂತ ಇಲ್ಲ, ಮುಂಬೈಯಿಂದ ಬರುತ್ತಲ್ಲ ಅದು ಮೇಲೆ ಒಮ್ಮೆಲೆ ಒಂದು ಲಾರಿ ತಗೊಂಬರ್ತೀವಿ ಅಲ್ಲ, ಹಂಗೆ ಇರುತ್ತೆ ಸ್ಟಾಕು. ಏನನ್ನ ಎಲೆಕ್ಷನ್ ಹಂಗೆ ಇತ್ತಂತಂದ್ರೆ ಗೆದ್ರ ಅನ್ಕೋ ಹೋಗಿತ್ತೆ, ಅದು ಖುಷಿಯಿಂದ ಹಾಕ್ತಾರಲ್ಲ ನಡೀತದೆ, ಜಾಸ್ತಿ ಹೋಗುತ್ತೆ.
0: ಇಂಥದ್ದು ನೀವು ತಂದಂಥ ಮಾಲಲ್ಲಿ ಇಂಥದ್ದು ಕೆಡ್ತದೆ ಸರ್? ನಾವು ಜಾಸ್ತಿ ತರೋದಲ್ಲ, ಒಣ ಪದಾರ್ಥ ಇದ್ರೆ ಜಾಸ್ತಿ ತರ್ತೀವಿ ಅನ್ನುವಂಥದ್ದು ಯಾವುದು?
1: ಒಣ ಪದಾರ್ಥ ಅನ್ನೋದು ಏನಿಲ್ಲ ಸರ್, ಅವು ಈ ಬಿತ್ತಿನೇ ಬಿದ್ದು ಅಂದರೆ ಲೋಡ್ ಏರ್ಸಕಲ್ಕು ಹೊಡಿತಿರ್ತಾವ ಕಾಮನ್ ಆಗಿ, ಮತ್ತೆ ಔಟ್ರನ್ನ ಪುಡಿ ಮಾಡಿ ಕೇಸಿ ಮತ್ತೆ ಇದು ಮಾಡಿ ಕೇಸಿ ಮತ್ತೆ ಅದನ್ನ ಉಂಡೆ ಮಾಡ್ತೀವಿ ಸರ್ ಮತ್ತೆ ಕಲಿಸ್ಕೊಂಡು.
0: ಈಗ ಈ ಬಿತ್ತಿ ಕೆಡುವಂಥದ್ದು ಸಹಜ, ಈ ಕುಂಕುಮ ಇವೆಲ್ಲ ಏನಾದರೂ ಕೆಡ್ತಾವ? ಯಾಕೆಂದರೆ ಇತ್ತೀಚೆಗೆ ಕುಂಕುಮ ಪ್ಯೂರ್ ಸಿಗ್ತಿಲ್ಲ, ಪ್ಯೂರ್ ಕೊಡಪ್ಪ ನನಗೆ ಮೌನೇಶ್ ಅಂತ ಕೇಳ್ತಾರೆ ಹೆಣ್ಮಕ್ಳು, ಅಥವಾ ಕೆಮಿಕಲ್ ಇರ್ತದಪ್ಪ ಕೈಗೆತ್ತಿಗಂತದ ಅಂತ ಕೇಳ್ತಾರೆ, ಹೆಂಗೆ ಮಾಡ್ತೀರಿ ಅದನ್ನು, ಹೆಂಗೆ ಹೇಳ್ತೀರಿ ಅವ್ರಿಗೆ?
1: ಪ್ಯೂರು ಸಿಗುತ್ತದೆ ನಮ್ಮ ಹತ್ರ, ಕೈಗತ್ತಲಾರ್ದು ಸಿಗುತ್ತದೆ, ಪ್ಯೂರು ಇದ್ದಿದೆ ರೆಡಿಮೆಂಟ್ ಮಾಡಿದೆ ಕುಡಿಸಿ ನಾವೇ ತಯಾರು ಮಾಡಿಸಿ ಇರ್ತೀವಿ, ಅದು ಕೊಡ್ತೀವಿ ನಾವು ಪ್ಯೂರ್. ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ನಮಗೆ, ದೇವ್ರಿಗೆ ಹಚ್ಚೋರು ಇರ್ತಾರಲ್ಲ, ಅದಕ್ಕೆ ಚೆನ್ನಾಗಿರೋದೇ ಪ್ಯೂರ್ ಕುಡಿಸಿ.

0: ಸೇರೋ ಕೊಡ್ತೀವಿ.
1: ಕುಂಕುಮ ಇಂತಿಷ್ಟು ಮಿನಿಮಮ್ ಈ ವಿಭೂತಿ ಇಂತಿಷ್ಟು ರೇಟ್ ಇರ್ತದೆ ಸರ್ ಸಹಜ. ನಾನು ಕೊಡಬೇಕಾದ್ರೆ ಒಂದು ವಿಭೂತಿ ಎರಡು ವಿಭೂತಿ ಕೊಡುವಂಥದ್ದು ಕೊಡುವಾಗ ಹೆಂಗೆ ಅದು ರೇಟ್ ಮಾಡ್ಕೊಂಡು ಕೊಡ್ತೀರಿ ನೀವು?
0: 10 ರೂಪಾಯಿಗೆ ಎರಡು ಕೊಡ್ತೀವಿ. ಇವು ಹೋಲ್ಸೇಲ್ ಮಾರಕ್ಕಿನ ಬೇಕಂತಂದ್ರೆ ಕಡಿಮೆ ಮಾಡಿ ಕೊಡ್ತೀವಿ.
1: ಜಾಸ್ತಿ ಈ ಜಾತ್ರೆಗಳಲ್ಲಿ ಅಥವಾ ದೇವಸೂಗರು ಸುತ್ತಮುತ್ತ ಜಾಸ್ತಿ ಹೋಗುವಂಥದ್ದು ಯಾವುದು? ಈ ವಿಭೂತಿನೋ ಕುಂಕುಮನೋ ಅರಿಶಿಣನೋ ಅಥವಾ ಗುಲಾಲೋ ಅಥವಾ ಗಂಧನೋ ಹೇಗದು?
0: ಈ ಬಿತ್ತಿ ಕುಂಕುಮ ಎರಡೇ ಸರ್ ಹೋಗೋದು. ಜಾತ್ರೆ ಬಂದರು ಎರಡೇ ಐಟಮ್ ಐತಾರೆ. ಏನೋ ಹುಡುದಾರ ಯಾರನ ಹುಡುಗರು ಮನೆಗೆ ಏನೇನು ಇತ್ತಂದ್ರೆ ಹುಡುದಾರ ಅವು ಕೈ ಕಟ್ಟಿಗೆ ಹುಡುಗರು ಇದ್ವು ಅಂದರೆ ಕಿಲ್ಚನೋ ಅಂತವು ಐತಾರೆ. ಇಲ್ಲಾಂದ್ರೆ ಈ ದೊಡ್ಡವ್ರು ಬಂದ್ರಿಗಿನ ಕುಂಕುಮ ಈ ಬಿತ್ತಿ ತಗೊಂಡು ಹೋಗ್ತಾರೆ ಸರ್.
1: ಒಂದು ಜಾತ್ರೆ ಈಗ ಉದಾಹರಣೆಗೆ ನೀವು ದೇವಸೂಗರ ಜಾತ್ರೆ ಇತ್ತೀಚೆಗೆ ಜರುಗಿತು. ಈ ಜಾತ್ರೆ ಬಂದಾಗ ನಿಮಗೆ ಇಂತಿಷ್ಟು ಉಳಿತದೆ, ನಮಗೆ ಇಂತಿಷ್ಟು ಮಾರ್ಬೋದು ಸರ್, ಇಷ್ಟು ವ್ಯಾಪಾರ ಆಗ್ತದೆ, ನಾವು ಇಷ್ಟು ಹಾಕಿರ್ತೀವಿ ಇನ್ವೆಸ್ಟ್ ಮಾಡಿ. ಒಂದು ಫುಲ್ ಪ್ಲಡ್ಜ್ ಆಗಿ ಈಗ ನೋಡ್ತಿದ್ದೀನಿ ಈ ಅಂಗಡಿ, ಇಷ್ಟು ಫುಲ್ ಪ್ಲಡ್ಜ್ ಆಗಿ ಮಾಡಿದ್ದೀರಿ, ಎಷ್ಟು ಆಗಿರ್ಬೋದು ಅಂದಾಜು? ಈ ಮಾಲ್ ಎಷ್ಟಿರ್ಬೋದು ನಿಮ್ಗೆ ಅಂದಾಜು?
0: ಮಾಲ್ ಅಂದಾಜು ಒಂದು 2 ಲಕ್ಷ ರೂಪಾಯಿ ಮಾಲ್ ಇರ್ಬೋದು ರೀ. 2.5 ಲಕ್ಷ 3 ಲಕ್ಷ ರೂಪಾಯಿ ಮಾಲ್ ಇದೆ ಸರ್ ಅಂಗಡಿಯಲ್ಲಿ. ಅದು ಖಾಲಿ ಒಮ್ಮೆಲೆ ಆಗೋದಿಲ್ಲ, ಯಾಕಂದ್ರೆ ನಾವು ತನ್ಕಂತಿರ್ತೀವಿ. ಮಾಲು ಖಾಲಿ ಆಗೋದು ಗೊತ್ತಾಗೋದಿಲ್ಲ. ಮಾರೋದು ನಾವು ಎಷ್ಟು ಲಾಭ ಎಷ್ಟು ಅಂಬೋದು ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಒಂದು ಐಟಮ್ ಅಂದ್ರೆ ಸರಿ, ದಾರ ಅಂದಾಗ ರುದ್ರಾಕ್ಷ ಖಾಲಿ ಆಗಿರ್ತಾವ, ರುದ್ರಾಕ್ಷ ಅಂದ್ರೆ ಕುಂಕುಮ ಖಾಲಿ ಆಗಿರ್ತಾವ. ಹಂಗಾದ್ರೆ ಕಂಡಿಡಿಯಕ್ ಆಗೋದಿಲ್ಲ, ಇದ್ರದ್ದು ಇಷ್ಟೇ ತೆಗೆದ್ವಿ ಅಂತ ಗೊತ್ತಾಗೋದಿಲ್ಲ.
1: ಈಗ ನಿಮಗೆ ಒಂದು ಜಾತ್ರೆ ವ್ಯಾಪಾರ ಅಂತಂದ್ರೆ ಸರ್, ಮಿನಿಮಮ್ ನನಗೆ ನೆನಪಿದ್ದಂಗೆ ಸರ್, ಇಂಥ ಜಾತ್ರೆಯಲ್ಲಿ ಹೋದಾಗ ಇಂಥ ಮಿನಿಮಮ್ ಲಾಸ್ ಆಯ್ತು, ಅಥವಾ ದೇವಸೂಗರ ಜಾತ್ರೆ ಅಥವಾ ನಿರ್ಮಾನು ಜಾತ್ರೆ ಈ ಥರ ಸ್ವಲ್ಪ ಲಾಭ ಆಯಿತು ಅನ್ನುವಂಥದ್ದು ಹೆಂಗೆ?
0: ನಾವು ಮಾಲ್ ಹಾಕಿರ್ತೀವಲ್ರಿ ಸರ್, ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಯ್ತಂದ್ರೆ ಸ್ವಲ್ಪ ವ್ಯಾಪಾರ ಡಲ್ ಇದೆ ಅಂತ ಅರ್ಥ ಸರ್. ಸ್ವಲ್ಪ ಏನಾನ ಆಯ್ತಂತಂದ್ರೆ ನಮಗೆ ಯಾವುದು ಗೊತ್ತಾಗೋದಿಲ್ಲ, ಯಾಕಂದ್ರೆ ಕಸಬಲ್ಲ ಸರ್ ನಡೀತದೆ ಸರ್ ವ್ಯಾಪಾರ. ಜಾತ್ರೆ ಜಾತ್ರೆಗೆ ಹೋದಾಗ ಜಾಗದ ತುಟ್ಟಿ ಮಾಡಿದ್ರಗಿನ ನಮಗೆ ಎಫೆಕ್ಟ್ ಬೀಳುತ್ತೆ ಸರ್, ಲಾಸ್ ಆಗುತ್ತೆ. ಇಲ್ಲಾಂತಂದ್ರೆ ವ್ಯಾಪಾರ ಚೆನ್ನಾಗಾಗತ್ತೆ.
1: ಈ ವಿಭೂತಿ ಕುಂಕುಮ ತಗೊಂಡೋಗೋರು ಜಾತ್ರೆಗಳಿಗೆ ಬಂದಾಗ ದೇವಸ್ಥಾನಕ್ಕೆ ಬಂದಾಗ ತಗೊಂಡೋಗ್ತಾರೆ ಸರ್, ಈಗಲೂ ನಂಬಿಕೆ ಇದೆ, ಧಾರ್ಮಿಕ ಭಾವನೆ ಇದೆ ಅಂತ ಅನಿಸುತ್ತಾ, ಅಥವಾ ಇಲ್ಲ ಸರ್ ಈಗ ಕಡಿಮೆ ಆಗಿದೆ ತಗೊಂಡೋಗೋದಿಲ್ಲ ಅಂತ ಅನಿಸುತ್ತಾ ಹೇಗೆ?
0: ಈಗೆಲ್ಲ ಟಿಕ್ಕಳಿ ಅವೆಲ್ಲ ಆಗಿದ್ದೀವಿ ಸರ್. ಇವು ಕುಂಕುಮ ಯಾರು ಹಚ್ಚಂಗಿಲ್ಲ, ಹುಡುಗರು ಮೊದಲು ಮಾಡಿ ಹಚ್ಚಂಗಿಲ್ಲ, ಈಗ ಯಾರೋ ಒಬ್ರು ಹಚ್ತಿದ್ದಾರೆ. ಹಂಗಾಗಿ ವ್ಯಾಪಾರ ಸ್ವಲ್ಪ ಡಲ್ ಇದೆ ಸರ್, ಅವೇನಪ್ಲೆ ಇಲ್ಲ ಸರ್. ಈಗ ರುದ್ರಾಕ್ಷಿ ಅಂತಂದ್ರೆ ಈಗ ಶೋಕಿಗೆ ಹಾಕೊಂಡು ಓಡಾಡ್ತಾರೆ ಸರ್, ಅದು ಮಾಲು ವಸ್ತು ಭಕ್ತಿ ಎಂಬುದಿಲ್ಲ ಸರ್. ಅದು ಈಗ ಸ್ಟೈಲ್ಸ್ ದಾರ ಅಂತವು ಇವು ಆಗಕುಂತಾವ್ ಸರ್ ರನ್ನಿಂಗ್ ಸರ್. ಆದ್ರೆ ಕುಂಕುಮ ಬಿತ್ತಿದ್ದು ವ್ಯಾಲ್ಯೂ ಇದು ಮಾಡ್ಕೊಂತಾರೆ, ಏ ಅಲ್ಲಿ ತಂದಿವಿ ಇಲ್ಲಿ ತಂದಿವಿ 2 ರೂಪಾಯಿ ಕಟ್ಟು 1 ರೂಪಾಯಿ ಕಟ್ಟು ಅಂತಾರೆ ಸರ್. ಅದ್ರದ್ದು ಬಹಳ ರೇಟ್ ಇರುತ್ತೆ, ಅದು ಮನೆ ಮಾಡಿದಂಗೆ ಕೇಳ್ತಾರೆ ಸರ್. ನಮಗೆ ಸ್ವಲ್ಪ ಕೇಳ್ರಮ್ಮ ಹಂಗ ಕೇಳ್ಬೇಡ್ರಿ, ವ್ಯಾಪಾರದು ನಮಗೆ ಉಳಿಯಷ್ಟು ಇದು ಮಾತಾಡ್ರಮ್ಮ, ನಮಗೆ ಬಹಳ ಜಾಗಕ್ಕೆ ಕಟ್ಟಿ ಕುಂತಿರ್ತೀವಿ, ಸ್ವಲ್ಪ ಅದಕ್ಕೆ ಇದಕ್ಕೆ ಮಾಡ್ರಿ, ಒಂದು 10 ರೂಪಾಯಿ ತಗೊಂಡೋಗ್ರಿ, ಅದೇನು ಕೆಡಂಗಿಲ್ಲ, ಅದು ಮಾಲು ವರ್ಸ್ತನ ಇಟ್ಟರು ಕೆಡಂಗಿಲ್ಲ, ಕೆಡಮಾಲ ಆದ್ರೆ ಒಯ್ಬೇಡ್ರಿ ಅಂತೀವಿ, ಚಲೋ ಅದ ತಗರಿ ಅಂತ ಹೇಳ್ತೀವಿ ರೀ.
1: ಈ ವ್ಯಾಪಾರ ಇರೋದೇ ಹೆಣ್ಮಕ್ಳ ಮೇಲೆ ಕಂಜೂಸ್ ಮಾಡ್ತಾರೆ ಸರ್, ಬಹಳ ಅವ್ರನ್ನ ಮನ ಒಪ್ಸೋದು ಬಹಳ ಕಷ್ಟ ಅಂತ ಅನಿಸಿದೆಯಾ ನಿನಗೆ?
0: ಅನಿಸಿದೆ ಸರ್, ಏನ್ ಇದು ದಂಧೆ ಇದೆ ಅಲ್ಲ, ಅಷ್ಟೇ ರಿಕ್ವೆಸ್ಟ್ ಮಾಡ್ಕೋಬೇಕು, ಬರಲ್ಲಮ್ಮ ಅಂತಂದು ಒಂದ್ 2-3 ಸಲ ಹೇಳ್ಕೋಬೇಕು, ಅವ್ರು ಕೇಳ್ತಿರ್ತಾರ. ಮತ್ತೆ ಒಯ್ಲೇಬೇಕಲ್ಲ, ಅದು ದೇವ್ರಿಗೆ ಬಂದಿವಿ ಅಂತ ಒಯ್ತೀವಿ ಅಂತಾರ, ಒಯ್ತಿರಲ್ಲಮ್ಮ ಒಂದ್ 10 ರೂಪಾಯಿ ಒಯ್ಯಿರಿ ಅಂತ ನಾವು ಸಹಜವಾಗಿ ಹೇಳ್ಬೋದು.
1: ಆ ತರ ಕೇಳ್ಕೊಂಡು ಮಾಡ್ತಾರೆ.
0: ಕೇಳ್ಕೊಂಡು
1: ಒಂದು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಅಪ್ಪ ನಮಗೆ ಒಂದು ಲೆಕ್ಕ ಕೇಳ್ತಾನೆ ಸರ್, ಮೌನೇಶ್ ಎಷ್ಟು ಮಾಡಿದೆ ಅಥವಾ ನಿಮ್ಮ ಅಣ್ಣ ನೀವು ಅಣ್ಣ ತಮ್ಮರು ಕೂತ್ಕೊಂಡಾಗ ಲೆಕ್ಕ ಖರ್ಚು ವೆಚ್ಚಗಳು ಮಾಡುವಾಗ ಎಷ್ಟು ಮಾರಾಟ ಮಾಡಿದೀವಿ ಇವತ್ತು ಅಂತ ಒಂದು ದಿನದ ದಿನಕ್ಕೆ ಲೆಕ್ಕ ಹಾಕೊಳ್ತಿರೋ ಅಥವಾ ತಿಂಗಳಿಗೆ ಲೆಕ್ಕ ಹಾಕೊಳ್ತಿರೋ ಒಂದು ವಾರಕ್ಕೆ ಲೆಕ್ಕ ಹೆಂಗೆ ಲೆಕ್ಕ?
0: ಒಮ್ಮೆಲೆ ಜಾತ್ರೆ ಎಲ್ಲ ಮುಗಿದ ಮೇಲೆ ಒಂದು ಸಲ ಲೆಕ್ಕ ಹಾಕೊಂತೀವಿ ಸರ್, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾರೆ ಸರ್, ಇಲ್ಲಾಂದ್ರೆ ಸ್ವಲ್ಪ ಡಲ್ ಆದಪ್ಪ ವ್ಯಾಪಾರ, ಅವೇನಪ್ಲೆ ಇಲ್ಲಪ್ಪ ಅಂತ.
1: ಈಗ ಜಾತ್ರೆಗಳಿದ್ದಾಗ ನಿಮಗೆ ಜಾಸ್ತಿ ಜನ ಈ ವ್ಯಾಪಾರದಲ್ಲಿ ಬೇಕಾಗ್ತಾರೋ ಅಥವಾ ಜಾತ್ರೆ ಇಲ್ಲದಾಗ ನಿಮಗೆ ಜಾತ್ರೆ ಹೆಂಗೆ ಮ್ಯಾನೇಜ್ ಮಾಡ್ತೀರಿ?
0: ಜಾತ್ರೆ ಟೈಮಿಗೆ ಜಗ್ಗಿ ಮಂದಿ ಬೇಕಾಗತ್ತೆ ಸರ್, ಯಾಕಂದ್ರೆ ಒಬ್ಬೊಬ್ರು ಬಂದು ಕೇಸಿ ದಾರ ಎಳೆಯೋರು ಇರ್ತಾರೆ, ಒಬ್ಬೊಬ್ರು ಕೊಡೋರು ರೊಕ್ಕ ಕೊಡೋರು ಇರ್ತಾರೆ. ಏ ಇಲ್ಲಪ್ಪ ದೇವ್ರ ಜಾಗದಾಗ ಬಂದ್ವಿ ಹಂಗೆ ಕೊಟ್ಟೋಗ್ಲಾರ್ದಂಗೆ ಇರಂಗಿಲ್ಲ, ಕೊಡ್ತೀವಿ ಅಂತ ಇರ್ತಾರೆ. ಒಬ್ಬೊಬ್ರು ಒಯ್ಯೋರು ಹಂಗೆ ಇರ್ತಾರೆ, ಒಬ್ಬೊಬ್ರು 50 ಕೊಟ್ಟು 100 ಕೊಟ್ಟಿವಿ ಅಂತ ಇರ್ತಾರೆ. ಹುಷಾರಿಂದ ವ್ಯಾಪಾರ ಮಾಡ್ತಿರ್ಬೇಕು ಸರ್, ನಿಗಾ ಇರ್ಬೇಕು ಸರ್. ಒಬ್ಬೊಬ್ರು ದೇವ್ರ ಜಾಗದಾಗ ಬಂದು ಹೆಂಗ ತಗೊಂತೀವಪ್ಪ ನಿಧಾನ ನೋಡ್ಕೊಂಡು ಸರಾಗಿರ ತಗೊಂತಿರ್ತಾರ, ಅದಕ್ಕೆ ಜಗ್ಗೆ ಜನ ಇಟ್ಕೊಂಡಿರ್ತೀವಿ ನಾವು. ಹಂಗೇನೆ ಇದು ಮಾಡೋದಿಲ್ಲ, ಏನೋ ಯಾರೋ ಒಬ್ರು ಹೇಳಕ್ ಆಗೋದಿಲ್ಲ, 100ದಾಗ ಒಬ್ರು ಹಂಗೆ ಚಲೋ ಇರ್ತಾರೆ ಸರ್.
1: ಈಗ ನೀವು ಒಂದು ಜಾತ್ರೆಗೆ ಹೋದ್ರಿ ಅಂದ್ರೆ ಎಷ್ಟು ಜನ ಹೋಗ್ತೀರಿ? ಸಹಜವಾಗಿ ಒಬ್ರು ಇಬ್ರು ಮಾಡೋದಲ್ಲ ಇದು ವ್ಯಾಪಾರ, ಆಮೇಲೆ ರಾತ್ರಿ ಆಗಲು ಕಣ್ ತರ್ಕೊಂಡು ಕೊಡ್ಬೇಕಾಗ್ತದೆ, ಮುಚ್ಚೋದಲ್ಲ ಇದು. ಎಷ್ಟು ಜನ ಹೋಗ್ತೀರಿ ಸಹಜವಾಗಿ?
0: ಸಹಜವಾಗಿ ಒಂದು 5 ಜನ 6 ಜನ ಸರ್. ಅಂಗಡಿ ಮೇಲೆ 3 ಜನ ಕುಂದ್ರೆ ಬೇಕು ಸರ್, ಯಾಕಂದ್ರೆ 3 ಸೀಟ್ ಮಾಡಿದ್ದು. ಖಾಲಿ ಟೈಮ್ ಆಗಾದ್ರೂ ಒಬ್ರು ಕುಂತ್ರ ನಡೀತಾ ಸರ್, ಇಬ್ರು ಅಂದ್ರೆ ಇರ್ಬೇಕು ಖಾಲಿ ಟೈಮ್ ಆಗಿ, ಇಬ್ಬರೆಲ್ಲ 3 ಇರ್ಬೇಕು ಸರ್ ಅಂಗಡಿ ಮುಂದೆ.
1: ಜಾಸ್ತಿ ವ್ಯಾಪಾರ ಆಗಿದ್ದು ಯಾವ ಜಾತ್ರೆ ನಿಮ್ಗೆ ಜಾಸ್ತಿ ವ್ಯಾಪಾರ ಆಗ್ತದೆ?
0: ಜಾಸ್ತಿ ವ್ಯಾಪಾರ ಅಂದ್ರೆ ಎಲ್ಲ ಊರು ಆಗುತ್ತೆ ಸರ್, ತಿಂತಿಣಿ ಚೆನ್ನಾಗಾಗುತ್ತೆ. ಈ ದೊಡ್ಡ ಜಾತ್ರೆ ನಾವು ಮಾಡೋದು, ಸಣ್ಣ ಜಾತ್ರೆ ಯಾವ ಮಾಡೋದಿಲ್ಲ. ಹೋಗುತ್ತೆ ಅಂದ್ರೆ ನಮ್ಮ ಮಾಮನವರು ಚಿಕ್ಕಪ್ಪನವರು ಹೋಗುತ್ತಾರ, ಅಂದ್ರೆ ನಾವು ಹೋಗೋದಿಲ್ಲ. ದೊಡ್ಡ ಜಾತ್ರೆ ಏನಾದ್ರೆ, ಯಾಕಂದ್ರೆ ಕಾಲ್ ಟೈಮಿಗೆ ಅಂಗಡಿ ಇರ್ತಾವಲ್ಲ, ನಮ್ಗೆ ಹೋಗೋದಾಗೋದಿಲ್ಲ. ಯಾಕಂದ್ರೆ ಜಾಗ ಇದ್ರೆ ಹೋಗ್ಬೋದು, ಜಾಗ ಇರಲ್ಲ ಮೊದ್ಲಿಂದ ಮಾಡಿದವ್ರು ಇರ್ತಾರಲ್ಲ ಅವರು ಹೋಗ್ತಾರೆ ಸರ್.
1: ಮೌನೇಶ್ ಯಾವತ್ತಾದ್ರೂ ನಾನು

0: ಈ ವ್ಯಾಪಾರ ಮಾಡೋದಕ್ಕಿಂತ ಬೇರೆ ಯಾವುದಾದ್ರೂ ಮಾಡಿದ್ರೆ ಚಲೋ ಇರ್ತಿತ್ತೇನೋ, ನಾನು ಇನ್ನೂ ಸ್ವಲ್ಪ ಓದಿದ್ರೆ ಚೆನ್ನಾಗಿರ್ತಿತ್ತೇನೋ, ನಾನು ಯಾವುದಾದ್ರೂ ನೌಕರಿ ಮಾಡ್ತಿದ್ನೇನೋ ಅಂದರೆ ನಿಮ್ಮ ದೋಸ್ತರನ್ನ, ನಿಮ್ಮ ಫ್ರೆಂಡ್ಸನ್ನ, ಬೇರೆ ಬೇರೆಯವ್ರನ್ನ, ನಿಮ್ಮ ಕ್ಲಾಸ್ಮೇಟ್ಗಳನ್ನು, ಯಾರೋ ಒಬ್ಬರು ಆಫೀಸರ್ ಆದವ್ರನ್ನ ನೋಡಿದರೆ ಯಾವತ್ತಾದ್ರೂ ಅನಿಸಿದ್ದೀಯಾ?
1: ಅನಿಸುತ್ತೆ ಸರ್. ಅಂದರೆ ಏನು ಮಾಡೋಕ್ಕಿಲ್ಲಲ್ಲ, ಬಿಸ್ನೆಸ್ ಮೇಗೆ ಇರಬೇಕಲ್ಲ. ಯಾಕಂತಂದ್ರೆ ಹೋಗ್ಬೇಕಂತಂದ್ರೆ ಇಲ್ಲಿ ತಂದೆ ತಾಯಿ ಎಲ್ಲರೂ ಇರ್ತಾರಲ್ಲ, ಕಷ್ಟ, ವಜ್ಜ ಸಾಮಾನು ಇರ್ತಾವ, ಎತ್ತಕ್ಕಾಗೋದಿಲ್ಲ. ಈಗ ಅವ್ರಿಗೂ ವಯಸ್ಸಾಯಿತು, ಅವ್ರು 10 ಸಾವಿರ 15 ಸಾವಿರ ಕೊಡೋ ಸಂಬಳದಾಗ ನಮಗೇನು ಇದಾಗೋದಿಲ್ಲರಿ ಸರ್, ಖರ್ಚಿಗೆ ಆಗೋದಿಲ್ಲರಿ ಸರ್. ಯಾಕಂದ್ರೆ
0: ಖುಷಿ ಇದೆಯಾ ಈಗ ಈಗ ಈ ವ್ಯಾಪಾರ ನನಗೆ ಖುಷಿ ಇದೆಯಾ ಸರ್? ನಾನು ಏನು 10ನೇ ಕ್ಲಾಸ್ ಓದಿದ್ರು ಪರವಿಲ್ಲ, ನಮ್ಮ ಫ್ರೆಂಡ್ಸು ಬೇರೆ ಬೇರೆ ನೌಕರಿ ಮಾಡಿದ್ರು 20-30 ಸಾವಿರ ತಗೊಂಡ್ರು, ನನಗೇನು ಅವ್ರ ಬಗ್ಗೆ ಅವ್ರು ಜಾಸ್ತಿ ಸಂಬಳ ತಗೊಳ್ತಾರೆ ನನಗಿಂತ ಜಾಸ್ತಿ ದುಡಿತಾರೆ ಅಂತ ನನಗೇನು ಪಶ್ಚಾತ್ತಾಪ ಇಲ್ಲ ಸರ್. ನಾನು ದುಡಿತಿದ್ದೀನಿ ಅಷ್ಟು ಅಂತ ಖುಷಿ ಇದೆಯಾ?
1: ದುಡ್ತೀವಿ ಅಂತಂಬದು ಆದ ಸರ್, ಏನು ನಮಗೆ ಏನು ಹೆಂಗಿರ್ಬೇಕು ಹಂಗೆ ಇದ್ದೀವಿ ಸರ್. ದುಡಿಬೇಕು ಅಂಬದಾದ ಸರ್, ಹಗಲು ರಾತ್ರಿ ಕಷ್ಟಪಡ್ತೀವಿ ಸರ್.
0: ದುಡಿತೀರಿ?
1: ದುಡಿತೀವಿ ಸರ್.
0: ಈಗ ಸಹಜವಾಗಿ ನಿನ್ನಂಥ ವಯಸ್ಸಿನಂಥ ಯುವಕರು ಏನು ಮಾಡ್ತಾರೆ, ಏ ಈಗೇನು ನಮ್ಮ ತಂದೆ ನಮ್ಮಪ್ಪ ನಮ್ಮ ತಾತ ಮಾಡಿದ್ದು ನಾನು ಯಾಕೆ ಮಾಡಲಿ, ನಾನು ಯಾವುದನ್ನು ಬೇರೆದ್ರೂ ಒಂದು ಬಿಸ್ನೆಸ್ ಮಾಡ್ತೀನಿ, ಇಲ್ಲಾಂದರೆ ಏ ಯಾರಪ್ಪ ಇದ್ರಾಗೆ ಯಾರು ದುಡ್ಕಂತ ಕೊಡ್ತಾರೆ, ಆರಾಮ್ ತಿರ್ಗಾಮ್ ಎಂಜಾಯ್ ಮಾಡಮ್ಮ ಅಂತಿರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು?
1: ಅಂತಾರೆ ಸರ್ ಎಂಜಾಯ್ ಮಾಡ್ಬೇಕಂತ. ಈಗ ಯಾಕಂದ್ರೆ ದೊಡ್ಡವ್ರು ನೋಡಿದ್ರೆ ನಮಗೂ ಇದಾಗುತ್ತಲ್ಲ ಸರ್, ನಾವು ಹೊರಗೋಗಿ ಜಾಬ್ ಗಿಬ್ ಮಾಡ್ಬೋದು ಸರ್. ಅಂದ್ರೆ ತಂದೆ ತಾಯಿ ಅವರು ಇನ್ನ ಇರ್ತಾರಲ್ರಿ ಸರ್ ಮನೆಗ, ಇದಾಗದಲ್ಲ, ಇನ್ನ ರೊಕ್ಕ ಖರ್ಚು ಇರ್ತಾವ ಸರ್ ಮನೆಗಿದು
0: ಮಾಡ್ಬೇಕು.
1: ಹ್ಮ್, ಮಾಡ್ಬೇಕಂಬದು ಎಲ್ಲರೂ ಸೇರ್ ಮಾಡಿದ್ರೆ ಇದಾಗ್ತದಪ್ಪ, ಜಾಬ್ ಏನು 15,000 ರೂಪಾಯಿ ನಿನ್ನ ಹೊಟ್ಟೆ ಒಂದೇ ಅವ್ನು ತುಂಬುತ್ತದ, ಇನ್ನೊಬ್ರು ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳ್ತಾರೆ ಸರ್ ಮನೇಲಿ.
0: ಈಗ ದೇವಸೂಗೂರು ಅಂತ ಮತ್ತೆ ಶಕ್ತಿನಗರದಂತ ಪ್ರದೇಶದಲ್ಲಿ ಹೈಫೈ ಜಾಬ್ಗಳಿರುವಂಥದ್ದು, ಇಲ್ಲೇ KPC ಅದ, ಇಲ್ಲೇ RTPS ಅದ, YTPS ಅದ, ಮತ್ತು ಬೇರೆ ಬೇರೆ ಕಂಪ್ನಿಗಳದಾವ, ಅವರೆಲ್ಲ ಸೂಟು ಬೂಟ್ ಹಾಕ್ಯಂಡ್ ಬರೋದು ನೋಡಿದ್ರೆ ಅವ್ರು ದುಡಿಯುವಂಥ ದುಡಿತಕ್ಕೂ ನಾನು ದುಡಿಯುವಂಥ ದುಡಿತಕ್ಕೂ ಸ್ವಲ್ಪ ಕಡಿಮೆ ಇದೆ ಸರ್, ನಮಗೆ ಸ್ವಲ್ಪ ಅಷ್ಟಾಗೋದಿಲ್ಲ, ನಾನು ಯಾವುದಾದ್ರೂ ಇನ್ನೂ ಸ್ವಲ್ಪ ಜಾಸ್ತಿ ಓದಿದ್ರೆ ನಾನು ಹೋಗ್ತಿದ್ದೇನೋ ಅಲ್ಲಿ ನೌಕರಿ ಮಾಡೋಕೆ ಅಂತ ಅನಿಸಿದ್ದೀಯಾ?
1: ಹೋಗಿದೆ ಇದೆ ಸರ್. ಅಂದರೆ ನಾವು ತಾತನ ಕಾಲದಾಗಿದೆ ಇದೇ ಬಂದಿದ್ದಲ್ಲ, ಇದೇ ಮಾಡ್ತಾ ಇದ್ವಿ. ಹೋಗ್ಬೋದು ಜಾಬ್ ಏನು, ಯಾಕಂದ್ರೆ ಕಸಬು ಇದೆ ಅದಲ್ಲ, ಅಂತ ಪರಿ ನಾಲೆಜ್ ಗುಣ ಇಲ್ಲ. ಓದಿದ್ರೆ ಅಂದ್ರೆ ಮೀಡಿಯಂ ಅಷ್ಟೇ, 10ನೇ ಕ್ಲಾಸ್ ತನ ಹೆಂಗೆ ಬೇಕು. ಯಾಕಂದ್ರೆ ಕಾಲ್ ಟೈಮಿಗೆ ನಾವು ಶಾಲೆ ಅಂದ್ರೆ ಶಾಲೆನೇ ಓದಿಲ್ಲ ಸರ್, ಜಾತ್ರೆ ಅವೆಲ್ಲ ಮಾಡಿದ್ವಿ. ಅಂದ್ರೆ ಸ್ಕೂಲ್ ಮ್ಯಾಗೆ ಹೋಗಿದ್ವಿ, ಒಂದು ವಾರ ಸ್ಕೂಲ್ ಬಿಡೋದು, ಹಂಗೆ ಜಾತ್ರೆ ಮಾಡ್ಕೊಂತ ಇರೋದೇ ಮಾಡಿವು. ಈಗೇನು ಅನ್ಸಂಗಿಲ್ಲ, ಹಂಗೆ ಓದಿದ್ದು ಪೂರ ನಾಲೆಜ್ ಎಲ್ಲ ಇರ್ಲಿ ಬಿಡು, ನಮ್ದೇನು ಇದು ಕಸಬಾದೆಲ್ಲ ಮಾಡ್ಕೊಂಡು ಹೋದ್ರೆ ಆಯ್ತಂತಂದು ಬಿಟ್ರೆ ಇನ್ನೊಬ್ರ ತಾಕ ಯಾಕ ಅವ್ರು ಕೂಡ ರೊಕ್ಕ ಸಲಗೆ ಕುಂದಿರ್ಬೇಕು, ಕಾಯ್ಬೇಕು, ಮತ್ತೆ ಯಾವ್ದಾನ ಊರಿಗೆ ಹೋಗ್ಬೇಕಂತಂದ್ರೆ ಆಗೋದಿಲ್ಲ ಅಂತಂದು ಬಿಟ್ಟಿವಿ ಸರ್.
0: ದೋಸ್ತರೆಲ್ಲ ಒಂದು ಟೂರ್ ಹೋಗ್ತಿರ್ತಾರ ಅಥವಾ ಯಾವುದೋ ಒಂದು ಪ್ರದೇಶ ನೋಡಕ್ ಹೋಗ್ತಿರ್ತಾರ, ಮೌನೇಶ್ ಯಾವತ್ತಾದ್ರೂ ಹೋಗ್ಬೇಕು ಅಂತ ಅನಿಸಿದಾಗ ಹೆಂಗೆ ಮ್ಯಾನೇಜ್ ಮಾಡ್ತೀರಿ?
1: ಅಣ್ಣವ್ರಿಗೆ ಹೇಳ್ತೀವಿ ಸರ್, ಒಂದ್ ವೇಳೆ ಏನನ ವ್ಯಾಪಾರ ಇದ್ವು ಅಂದ್ಕೋ ಬೇಡ ಅಂತ ಹೇಳ್ತೀನಿ ಸರ್. ಫ್ರೆಂಡ್ಶಿಪ್ಗೆ ಹೇಳಿದ್ರಗಣ ತಡೆದ್ರೆ ತಡಿತಾರೆ ಸರ್ ಕಾಲ್ ಟೈಮಿಗೆ, ಯಾಕಂದ್ರೆ ಎಲ್ಲರೂ ಸೇರಿ ಹೋಗ್ಬೇಕಂಬದೇ ಇರ್ತದೆ ಸರ್. ಒಬ್ಬರಿಲ್ಲ ಅಂತಂದ್ರೆ ಹಿಂದಕ್ಕಾಗಿ ಬಿಡ್ತಾರೆ ಸರ್. ಏನೋ ಏನೋ ಅಮೌಂಟ್ ಇಲ್ಲ ಅಂತಂದ್ರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೀವಿ ಸರ್. ಹಂಗೇನಿಲ್ಲ ಸರ್, ಫ್ರೆಂಡ್ಶಿಪ್ ಅಂದ್ಮೇಲೆ ಓಸ್ ಮಂದಿ ಕೂಡ ಹೋಗ್ತೀವಿ ಸರ್.
0: ಈಗ ನಿಮ್ಮೆಲ್ಲ ಫ್ರೆಂಡ್ಸ್ ಏನು ಹೇಳ್ತಾರೆ, ಮೌನೇಶ್ ನಿಂದೇ ಗುಣ ಆದಪ್ಪ, ನಾನು ನಮ್ದು ಅಷ್ಟಕ್ಕೆ ಅಷ್ಟಕ್ಕೆ ಆದ ವ್ಯಾಪಾರ, ನೀನೇ ಪರವಿಲ್ಲ ಮಾಡ್ತಿದ್ದಿ ಅಂತ ಅಂತಾರೋ, ಅಥವಾ ಇಲ್ಲ ಮೌನೇಶ್ ಬೇರೆದ ಯಾವ್ದಾದ್ರು ಮಾಡಮ್ಮು, ಅಥವಾ ಯಾವ್ದಾದ್ರು ಎಲ್ಲಿಗಾದ್ರೆ ನೀನು ಎಲ್ಲರನ್ನು ಕರೆದ್ರೆ ಬರಂಗಿಲ್ಲಪ್ಪ ನೀನು ಅಂತ ಅಂತಾರೋ, ಹೆಂಗೆ
1: ಕರೆದ್ರೆ ಬರಂಗಿಲ್ಲ ಅಂತಾರೆ ಸರ್? ಅಂದ್ರೆ ಅವರಿಗೆ ತಿಳ್ಕೊಂತಾರೆ ಸರ್, ಬಿಸ್ನೆಸ್ ಮಾಡೋರಾದ್ರೆ ತಿಳ್ಕೊಂತಾರೆ, ಏ ನಂದು ಗುಣ ಇದೆ ಅದೆಲ್ಲ ಗೊತ್ತಾಗ್ತದೆ ಅಂತ ಅನ್ಕೊಂತಾರೆ ಸರ್. ಏನೇ ಈಗ ಜಾಬ್ ಅವೆಲ್ಲ ಮಾಡ್ತಾರಲ್ಲ, ನಿಮಗಾದ್ರೆ ಟೈಮ್ ಇರ್ತದೆ ಇಷ್ಟಂದು ಮನೆಗೆ ಬಂದು ಒಂದು ತಾಸು ಮಕ್ಕೊಂಡು ರೆಸ್ಟ್ ತಿರುಗಾಡ್ಬೋದು, ಆದ್ರೆ ಬಿಸ್ನೆಸ್ ಮಾಡೋರಿಗೆ ರೆಸ್ಟ್ ಅಂಬೋದು ಇರೋದಿಲ್ಲ.
0: ಯಾವತ್ತಾದ್ರೂ ಫೀಲ್ ಆಗಿದ್ದೀಯಾ ನನಗೆ ರೆಸ್ಟ್ ಇಲ್ಲಪ್ಪ ನಾನು ರೆಸ್ಟ್ ಆಗೋದಿಲ್ಲ ಅಂತ?
1: ಆಗುತ್ತೆ ಸರ್, ಯಾಕಂದ್ರೆ ಮುಂಜಾನೆ ರಾತ್ರಿ ನಿದ್ದೆ ಮಾಡಿದ್ರೆ ಆನಂದ ಸರ್, ಆಯ್ತು ನಿದ್ದೆ ಮಾಡಿದ್ರೆ ಸರಿ ಸರ್, ಅದೇ ಆನಂದ ನಮಗೆ. ತಿರುಗಾಡ್ಬೇಕು ಅವೆಲ್ಲ ಅಂಬಕ್ಕೇನಿಲ್ಲ ಸರ್, ಯಾಕಂದ್ರೆ ಇಲ್ಲಿ ಅಂಗಡಿ ಮ್ಯಾಗ ಕುಂತ್ರೆ ನಾನು ರೊಕ್ಕ ನೋಡ್ತೀನಿ ಸರ್, ಅಂಗಡಿ ಮ್ಯಾಗ ಕುಂತಿಲ್ಲ ಅಂತಂದ್ರೆ ರೊಕ್ಕ ನೋಡೋದಿಲ್ಲ. ಮತ್ತೆ ಫ್ರೆಂಡ್ಸಿಂದ ಮತ್ತೆ ಹಿಂದಕ್ಕೆ ಹುಡುಗರು ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ, ಮತ್ತೆ ಅವರಿಂದ ಹೋಗಿ ಬ್ಯಾಡ್ ಬ್ಯಾಡ್ ಮಾತು ಅವೆಲ್ಲ ಇದಾಗಲ್ಲ ಸರ್. ಅದಕ್ಕೆ ನಮ್ಮ ಬಿಸ್ನೆಸ್ ಏನು ನಾವೇನು ನಮ್ಮ ಪ್ರಕೃತಿ ಮನೆ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತೀವಿ.
0: ಯಾವತ್ತಾದರೂ ಇಲ್ಲ ಸರ್ ಇಂಥ ಪ್ರದೇಶಕ್ಕೆ ಹೋದಾಗ ನಮ್ಗೆ ಲಾಸ್ ಆಯಿತು ಸರ್ ಅಂತ ಅನ್ನುವಂಥದ್ದು ಇದೆಯಾ ಯಾವಾಗಾದರೂ?
1: ಲಾಕ್ಡೌನ್ ಬಿದ್ದಾಗ ಸ್ವಲ್ಪ ಲಾಸ್ ಆಗಿತ್ತು ಸರ್, ಹಂಗೆ ಇದು ಬಿಸ್ನೆಸ್ ಮಾಡ್ಕೊಂತ ಹೋಲ್ಸೇಲ್ ಹಾಕ್ಯಂತೀವಿ ಎಲ್ರಿ ಬಿತ್ತಿ ಎಲ್ಲ ಇದಾಗುತ್ತೆ, ಏನು ಆಗಿಲ್ಲ ಸ್ವಲ್ಪ. ಹಾಂ, ಭಾಳ ತ್ರಾಸ ಆಯ್ತು, ಸಾಲ ತೊಗೊಂಬಂದು ಆಗ್ಬೇಕಾಗತ್ತೆ ಮಾಲು, ಒಂದೊಂದು ಟೈಮ್ ಎದುರಾಗತ್ತಿರ್ತವ, ಬಡ್ಡಿಗೂ ಕೊಡೋಷ್ಟು ರೊಕ್ಕ ಇರೋದಿಲ್ಲ, ಅವರಿಗೆ ಒಂದು 2 ದಿನ ನಾಳೆ ನಾಡ್ದ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇದೆ ಸರ್ ನಮ್ಮ ಹತ್ರ. ಈಗ ಆರಾಮು ಸ್ವಲ್ಪ ಸಾಲಾಗಿಲ್ಲ ಏನಿಲ್ಲ, ಎಲ್ಲರೂ ಮದುವೆ ಆಗಿದೆ ಸರ್, ಅಂಗಡಿ ಮಾಡಿದ್ವಿ ಆಗಿದೆ ಸ್ವಲ್ಪ ಕಮ್ಮಿ ಇದೆ ಸರ್, ಪರವಾಗಿಲ್ಲ. ಈಗ
0: ಸುಮ್ಮನೆ ಖಾಲಿ ಕೂತ್ಕೊಂಡು ಹರಟೆ ಹೊಡಿತಿರ್ತಾರೆ, ಖಾಲಿ ಕೂತ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ, ಖಾಲಿ ಕೂತ್ಕೊಂಡು ಏ ನಾನು ಆ ಕೆಲಸ ಮಾಡಂಗಿಲ್ಲ ಈ ಕೆಲಸ ಮಾಡಿ ನಾನು ಓದೀನಿ ಅಂತಿರ್ತಾರೆ, ಅಥವಾ ಓದದೆ ಇದ್ರೂ ಕೂಡ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತಿರ್ತಾರೆ, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಅವ್ರ ತಂದೆ ತಾಯಿ

0: ಹೇಳ್ತಾರ, ಅವ್ರು ಕೇಳಲ್ಲ ಅಂತಂದ್ರೆ ಅವರು ಮುಂದಕ್ಕೆ ಅವ್ರು ಅನುಭವಿಸ್ತಾರೆ, ನಾವೇನು ಮಾಡೋಕೆ ಆಗೋದಿಲ್ಲ ಸರ್. ಯಾಕಂದರೆ ಈಗ ದುಡಿದ್ರೇ ಮುಂದಕ್ಕೆ ಫಲ ಸಿಗೋದು ಸರ್. ಹೀಗೆ ದುಡ್ದಿಲ್ಲ ಅಂದರೆ ವಯಸ್ಸಾದ್ಮೇಲೆ ಅವರಿಗೆ ಇದು ಕಷ್ಟ ಆಗುತ್ತೆ ಸರ್. ವಯಸ್ಸಾದ್ಮೇಲೆ ದುಡಿಬೇಕಾಗತ್ತೆ. ಈಗಿದ ದುಡ್ಕೊಂತ ಹೋದ್ರೆ ಚೆನ್ನಾಗಿ ಅನಿಸ್ತ.
1: ಚೆನ್ನಾಗಿ ಅನಿಸ್ತಾ ಈ ಅಂಗಡಿ ಇಡಲಿಕ್ಕೆ ಇಂತಿಷ್ಟು ಸಾಲ ಅಂತ ಮಾಡಿದ್ದು ಅಥವಾ ಬ್ಯಾಂಕ್ ಲೋನ್ ಅಂತ ತಗೊಂಡಿದ್ದು ಅಥವಾ ಬೇರೆ ಖಾಸಗಿಯಾಗಿ ಬಡ್ಡಿ ತಗೊಂಡಿದ್ದು ಅಪ್ಪ ತಗೊಂಡಿದ್ದು ನೀವು ತೀರಿಸಿದ್ದು ಆ ಥರ ಇದೆಯಾ?
0: ಅಪ್ಪ ಅವೆಲ್ಲ ಈಗೇನಿಲ್ಲರಿ, ಮ್ಯಾನೇಜ್ ಮಾಡ್ತಾರೆ, ಅವರೇ ಮಾಡಿದ್ದಾರೆ. ಈಗ ಇನ್ನೂ ಇದುವರೆಗೆ ಆಯಿತು, ಅವ್ರಿಗೆ ಕೈಮೆಗೆ ಇರೋದು. ನಾ ಐದು ಅಂಗಡಿ ಅವಂತಂದ್ರು ಅವ್ರ ಕೈಮೆಗೆ ಇರೋದು.
1: ಟೋಟಲ್ 5 ಅಂಗಡಿ
0: ಹ್ಞೂ, ಒಬ್ಬೊಬ್ರು ಹ್ಞೂ 5 ಅಂಗಡಿ ಇದೆ. ಆ ಅಣ್ಣವರು
1: ಇದೇ ಪೂಜೆ ಸಾಮಗ್ರಿ 5 ಅಂಗಡಿ ಇದಾವ?
0: ಹಾಂ, ಇದೇ ಅಂಗಡಿ. ಕಾಲ್ ಟೈಮಾಗೂ ಅಲ್ಲಿ 2 ಅಂಗಡಿ ಇರ್ತಾವ್ರಿ. ಇಲ್ಲಿ ಜಾತ್ರೆಗೆ ಒಂದೊಂದು ಇರ್ತಾವ, ಅಲ್ಲಿ ಅಪ್ಪರು ಅಣ್ಣವರು ಅಲ್ಲಿ ಇರ್ತಾರೆ. ಒಂದು
1: ಈಗ ಒಟ್ಟು ರಾಯಚೂರಾಗ ಒಂದು ಮತ್ತೆ ದೇವಸೂಗರಾಗ 2 ಇದಾವ, ಎಷ್ಟು ಇದಾವ?
0: ದೇಸರಾಗ 2 ಇದೆ ಸರ್. ಅಲ್ಲಿ ಕಾಲ್ ಟೈಮಿಗಾದ್ರೆ ಅಲ್ಲಿ ಬಂಗಿಗುಂಟಕ್ಕೆ ಪೂಜೆ ಅಂಗಡಿ ಇದೆ ಸರ್.
1: ಒಂದೊಂದು ಬಾರಿ ನೀವು ಅಲ್ಲಿ ಆ ಅಂಗಡಿಯಲ್ಲಿ ನೀವು ಈ ಅಂಗಡಿಯಲ್ಲಿ ಅವರು ಬರುವಂತದ್ದುಂಟ ಅಥವಾ ಇಲ್ಲ ಇದೇ ಅಂಗಡಿ ನೀನೇ ಬರಬೇಕು ಅದ ಅಂಗಡಿಗೆ ಅವ್ರ ಅಣ್ಣ ಹೋಗ್ಬೇಕು ಅಂತ ಆ ಥರ ಇದೆಯಾ ಹಂಗೆ?
0: ಆ ಥರ ಏನಿಲ್ಲ ಸರ್, ಯಾರಾದರೂ ಮಾಡ್ಬೋದು. ಯಾಕಂದರೆ ಒಂದೇ ಇನ್ನ ಇದೆ, ಕಡೆ ಕಡೆಗೆ ಇದು ಮಾಡಿಲ್ಲ. ಯಾಕಂದರೆ ದೊಡ್ಡ ಇದು ಹೊಲ ಇಲ್ಲ, ಮನೆ ಇಲ್ಲ, ಇದೇ ದಂಧೆ ಮಾಡಿ ಇದೇ ಕುಂದಿರ್ಬೇಕಲ್ರಿ ಸರ್. ಸುಮ್ಮನೆ ಮಾಡ್ತಾರೆ, ಯಾರ ಪಾಡಿಗೆ ಅವ್ರು ಮಾಡ್ಕೊಂಡು ಬಿಟ್ಬಿಡ್ತಾರೆ. ಹೊಲ ಮನೆ ಇದ್ರೆ ಏನಾದರೆ ಅದು ಬೇಕು ಇದು ಬೇಕು ಕಡೆಕ್ ಮಾಡು ಅಂತಾರೆ ಸರ್. ಇದು ಹೊಲ ಮನೆ ಅಲ್ಲ ಸರ್, ಅಂಗಡಿ ಅಂತಂದು ತಾವೇ ಮಾಡ್ಕೊಂಡ್ಬಿಡ್ತಾರೆ. ಏನು ತಗೊಂಡ್ರೆ 1 ಲಕ್ಷ ಸಾಲ ಮಾಡ್ಕೇಶ್ ಮತ್ತೆ ಮಾಡಿದ್ರೆ ಮಾಡ್ಬೋದು ಸರ್ ಅಂಗಡಿ.
1: ಮಾಲ್ ಮೇಲೆ ಮಾಡ್ಬೇಕು,
0: ಹಾಂ, ಮಾಲಿನ ಮ್ಯಾಗೆ ಮಾಡ್ಬೇಕು. ಬೇರೆ ದಂತಂತ್ರ ಹೋಗೋದಿಲ್ಲ, ಬೇರೆ ಜಾಬ್ ಅಂತೂ ಸಿಗೋದಿಲ್ಲ. ಯಾಕಂದ್ರೆ ಓದ್ಲಾರ್ದವ್ರೆ ನಮ್ಮ ಮನೆಗೆ ಇರೋದು, ಬೇರೆ ಕೆಲಸನೂ ಹೋಗೋದಿಲ್ಲ. ಯಾಕಂದ್ರೆ 1 ತಿಂಗಳು ಹೋಗ್ಯಾರ ಅಂತಂದ್ರು ಇವ್ರ ಕಾಯಾಗ ಆಗಲ್ಲ ಅಂತಂದ ಕೇಶ್ ಮತ್ತೆ ಸಪ್ರೇಟ್ ಬಂದ ಕೇಶ್ ಅಂಗಡಿ ಮಾಡಿದವರೇ ಇದ್ದಾರೆ.
1: ಈ ಪೂಜಾ ಸಾಮಗ್ರಿ ಅಂಗಡಿ ನಮ್ಮನ್ನ ಕೈ ಹಿಡಿದಿದೆ ಸರ್, ನಾವು ಬದುಕು ಕಟ್ಕೊಳ್ಳಿಕ್ಕೆ, ನಾವು ಬದುಕು ಇದ್ರ ಮೇಲೆ ಕಟ್ಕೊಳ್ತೀವಿ, ಬದುಕಬಹುದು ಅಂತ ಅನಿಸುತ್ತಾ?
0: ಬದುಕ್ಬೋದು ಸರ್, ಹಂಗೇನಿಲ್ಲ. ನಮ್ಮ ತಾತನವ್ರ ಕಾಲದಾಗೆ ಬಂದಿದೆಯಲ್ಲ, ಬದುಕಿದ್ವಿ ನಾವು. ಇದ್ರ ಮ್ಯಾಗೆ 7 ಮಂದಿ ಮಕ್ಕಳು ಇದ್ದೇವೆ, ನಾವು ಇದ್ರಾಗೆ ಬೆಳೆದಿದ್ವಿ ರೀ.
1: ಮನೆಗಿನೇ ಸ್ವಂತ ಇದೇ ಇದೇ ವ್ಯಾಪಾರದ ಮೇಲೆ ಮಾಡಿ ಮನೆಗಿನೇ ಮಾಡ್ಕೊಂಡು ಹೋದಾರ ಇದೆಯಾ?
0: ಮನೆ ಏನು ಇದುವರೆಗೆ ಐತಿ ಇನ್ನ ಇಲ್ಲ ಸರ್, ಜಾಗ ಇದೆ ಸರ್. ಅವಾಗ ತಗೊಂಡಿದ್ದೆ, ಇನ್ನ 10 ವರ್ಷದಿಂದ ತಗೊಂಡಿರೋದು. ಅದ ಕಡಿಮೆ ರೇಟಿಗೆ
1: ಈಗ
0: ತಗೊಂಡಿರೋದು.
1: ಪ್ಲಾನ್ ಇದೆಯಾ ಮನೇಲಿ?
0: ಇದೆ ಸರ್, ಇನ್ನ ಇಬ್ರು ಇದ್ದೀವಲ್ಲ ಸರ್, ಇನ್ನ ಮ್ಯಾರೇಜ್ ಆಗೋದು. ಅದಕ್ಕೆ ಸ್ವಲ್ಪ ತಡ ಮಾಡಕ್ ಕುಂತೀವಿ ಸರ್. ಯಾಕಂದ್ರೆ ಸಾಲ ಮಾಡಿ ಮತ್ತೆ ಯಾವಾಗಿದ ತೀರ್ಕೊಂಬರೋದಕ್ಕೆ ಇದಾಗಿದೆ ಸರ್. ಮತ್ತೆ ಯಾಕೆ ಸಾಲ ಮಾಡೋದು, ಇದ್ದದ್ರಾಗ ನಿಧಾನ ನೋಡಮ್ ಅಂತಂದು ಬಿಟ್ಟಿವಿ ಸರ್.
1: ಒಟ್ಟಾರೆ ಜೀವನ ನಿಮ್ಗೆ ಈ ಪೂಜಾ ಸಾಮಗ್ರಿ ಅಂಗಡಿ ಮಾರೋದ್ರಿಂದ ತೃಪ್ತಿ ಇದೆಯಾ?
0: ತೃಪ್ತಿ ಇದೆ ಸರ್. ಯಾಕಂದ್ರೆ ಏನ್ ಬೇಕಾದ್ರೂ ತಗೋಬೇಕಂತಂದ್ರು ಹಿಂದಕ್ಕೆ ಮುಂದಕ್ಕೆ ಏನ್ ನೋಡಂಗಿಲ್ರಿ. ಯಾಕಂದ್ರೆ ದುಡಿತೀವಿ ತಗೊಂತೀವಿ ಎಂಬ ತಾಕತ್ ಇರ್ತದ್ರಿ. ಜಾಬ್ ಆದ್ರೆ ಅವ್ರು ಕೊಡತನ ಸಂಬಳ, ಮತ್ತೆ ಅವರು ಮತ್ತೆ ಅವು ಕಡಿಮೆಗೆ ನಾನು ತಗೊಂಡ್ರೆ ಅವ್ರು ಮರುದಿನ ಬಂದು ಸಾಲ ಕೇಳೋದು ಅವೆಲ್ಲ ಇರ್ತದೆ. ಇದಾದ್ರೆ ರೊಕ್ಕ ಕೊಟ್ಟು ತಗೊಂಬಿಡೋದು ಕಡಮುಡಿ ಇರ್ತದೆ ಸರ್. ಸೀದಾ ಕ್ಯಾಶ್ ಕೊಟ್ಟೆ ತಗೊಂಡ್ಬಂದ್ ಬಿಡೋದು. ಅವಾದ್ರೆ ಮತ್ತೆ ಕಾಡು ಅವು ಜಾಬ್ ಇದ್ದವ್ರಿಗೆ ಆದ್ರೆ ನಡೀತದೆ ಸರ್.
1: ಒಳ್ಳೇದು ಮೌನೇಶ್, ನಿಮ್ಮಂತ ಯುವಕರು ಸ್ವಯಂ ಉದ್ಯೋಗ ಮಾಡಬೇಕು. ಈ ನಾವು ತಂದೆ ತಾಯಿ ತಾತನವರು ಮಾಡಿ ಬಂದಂತ ವೃತ್ತಿಯನ್ನ ಮುಂದುವರೆಸ್ಕೊಂಡು ಅದರಲ್ಲಿ ಒಂದಷ್ಟು ಹೊಸತು ಮಾಡ್ಕೊಂತ. ಹಿಂದೆ ತಂದೆ ತಾಯಿ ತಾತನವರು ಯುವತಿ ಕುಂಕುಮ ಅಷ್ಟೇ ಮಾರಿರ್ತಾರೆ. ಈಗ ನೀವು ಫೋಟೋ ಇಟ್ಟಿದ್ದೀರಿ, ದೇವ್ರ ಫೋಟೋಗಳಿದ್ದಾವೆ, ಗಂಧ ಇದೆ, ಆಮೇಲೆ ಲೋಭಾನ ಇದೆ, ಊದಿನ ಕಡ್ಡಿ ಮಾರ್ತೀರಿ, ದಾರಗಳು ಮಾರ್ತೀರಿ, ಎಲ್ಲವನ್ನ ಮಾರಾಟ ಮಾಡುವಂಥದ್ದು. ನನಗೆ ಇನ್ನೊಂದು ಖುಷಿ ಏನಾಯಿತು ಅಂತಂದರೆ ಎಲ್ಲ ಅಣ್ಣ ತಮ್ಮರು ಒಂದೇ ಕಡಿದ್ದೀರಿ, ಅಪ್ಪನ ಅಡಿಯಲ್ಲಿ ನೀವೆಲ್ಲ ನಡೀತಿದ್ದೀರಲ್ಲ. ನಿಮ್ಮಂಥ ಯುವಕರ ಮನಸ್ಸುಗಳು ಮತ್ತು ನಿಮ್ಮಂಥ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಬೇಕು. ಅಂದಾಗ ಮಾತ್ರ ಒಗ್ಗಟ್ಟಿನಿಂದ ದುಡಿದಾಗ ಮಾತ್ರ ಆರ್ಥಿಕವಾಗಿ ಕೂಡ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಎಷ್ಟೇ ಸಾಲ ಇದ್ದರೂ ತೀರಿಸ್ತೀವಿ ಅನ್ನುವಂಥ ಧೈರ್ಯ ಬರ್ತದೆ, ಧೈರ್ಯ ಬರ್ತದೆ. ಮತ್ತು ಮನೆ ಕಟ್ಟಿಲ್ಲ ಅಂತ ಫೀಲ್ ಅಲ್ಲ, ಜಾಗ ಇದೆ, ಮನೆ ಇನ್ನೊಂದು ಮನೆ ದೊಡ್ಡದಾಗಿ ಕಟ್ಬೋದು ಎಲ್ಲರೂ ಸೇರಿ ದುಡಿದ್ರೆ. ಈ ಥರದ ಮನೋಭಾವನೆ ಇರುವಂಥ ಯುವಕರ ಸಂಖ್ಯೆ, ಈ ಥರದ ಕುಟುಂಬಗಳು ಜಾಸ್ತಿ ಆಗಬೇಕು ಅಂತ ನನಗೆ ಅನಿಸ್ತದೆ. ತುಂಬ ಖುಷಿಯಾಯಿತು ನಿಮ್ಮ ಪೂಜಾ ಸಾಮಗ್ರಿ ವ್ಯಾಪಾರವನ್ನು ನೋಡಿ. ನಾನು ದೇವಸೂಗುರು ದೇವಸ್ಥಾನದ ಮುಂದಿನ ಪೂಜಾ ಸಾಮಗ್ರಿ ಅಂಗಡಿ ಇಟ್ಕೊಂಡಿದ್ದೀರಿ, ನಿಮಗೆ ಆ ಸೂಗ್ರೇಶ್ವರ ಒಳ್ಳೆಯದನ್ನು ಮಾಡಲಿ, ಮತ್ತು ದುಡಿಮೆಗೆ ತಕ್ಕ ಪ್ರತಿಫಲ ನಿಮಗೆ ಸಿಗಲಿ, ಭಗವಂತ ಆ ಥರದ ಶಕ್ತಿ ಮತ್ತು ಒಳ್ಳೆಯ ಗುಣವನ್ನು ನಿಮಗೆ ಕೊಡಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ನಮ್ಮ ಆಕಾಶವಾಣಿ ಕೂಡ ನಿಮಗೆ ಒಳ್ಳೆಯದನ್ನು ಬಯಸ್ತದೆ. ಇಷ್ಟೊತ್ತು ನಿಮ್ಮ ಅನುಭವ ಜೊತೆಗೆ ನಿಮ್ಮ ವೃತ್ತಿಯ ಬಗ್ಗೆ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
3: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
2: ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು.
3: ಸಂದರ್ಶಕರು ವೆಂಕಟೇಶ್ ಹೂಗಾರ್.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
3: ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು.

ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು

0: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51 7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0858322-2958 ಅಥವಾ 0858322-0032. ಕೇಳಿ ನೇರ ಫೋನಿನ್ ಕಾರ್ಯಕ್ರಮ ಇಂದು 6:51-7:34.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364-0997. ವೆಬ್ಸೈಟ್ gmu.ac.in.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
4: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
4: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
0: ನಿಮ್ಮ
5: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
6: ಇದುವರೆಗೆ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:00. ನಿಲಯದಿಂದ ಇನ್ನು ಮುಂದೆ ಮತ್ತು ನಾಳೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳು, 6:15 ಪ್ರಾಯೋಜಿತ ಕಾರ್ಯಕ್ರಮ. ಸೇವಾ ಚಟುವಟಿಕೆಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪುರ ಶ್ರೀಮಠ ಕೆರೆಗುಡು ತಿಪ್ಪಟೂರು. 6:20 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಕೂಕನೂರು ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್, ಮೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮ. ಭಾಗವಹಿಸುವವರು ತಳಿ ತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ, ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್, ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್. ಪ್ರಸ್ತುತಿ ಅಮರೇಶ್ ಆಶಿಹಾಳ್. 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ದಡೇಸಾಬ್ ನಾಯಕ್ ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 8:45 ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲು.

ಪ್ರಮುಖ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ನಾಗಲಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಕೇಳಿಬರಲಿವೆ. ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:05 ಇಂಗ್ಲಿಷ್ನಲ್ಲಿ ವಾರ್ತೆ, 6:30 ಚಿಂತನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ, 6:35 ಪ್ರಾಯೋಜಿತ ಕಾರ್ಯಕ್ರಮ ಕೆರೆಗುಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪಟ ಶ್ರೀಮಠ ಕೆರೆಗುಡು ತಿಪ್ಪಟೂರು. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಮೇವಿನ ಬೆಂಚಿ. ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:05 ಪ್ರದೇಶ ಸಮಾಚಾರ, 7:20 ಭಾವಗೀತೆಗಳು, 7:35 ಕನ್ನಡದಲ್ಲಿ ವಾರ್ತೆ, 7:45 ಚಿತ್ರಗೀತೆಗಳು, 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್, 8:30 ಬಕ್ರೀದ್ ಕುರಿತು ಭಕ್ತಿಗೀತೆಗಳು ನಬಿಬೇಗ್ ಮತ್ತು ಸಂಗಡಿಗರಿಂದ, 9:00 ಪ್ರಕಟಣೆಗಳು, 9:05 ವಚನ ಗಾಯನ, 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಹನ್ನೆರಡು ಗಂಟೆಗೆ ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಕ್ರೀದ್ ಅಥವಾ ಈದ್ ಉಲ್ ಅಜ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮೋಯಲ್ಲಿ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಪಿಎಂ ಜಗದೀಶ್, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಹೇಶ್ ಹೆಚ್ಎಂ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೆ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಗಾಯಕರ ಜೊತೆ ಬದುಕಿನ ಕಥೆ. ಭಾಗವಹಿಸುವವರು ರಾಯಚೂರಿನ ಸತ್ಯವತಿ ದೇಶಪಾಂಡೆ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಮೇವಿನ ಬೆಂಚಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಸೇವಾ ಚಟುವಟಿಕೆಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪುರ ಶ್ರೀಮಠ ಕೆರೆಗುಡಿ ತಿಪ್ಪಟೂರು. 6:21 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. 7:20 ಜನಪದ ಸಂಗೀತ, ಹವಲ್ಕಟ್ಟಿ ಗ್ರಾಮದ ಧವಲ್ಸ ಬತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45 ಕನ್ನಡ ನ್ಯೂಸ್. 8:30 ಜನಪದ ಸಂಗೀತ, ಬಸಪ್ಪ ಎಗ್ಗಡದಿನಿ ಮತ್ತು ಸಂಗಡಿಗರಿಂದ ಹಲವು ವಾದ್ಯಗಳೊಂದಿಗೆ ಜನಪದ ಗೀತೆಗಳು. 9:15 ಭಾವಗೀತೆಗಳು, 9:30 ಕೀರ್ತನ, ಶಿವಶರಣೆ ಮುಳಗೆ ಮಾರಯ್ಯ ಶಿವರಾಜ್ ಶಾಸ್ತ್ರಿ ರಾಂಪುರ ಅವರಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ. 10:30 ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮತ್ತು ನಾಳೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: This is Akashwani, the news read by Valsa Williams. The Cabinet Committee on Economic Affairs, CCEA, today approved the continuation of the scheme to modernize the public distribution system, PDS, including ration support, dealer support and technology upgrades till March 2031. The umbrella scheme, called Scheme for Assistance in Ration Transport and Handling Income with Automation and PDS, Sarthak PDS, has been cleared in the 16th Finance Commission Cycle Award period with an outlay of 25,530 crore rupees as central share. Briefing media in New Delhi, Information and Broadcasting Minister Ashwini Vaishnav said the scheme will provide assistance to state agencies for intrastate movement of food grains, support fair price shops and help in modernization of public distribution system.
1: इस प्रोग्राम में तीन बड़े सुधार आज अप्रूव हुए हैं.
2: Three major reforms have been introduced in this program today. First, the government will support the transportation cost incurred in moving food grains from large FCI warehouses in the states to fair price shops across different districts and divisions. Second, there was a need to increase the remuneration of fair price shop dealers, and a decision has been taken in this regard as well. Third, efforts will be made to modernize the public distribution system through the use of technology.
1: Public distribution system ko hum kaise modernize kar sakte.
0: The minister said the scheme will work towards fulfilling the government's commitment to 81.35 crore persons covered under the National Food Security Act. He said the scheme is not a replacement of the existing PDS scheme. Home Minister Amit Shah has hailed the approval of Sarthak PDS Phase 2 by the Union Cabinet. The Supreme Court today upheld the legality of the Special Intensive Revision SIR of electoral rolls being conducted by the Election Commission of India, ECI. The court held that the Election Commission has the power to conduct SIR under Article 324 of the Representation of the People Act, 1950. It observed that SIR advances the constitutional imperative of free and fair elections. The top court pronounced the judgment in the writ petitions which challenged the notification issued by the ECI in June last year to conduct SIR in Bihar. Hearing another case, the Apex Court today said the ongoing trial related to the 2023 violence in Manipur needs to be expedited and sought a status report from the authorities. A bench comprising Chief Justice of India Surya Kant and Justice Joymalia Bagchi noted that according to an SIT report, charge sheets had been filed in 207 cases against more than 400 accused persons. In another case, the Supreme Court today agreed to examine a plea challenging a CBSE policy mandating the study of three languages, including at least two native Indian languages, for Class 9 students. The Apex Court issued notices to the Centre, CBSE and the NCERT and sought their replies within 2 weeks. President Draupadi Murmu today said development of the Northeast is vital for the country's overall progress. Addressing the convocation ceremony of the Sikkim University in Gangtok, the president urged students to contribute to nation building through innovation, ideas and mutual trust. Earlier in the day, President Murmu flagged off a women-centric public transport service titled Pink City Rana Amadidi Bahini Bus Seva in Gangtok. Prime Minister Narendra Modi has urged citizens across the country to take all possible precautions amid soaring temperatures being witnessed in different parts of the country. In a social media post, Mr. Modi advised people to keep themselves hydrated, avoid stepping out during peak afternoon hours, carry water when stepping out of the home, and extend help to others by offering them water during the harsh weather conditions. In Singapore Open Badminton, Indian shuttler H.S. Pranoy stunned fifth-ranked Jonathan Christie of Indonesia in the first round of men's singles today. However, in another round of 32 match, Kidambi Srikanth lost to Singapore's Loh Keen Yu. In IPL cricket, Sunrisers Hyderabad will face Rajasthan Royals in the eliminator match at New Chandigarh this evening. The match will start at 7:30 p.m. The team that loses the eliminator exits the competition, while the winner will take on Gujarat Titans in the second qualifier to be played on Friday for a place in the final. And with that, we end this news bulletin.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10 ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
4: ಮೂರು ಕಾಲೇಜ್ನಲ್ಲಿ
5: ಚಿಂತಿಸಬೇಡಿ,
4: ಫೀಸ್ ನೋಡು.
6: ಏನ್ ಸಮಾಚಾರ?
7: ಏನಾಯ್ತು?
5: ಫೀಸ್ ನ ಟೆನ್ಷನ್,
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಇಂದು ಬುಧವಾರ ದಿನಾಂಕ 27/5/2026 ಸಮಯ 6:51 7:34 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ದಳಿತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗಾಗಿ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 08532295888 ಅಥವಾ 08532200312. ಕೇಳಿ ನೇರ ಫೋನಿನ್ ಕಾರ್ಯಕ್ರಮ ಇಂದು 6:51-7:34
9: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
11: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
9: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
12: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
13: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
12: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
13: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
14: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
15: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
9: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
15: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
9: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
15: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
9: 8700-01-4242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ.
3: ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.

0: సద్భక్తరే, తుమకూరు జిల్లా తిప్పటూరు తాలూకు కెరగోడి రంగాపుర సుక్షేత్ర అధ్యక్షరాద శ్రీ గురు ప్రదేశ కేంద్ర స్వామీజీవరు ಮಾತನಾಡುತ್ತಿರುವುದೇನೆಂದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
1: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ ಅನ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳ್ತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395. ನೀನು ಭರವಸೆಯ ಪ್ರವಾದಿ.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:20.
5: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
6: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
7: ಶರಣರ ಸತ್ಯಾನುಸಂಧಾನದ ಸರಣಿ.
5: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
6: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
5: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
7: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
8: ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
10: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
9: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
10: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
9: ಲಿಡ್ಕರ್, ನಂಬಿಕೆ ನಿರಂತರ.
11: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
12: ಹೇಳಿ.
11: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
12: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
11: ಆದ್ರೆ ಇದನ್ನು ಹೇಗ್ ಮಾಡೋದು?
12: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
11: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
12: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
11: ಅಷ್ಟೇ?
12: ಅಷ್ಟೇ.
11: ಗೊತ್ತಾಯ್ತು.
12: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
11: RBI ಹೇಳುತ್ತೆ,
13: ಜಾಣರಾಗಿರಿ, ಜಾಗರೂಕರಾಗಿರಿ.
14: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಕುಕನೂರು ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಜೀವನ ಹೇಗಿದೆ, ಜನಸಂಖ್ಯೆ, ಮನೆಗಳು, ಜನಜೀವನ ನಡೆಸೋದಕ್ಕೆ ಅನುಕೂಲತೆಗಳು ಹೇಗಿವೆ, ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನಾಗಬೇಕಾಗಿದೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಶೈಕ್ಷಣಿಕ ವ್ಯವಸ್ಥೆ, ಧಾರ್ಮಿಕವಾಗಿ ಯಾವ ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳಾಗ್ತವೆ, ಸಂಘ ಸಂಸ್ಥೆಗಳು, ಹೀಗೆ ಅನೇಕ ರೀತಿಯಲ್ಲಿ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಹನುಮಯ್ಯ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ರೀ. ಹೇಳ್ರಿ, ಈಗ ನಿಮ್ಮೂರಾಗ ಒಟ್ಟು ಎಷ್ಟದ್ರಿ ಜನಸಂಖ್ಯೆ?
1: ಜನಸಂಖ್ಯೆ 2000 ಜನಸಂಖ್ಯೆ ಇದೆ.
0: ಮನೆಗಳು ಎಷ್ಟವ್ರಿ?
1: ಮನೆಗಳು 250.
0: ಈಗ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದ್ರಿ?
1: ಮಾರ್ಗ ಹಳೆ ಮಾರ್ಗ ಅಂದ್ರೆ ನೋಡ್ರಿ, ನಕಾಸ್ತಲ್ಲಿ ಬೇರೆ ಕಡೆಗೆ ಅದ. ಈಗೆಲ್ಲ ಅವು ಫ್ಯಾಕ್ಟ್ರಿಗಳು ಅವಾಗಿಬಿಟ್ಟವ. ನಮ್ದು ಇದು ದೇವಸೂರು ರೋಡ್ಗೆ ರೀ ಕ್ರಾಸ್ ಬರ್ತಾವ ಒಂದು, ಇಲ್ಲಿ ಆ ಕ್ರಾಸ್ಲಿದ್ದು ಒಳಗಡೆ ಒಂದ್ 2 ಕಿಲೋಮೀಟರ್ ಬರ್ಬೇಕು ಸರ್. ರಾಯಚೂರಿಂದ 7 ಕಿಲೋಮೀಟರ್ ಐತೆ ಸರ್.
0: ಹೋಬಳಿ ಯಾವ್ದು ಬರ್ತದ್ರಿ?
1: ಕಲ್ಮಲ ಬರ್ತದೆ.

0: ಒಂದು 10% ಅಂದರೆ ಸ್ವಲ್ಪ ಈಳ್ಗೇರು ಲಿಂಗಾತರು ಅವ್ರು ಇವ್ರ ಇದಾರೆ ಗೌಡ್ರು.
1: ಮನೆಗಳು ಹೆಂಗವ್ರಿ ಇಲ್ಲಿ?
0: ಅವ್ರವ್ರು ಹೇಗಿತ್ತೆ ತಕ್ಕಂಥ ಇದಾವೆ. ಕೆಲವೊಂದು ರೈತರು ಮನೆ ಕಟ್ಕೊಂಡಾರ, ಕೆಲವೊಂದು ಜನ ಇನ್ನು ಮನೆಗಳಾಗಿಲ್ಲ. ಈಗ ಇತ್ತೀಚೆಗಂತೂ ಯಾವ ರೂಮ್ಗಳು ಬರ್ತಾ ಇಲ್ಲ, ಗೌರ್ಮೆಂಟ್ಲಿದ್ದ ಸವಲತ್ತುಗಳಂತ ಬರ್ತಾ ಇಲ್ಲ. ಮೊದಲೆಲ್ಲ ರೂಮ್ಗಳು ಬರ್ತಿದ್ವು, ಅದರಲ್ಲಿ ಕೈಲಿ ಶಿಸ್ಟ್ ಹಾಕ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಸದ್ಯದಲ್ಲಿ ಅಂತ ರೂಮ್ಗಳು ಬರ್ತಾ ಇಲ್ಲ.
1: ನೀವೇನು ಕೇಳಿಲ್ಲ?
0: ಅವು ಕೇಳ್ತೀವಿ ಸರ್, ಅನ್ನದಾನ ಬೇಕು ಗೌರ್ಮೆಂಟ್ರು, ಅವರು ಯಾವಾಗ ಬಿಡ್ತಾರೋ ಅವಾಗ ಮಾಡ್ಬೇಕಂತ.
1: ಕುಡಿ ನೀರಿನ ವ್ಯವಸ್ಥೆ ಹೆಂಗದ್ರಿ ಇಲ್ಲಿ?
0: ಕುಡಿ ನೀರಿನ ವ್ಯವಸ್ಥೆ ಒಂದು ಜಲ ಜೀವನ ಮಿಷನ್ ಅಂತೇಳಿ ಒಂದು ಯೋಜನೆ ಬಂದಿತ್ತಲ್ಲ ಸರ್, ಅದರಲ್ಲಿ ನಳ ಮಾಡ್ಯಾರ ಸರ್. ಕರೆಂಟಿನ ಪ್ರಾಬ್ಲಮ್ ಅಲ್ಲಲ್ಲಿ ಅಲ್ಲಿ ದೂರದ ಬರ್ತಾವೆ ಸರ್. ನಮ್ಗೆ ಹೊಳೆ ನೀರು ಅಂದರೆ ಮೀರಪುರ ಕಾಡ್ಲೂರ್ ಲಿಸ್ ಬರ್ತಾವೆ, ಅಲ್ಲಿಸ್ ಬರೋಟಿಗೆ ಎಲ್ಲ ಪೈಪ್ ಹೊಡೆದೋದ್ರೆ ಒಂದು 2 ದಿನ ಲೈಟ್ ಆಗ್ತದೆ. ಎಲ್ಲನ ಕರೆಂಟು ಪ್ರಾಬ್ಲಮ್ ಕೊಟ್ಟರೆ ಒಂದು 2 ದಿನ ಲೈಟ್ ಆಗ್ತದೆ, 3 ದಿನಕ್ಕ 4 ದಿನಕ್ಕೆ ಒಂದು ಸಲ ಬಿಡ್ತಾರೆ ಸರ್.
1: ಸ್ವಚ್ಛತೆಗಾಗಿ ಒಳಚರಂಡಿಗಳು ಆಮೇಲೆ ರಸ್ತೆಗಳು ಹೆಂಗವ್ರಿ?
0: ರಸ್ತೆಗಳು ಆಗಿದ್ದಾವೆ, ಇನ್ನ ಕೆಲವೊಂದು ಉಳ್ಕೊಂಡಿದ್ದಾವೆ. ಚರಂಡಿಗಳು ಅಂತ ಬಹಳಷ್ಟು ಮಾಡೋದಾವೆ ಚರಂಡಿಗಳು. ಚರಂಡಿಗಳು ಆದಾಗೆ ಸ್ವಚ್ಛತೆ ಕಾಣಿಸ್ತದೆ ಸರ್. ಇಲ್ಲಾಂದ್ರೆ ಎಲ್ಲಿ ಮನೆ ಮುಂದೆ ಅಲ್ಲಿ ನೀರು ನಿಂತ್ಕೊಂಡ್ರೆ ಅಲ್ಲೇ ಸ್ವಲ್ಪ ಅಸಹ್ಯ ಕಾಣಿಸ್ತದೆ.
1: ಈ ಊರಾಗ ಸಂಘಗಳು ಸಂಸ್ಥೆಗಳು ಏನನ್ನ ಇದಾವ್ರಿ?
0: ಸಂಘಗಳು ಅನ್ನಕ್ಕೇನು ಸರ್, ಮಹಿಳಾ ಸಂಘ, ಸ್ತ್ರೀಶಕ್ತಿ ಸಂಘ ಅಂತವು ಹೆಣ್ಮಕ್ಳು ಇದಾವ, ವಾಲ್ಮೀಕಿ ಸಂಘ ಇದಾವ.
1: ಈ ಊರಾಗ ಕಲಾವಿದರು ಇದಾರ್ರಿ, ಭಜನೆ ಮಾಡೋರು, ನಾಟಕ ಬಯಲಾಟಗಳನ್ನ ಮಾಡೋರು
0: ಇದಾರ ಸರ್. ಕಲಾವಿದರಂದ್ರೆ ಭಜನೆ, ಮಾಮೂಲಿ ಭಜನೆ ನಡೀತದ. ಆಮೇಲೆ ವರ್ಷಕ್ಕೊಂದು ಸಲ ಜಾತ್ರೆ ಆಗ್ತದೆ, ನಮ್ಮ ಮಾರಿಯಂ ಜಾತ್ರೆ ದೊಡ್ಡ ಜಾತ್ರೆ ಆಗ್ತದೆ. ಆ ಜಾತ್ರೆಗಂತೂ ಬಯಲಾಟ ಇತ್ತು, ಇಲ್ಲಾಂದ್ರೆ ನಾಟಕ ಯಾವುದೋ ಒಂದು ಮಾಡ್ಕೊಂಡು ಹೋಗ್ತೀವಿ ಸರ್.
1: ಯಾರು ಮುಖ್ಯವಾದ ಕಲಾವಿದರು ಅಂದ್ರೆ ಯಾರಿದಾರೆ ಇಲ್ಲಿ?
0: ಮುಖ್ಯ ಕಲಾವಿದರಂದ್ರೆ ಯಂಕನಗೌಡ ಅಂತ ಇದಾನ ಸರ್, ಛಲ ಇದಾನ. ಭಜನೆ ಮಾಡ್ತಾರ, ಬಯಲಾಟ ಆಡ್ತಾರ.
1: ಮತ್ತೀಗ ನಿಮ್ಮೂರಾಗ ಇನ್ನ ಏನೇನು ಸೌಲಭ್ಯಗಳು ಏನೇನವ್ರಿ?
0: ಆಸ್ಪತ್ರೆ ಇಲ್ಲ ಸರ್ ನಮ್ಗೆ ಸದ್ಯ, ಅಂದ್ರೆ ಆಸ್ಪತ್ರೆ ರೈಚೂರಿಗೆ ಹೋಗ್ಬೇಕು ಸರ್. ಇಲ್ಲಿ
1: ನ್ಯಾಯಬೆಲೆ ಅಂಗಡಿ ಅದ್ರಿ?
0: ನ್ಯಾಯಬೆಲೆ ಅಂಗಡಿ ಚಿಕ್ಕಸೂರಿಗೆ ಅದ ಸರ್ ನಮ್ದು. ಚಿಕ್ಕಸೂರಾಗೆ ಹೋಗಿ ಹಾಕ್ಕೊಳ್ಬೇಕು, ಅದು ಸ್ವಲ್ಪ ತೊಂದರೆ ಆಗತ್ತ ಸರ್. ಆಟೋ ವ್ಯವಸ್ಥೆ ಮಾಡ್ಕೋಬೇಕು, ಹೆಣ್ಮಕ್ಳೇ ಹೋಗಿ ತಂಬು ಕೊಡ್ಬೇಕು. ಅದು ಒಂದ್ ದಿವಸ ಅದು ಟವರ್ ಇಲ್ಲ, ಇವತ್ತು ಅವ್ರು ಹಾಕವ್ರಿಲ್ಲ ಅಂತಂದು 3 ದಿವಸ ತಿರುಗೋ ಪರಿಸ್ಥಿತಿಗೆ ಬಂದದ.
1: ಬಸ್ಸಿನ ವ್ಯವಸ್ಥೆ ಅನುಕೂಲ ಹೆಂಗದ್ರಿ?
0: ಬೆಳಗ್ಗೆ 9 ಗಂಟೆಗೆ ಒಂದು ಸಲ ಬರ್ತದೆ, ಸಾಯಂಕಾಲ 5 ಗಂಟೆಗೆ ಒಂದು ಸಲ ಬರ್ತದೆ. ಬೆಳಗ್ಗೆ 9 ಗಂಟೆಗೆ ಎಲ್ಲ ಕಾಲೇಜ್ ಹುಡುಗರು, ಶಾಲೆ ಹುಡುಗರು ಭಾಳ ಹೋಗ್ತಾರೆ ಸರ್. ಒಂದು 60-70 ಹುಡುಗರು ಹೋಗ್ತಾರೆ, ರಾಯಚೂರು, ಯರಮರಸು, ಕ್ಯಾಂಪು, ಅದ್ರ ಸಲುವಾಗಿ 2 ಟೈಮು ಬಿಡ್ತಾರೆ ಸರ್.
1: ಈಗ ನಿಮ್ಮೂರು ಛಲ ಆಗ್ಬೇಕು, ಇನ್ನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನೇನು ಆಗ್ಬೇಕ್ರಿ ಊರಾಗ? ಇನ್ನ
0: ನಮ್ಮೂರಾಗ ಛಲ ಆಗ್ಬೇಕಂದ್ರೆ ನೋಡಿ ಸರ್, ಮೊದಲದಾಗಿ ಚರಂಡಿ, ಸಿಸಿ ರಸ್ತೆ, ದೇವಸ್ಥಾನ ಗುಡಿಗಳು ಅಭಿವೃದ್ಧಿ ಆಗ್ಬೇಕು ಸರ್. ಕರೆಂಟಿಂದ ಒಂದು ಪ್ರಾಬ್ಲಮ್,
1: ವಿದ್ಯುತ್ತಿನ ಕೊರತೆ ಆದ್ರೆ ಊರಾಗ?
0: ವಿದ್ಯುತ್ತಿನ ಕೊರತೆ ಭಾಳ ಸರ್. ಕಲ್ಮಲ್ಲಿ ಬರ್ತದೆ ನಮ್ಗೆ ಲೈನ್, ಭಾಳ ಲಾಂಗ್ ಐತಲ್ಲ, ಅದು ಎಲ್ಲಿ ಕಟ್ ಆದ್ರೆ ಒಂದ್ ದಿವಸ ಕರೆಂಟ್ ಹೋಗ್ಬಿಡ್ತದೆ ಸರ್. ಈ ಶಕ್ತಿನಗರ ಲೈನ್ ಅಂದ್ರೆ ನಮ್ಗೆ ಸೆನೆಪ ಅದ, ಆದ್ರೂ ತಗೊಂಡಿಲ್ಲ, ಕೊಡ್ತಾ ಇಲ್ಲ.
1: ಈ ಊರಾಗ ಎಲ್ಲ ಗ್ರಾಮ ಸಭೆಗಳು ನಡೆಸ್ತಾರ್ರಿ ಪಂಚಾಯತಿಂದ?
0: ಗ್ರಾಮ ಸಭೆಗಳು ಆಗ್ತಾವ ಸರ್. ವೈಯಕ್ತಿಕ ಅಂದ್ರೆ ನಮ್ ಜಾತ್ರೆ ಜಮಂತ್ರಿ ಬಂದಾಗ ನಾವೆಲ್ಲ ಜನ ಸೇರ್ಕೊಂಡು ಮಾತಾಡ್ತೀವಿ ಕುಂತ.
1: ಏನಾದ್ರೂ ಸಮಸ್ಯೆಗಳಿದ್ರೆ ಪರಿಹಾರ ಮಾಡಿಕೊಡ್ತಾರ್ರಿ ಗ್ರಾಮ ಸಭೆಯಲ್ಲಿ?
0: ಮಾಡಿಕೊಡ್ತಾರೆ, ಏನಂತ ಸಮಸ್ಯೆ ಹೇಳಿದ್ರೆ ಅದ್ರ ಬಗ್ಗೆ ಎಲ್ಲ ಪರಿಹಾರ ಸಿಗ್ತದೆ ಸರ್. ಸಿಗ್ತದೆ, ಒಂದು ಇವತ್ತಿಲ್ಲ ಅಂದ್ರೆ ಇನ್ನು ಕೆಲವು ದಿನಕ್ಕ ಸಿಗ್ತಾವ ಸರ್.
1: ಅದೇ ರೀತಿಯಾಗಿ ವ್ಯವಸಾಯದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಧನಂಜಯ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬ್ರದರ್, ಹೇಳ್ರಿ ಈಗ ನಿಮ್ಮ ಊರಾಗ ಭೂಮಿಗಳು ಯಾವ ರೀತಿ ಅವ್ರಿ?
2: ಕಪ್ಪು ಭೂಮಿ ಹೆಚ್ಚಾವ ಸರ್ ನಮ್ಮ ಕಡೆ.
1: ನೀರಾವರಿ ವ್ಯವಸ್ಥೆ ಇದನ ಏನು ಒಣ ಭೂಮಿಗಳು?
2: ಇಲ್ಲ ಸರ್, ನೀರಾವರಿ ಕಡಿಮೆ, ಬೋರ್ ಇದ್ದವರು ಬೋರ್ಲೆಸ್ ನೀರು ಕಟ್ಕೊಂಡು ನೀರಾವರಿ ಮಾಡ್ತಾರ, ಬೆಳೆ ಭೀ ಚೆನ್ನಾಗಿ ಬೆಳೀತಾರೆ ಸರ್.
1: ಈಗ ನಿಮ್ಮ ಊರಾಗ ಬಾವಿಗಳು, ಹಳ್ಳ, ಕೆರೆ ಅವು ಇದಾವ್ರಿ?
2: ಬಾವಿಗಳು ಆವ ಸರ್ ಅಂದ್ರೆ ಆಳು ಬಿದ್ದಾಗ ಅವೇನಂಗೆ ಯಾವ ಚಾಲ ಇಲ್ಲ, ಕಡಿಮೆ ಆಲ್ಮೋಸ್ಟ್. ಕೆರೆಗಳು ಇಲ್ಲ ಸರ್, ಹಳ್ಳ ಅವಸರ ಮಳೆ ಬಂದಾಗ ಅಷ್ಟೇ ನೀರು ಬರ್ತಾವ ಅಷ್ಟೇ, ಇಲ್ಲಾಂದ್ರೆ ಇಲ್ಲ.
1: ಇಲ್ಲಿ ಯಾವ್ಯಾವ ಬೆಳೆಗಳು ಬೆಳಿತಾರ್ರಿ?
2: ಹತ್ತಿ, ತೊಗರಿ, ಜೋಳ, ಹತ್ತಿ ಜಾಸ್ತಿ ಬೆಳಿತಾರೆ ಸರ್. ಇಲ್ಲಿ
1: ಹೆಚ್ಚಾಗಿ ಬೆಳೆದು ಹತ್ತಿ.
2: ಹೆಚ್ಚಾಗಿ ಬೆಳೆದು ಹತ್ತಿ.
1: ಎಲ್ಲ ಒಕ್ಕಲ್ತನ ಎಲ್ಲ ಸ್ವಂತ ಮಾಡ್ಕೊಂತಾರೆ ಇಲ್ಲಿ ಊರಾಗ?
2: ಸ್ವಂತ ಮಾಡ್ತಾರೆ ಸರ್, ಇದ್ದವರು ಟ್ರಾಕ್ಟರ್ ಅವ, ಎತ್ತುಗಳು ಅವ, ಇಲ್ಲಾರ್ದವರು ಬೇರೆಯವರು ಇಸ್ಕೊಂಡ್ ಕಿಶ್ ಹಂಗೆ ಒಕ್ಕಲ್ತನ ಮಾಡ್ತಾರೆ ಸರ್.
1: ಹೆಂಗದ್ರಿ ಟ್ರ್ಯಾಕ್ಟರ್ಗಳ ವ್ಯವಸ್ಥೆ, ಎತ್ತುಗಳದು, ಕೂಲಿ ಆಳು ಹೆಂಗದ?
2: ಎಲ್ಲ ಚೆನ್ನಾಗಿ ಸರ್ ವ್ಯವಸ್ಥೆ.
1: ಹೆಂಗದ್ರಿ ಗೆಳೆಯ ಬಾಡಿಗೆ?
2: ಇವಾಗ 1500 ಸರ್.
1: ಈ ಸ್ವಂತ ಮಾಡಿಕೊಳ್ಳಕ್ಕಿನ್ನ ಅನುಕೂಲ ಅಂತಂದ್ರೆ ಈಗ ಬೀಜ, ಗೊಬ್ಬರ, ಕೀಟನಾಶಕ ಇದೆಲ್ಲ ವ್ಯವಸ್ಥೆ ಹೆಂಗ್ ಮಾಡ್ಕೊಂತೀರಿ?
2: ರಾಯಚೂರಿಗೆ ಹೋಗ್ತಾರ್ತೀವಿ ಸರ್. ಇಲ್ಲೆಲ್ಲ
1: ಈ ರೈತ ಸಂಪರ್ಕ ಕೇಂದ್ರ ಇಲ್ಲ ರೀ ಊರಾಗ?
2: ಇಲ್ಲ ಸರ್, ಇಲ್ಲ. ಇದು ಕಲ್ಮಲ್ ಬರ್ತದೆ ಸರ್.
1: ಕಲ್ಮಲದಿಂದ ಸಬ್ಸಿಡಿದಾಗ ಸಿಗ್ತಾವ್ರಿ ನಿಮ್ಗೆ?
2: ಸಿಗ್ತಾವ ಸರ್, ಅಲ್ಲಿನು ಬೀಜ ತರ್ತಾರೆ ಸರ್, ಜೋಳ, ತೊಗರಿ ತರೋರು ಅಲ್ಲಿ ಹೋಗಿ ತರ್ತಾರೆ ಸರ್.
1: ಮತ್ತೆ ಇದು ಬೆಳೆ ಸಾಲ ಅದು ಬ್ಯಾಂಕ್ ಇಂದ ತಂದ್ಕೊಂತೀರಿ?
2: ತಂದ್ಕೊಂಡ್ರೆ ತಂದ್ಕೊಂತಾರೆ ಸರ್, ಗೊತ್ತಿದ್ದವರು ಗೊತ್ತಿಲ್ಲಾರ್ದವ್ರು ಮತ್ತೆ ಅಷ್ಟೇ. ಮತ್ತೆ
1: ಹೊಲಗಳು ಈ ಪಾಲಿಗೆ ಕೊಡ್ತಾರ? ಪಾಲಿಗೆ ಅದ
2: ಪಾಲಿಗೆ ಇಲ್ಲಿ ಇಲ್ಲ ಸರ್, ಇವಾಗೆಲ್ಲ ಲೀಸ್ಗೆ ಹಾಕ್ಯಂತಾರೆ ಸರ್.
1: ಲೀಸ್ಗೆ ಅಂದ್ರೆ ಎಷ್ಟದ್ರಿ ಒಂದು ವರ್ಷಕ್ಕೆ ಒಂದು ಎಕರೆಗೆ?
2: 10,000 15,000 ಆದ ಸರ್ ಲೀಸ್.
1: ಎಲ್ಲರಿಗೆ ಯಾವ್ರಿ ಭೂಮಿಗಳು ಊರಾಗ?
2: ಆವ ಸರ್ ಕೆಲವೊಬ್ಬರಿಗೆ ಇಲ್ಲ ಸರ್ ಭೂಮಿ, ಇದ್ದವ್ರಿಗೆ ಸ್ವಲ್ಪ ಕಡಿಮೆ ಹೊಲ ಅದ, ಇದ್ದವ್ರಿಗೆ

0: ಜಾಸ್ತಿ ಹೊಲ ಅದ, ಕೆಲವೊಬ್ರಿಗೆ ಹೊಲ ಇಲ್ಲ.
1: ಈಗ ಇಲ್ಲಿ ಒಕ್ಕಲ್ತನ ಮಾಡಕ್ ಹೆಂಗ ಅನಸ್ತದ?
0: ಚೆನ್ನಾಗ್ಯಾ ಸರ್, ನಮ್ ಕಡೆ ಅಂದ್ರೆ ಕಂಪನಿಗಳು ಅವ, ಆಲ್ಮೋಸ್ಟ್ ಸ್ವಲ್ಪ ಜನ ಕಂಪನಿಗೆ ಹೋಗ್ತಾರ, ಕೆಲವು ಜನ ಹೊಲ್ದಾಗ ಕೆಲಸ ಮಾಡ್ಕೊಂಡು ಬದುಕ ಜೀವನ ನಡೆಸರ. ಹಂಗೆ ಬೆಳೆಸೋರು 300-400 ಕ್ವಿಂಟಲ್ ಹತ್ತಿ ಬೆಳೆಸಾರ ಸರ್, ಏನ್ ತೊಗರಿನು ಚೆನ್ನಾಗ್ ಬೆಳೆಸಾರ. ಕೆಲವು ಜನ ಕಂಪನಿಗಳಾಗ ಕೆಲಸ ಮಾಡ್ತಾರ ಸರ್, ಏನ್ ಹಂಗಾಗಿ ಚೆನ್ನಾಗಾರ ಸರ್.
1: ಈಗ ನಿಮಗ ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ ಇಲ್ಲಿ ಊರಾಗ, ಅಂದ್ರೆ ಹೊಲಗಳಿಗೆ ಹೋಗಕ್ಕೆ ದಾರಿಗಳಾಗ್ಲಿ, ಆಮೇಲೆ ಹೊಲದಾಗ ಬದುಗಳು, ಕೃಷಿ ಹೊಂಡ, ದನದ ಶೆಡ್ಗಳು, ಇವೆಲ್ಲ ಏನ ಅನುಕೂಲ ಆಗ್ಯದ?
0: ಆಗ್ಯದ ಸರ್, ಅಂದ್ರೆ ಅವಾಗ ಸರಿ, ಇವಾಗ ರೀಸೆಂಟ್ ಅಂತ ಏನಾಗಿಲ್ಲ ಸರ್, ದಾರಿಗಳೆಲ್ಲ ಕೆಟ್ಟೋಗ್ಯಾವ ಮಳೆ ಬಂದು. ಇನ್ನ ಎತ್ತಿನ ಶೆಡ್ಗಳು ಅಂತ ಇವಾಗ ಎಲ್ಲಿ ಆಗಿಲ್ಲ ಸರ್, ಇವಾಗ ಪ್ರೆಸೆಂಟ್ ಅಂದ್ರೆ ಇವಾಗ ಎಲ್ಲಿ ಆಗಿಲ್ಲ. ಗೊತ್ತಿದ್ದವರು ಮಾಡ್ಕೊಂಡಾರ ಸರ್, ಗೊತ್ತಿಲ್ಲಾರ್ದವ್ರು ಮತ್ತೆ ಮಾಡ್ಕೊಂಡಿಲ್ಲ ಅಷ್ಟೇ. ಇನ್ನು
1: ಅಂದ್ರೆ ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ ಇನ್ನ
0: ಸರ್? ಹೊಲಕ್ಕೆ ಹೋಗಕ್ಕೆ ಸ್ವಲ್ಪ ದಾರಿ, ಸ್ವಲ್ಪ ಕೃಷಿ ಹೊಂಡಗಳು ಅವು ಇವು ಮಾಡಿಕೊಟ್ರೆ ಚೆನ್ನಾಗ್ತದೆ. ಇನ್ನ ಸ್ವಲ್ಪ ಗೌರ್ಮೆಂಟ್ ಕಡೆ ಸ್ವಲ್ಪ ಬೋರಿನ ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗ್ತದೆ. ನೀರಾವರಿ ಆಗ್ಬೇಕು, ಎಲ್ಲ ಆದ್ರೆ ಚೆನ್ನಾಗದ ಸರ್. ರೈತರ ಅಂದ್ಮೇಲೆ ಏನು ವ್ಯವಸಾಯ ಮಾಡಕ್ಕೆ ನೀರು ಬೇಕು ಸರ್, ನೀರು ನೀರು ಮುಖ್ಯವಾಗಿ ಬೇಕು. ಅದೊಂದು ವ್ಯವಸ್ಥೆ ಆದಪ್ಪ ಅಂದ್ರೆ ಚೆನ್ನಾಗತ್ತ ಸರ್ ಗೌರ್ಮೆಂಟ್ ಕಡಲಿ ಸರ್.
1: ಈಗ ನಿಮ್ಮ ಪ್ರಕಾರ ಊರಾಗ ಇನ್ನ ಅಭಿವೃದ್ಧಿ ಏನೇನು ಆಗ್ಬೇಕ್ರಿ?
0: ಇನ್ನ ಊರಾಗ ಅಭಿವೃದ್ಧಿ ಅಂದಪ್ಪ ಅಂದ್ರೆ ಸರ್ ಇವೆ ಸರ್, ಮತ್ತೆ ರೋಡು, ಚರಂಡಿ ಅವೇ ಸರ್. ಸ್ವಲ್ಪ ನೀರಿನ ವ್ಯವಸ್ಥೆ, ಸ್ವಲ್ಪ ಕರೆಂಟಿಂದು ಭಾಳ ಪ್ರಾಬ್ಲಮ್ ಆ ಸರ್, ಕರೆಂಟ್ ಟೈಮ್ ಸರಿಗೆ ಇರಲ್ಲ, ಅದೊಂದು ಕರೆಂಟಿಂದು ಒಂದು ವ್ಯವಸ್ಥೆ ಆಗ್ಬೇಕು ಸರ್.
1: ಕುಕ್ಕನೂರು ಗ್ರಾಮದಲ್ಲಿ ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಶಿವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬ್ರದರ್, ಹೇಳ್ರಿ ಶಿವಕುಮಾರ್, ಈಗ ನಿಮ್ಮ ಊರಾಗ ಒಟ್ಟು ಎಷ್ಟು ದೇವಸ್ಥಾನಗಳವ್ರಿ?
2: 10 ದೇವಸ್ಥಾನ ಇರ್ತದೆ ಸರ್. ಮಾರಮ್ಮವ, ಆಂಜನೇಯ ದೇವಸ್ಥಾನ, ಪಾಲಮ್ಮವ, ರಾಮಕ್ಕವ, ಈಶ್ವರ ಗುಡಿ, ಹೀಗೆ ನಾಗಪ್ಪ ತಾತ, ಎಲ್ಲ ದೇವಸ್ಥಾನ ಸರ್. ಸರ್ ಮಸೀದಿ ಒಂದಾದ, ಚರ್ಚ್ ಇಲ್ಲ ಸರ್ ನಮ್ಮೊರಗಿರ, ದರ್ಗಾ ಇಲ್ಲ ಸರ್, ಮಸೀದಿ ಒಂದಾದ.
1: ಊರಾಗ ದೊಡ್ಡ ದೇವಸ್ಥಾನ, ಮುಖ್ಯವಾದ ದೇವಸ್ಥಾನ ಅಂದ್ರೆ ಯಾವ್ದದ್ರಿ?
2: ಮಾರಮ್ಮ ಹನುಮಪ್ಪ, ಮಾರಮ್ಮ ಜಾತ್ರೆ ವರ್ಷ ಒಂದ್ಸಲ ಸರ್.
1: ಯಾವ ತಿಂಗಳಾಗ್ತದ್ರಿ?
2: ಫೆಬ್ರವರಿ, ವರ್ಷಕ್ಕೊಂದ್ಸಾರಿ.
1: ಗುಡಿಗಳು ಎಲ್ಲ ಚಲೋ ರೀ ಊರಾಗ?
2: ಚಲೋ ಸರ್, ಸ್ವಲ್ಪ ಮಾಡ್ಬೇಕು ಸರ್. ಗುಡಿ, ಹನುಮಪ್ಪ ಗುಡಿ ಅಂಥವು, ಗೋಪುರ ಇಲ್ಲ ಸರ್ ನಮ್ಮೂರಾಗ, ಅಂಥವು ಮಾಡ್ಬೇಕು ಸರ್.
1: ಹೆಂಗ ದೇವಸ್ಥಾನಗಳು, ಏನ ಹಳೆ ಕಾಲದವ, ಏನು ಇತ್ತೀಚೆಗೆ ಆಗಿದವ?
2: ಹಳೆ ಕಾಲದಾಗ ಸರ್ ಸುಮಾರು ಅಂದರೆ ಜಾಸ್ತಿ 100 ವರ್ಷದ.
1: ಈ ಕುಕ್ಕನೂರು ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳಿಸಿಕೊಡ್ತಾರೆ ಸೋಮಶೇಖರಯ್ಯ ಸ್ವಾಮಿಗಳು. ನಮಸ್ಕಾರ ರೀ ಸ್ವಾಮಿಗಳೇ. ಹೇಳ್ರಿ ಸ್ವಾಮಿಗಳೇ, ಈ ಕುಕ್ಕನೂರು ಸುಮಾರು ಎಷ್ಟು ವರ್ಷಗಳಿಂದ ಅದರಿ?
3: 150 ವರ್ಷದಿಂದ ಅದರಿ.
1: ಮುಂಚೆ ಹೆಂಗಿತ್ರಿ ಊರು, ಈಗ ಹೆಂಗದ?
3: ಊರು ಹೊರಗೆ ಬಂದದ, ಊರೆಲ್ಲ ಕಡೆ ಇತ್ತು, ಈ ಕಡೆ ಹೊರಗೆ ಬಂದ್ಬಿಟ್ಟು.
1: ಮೊದಲು ಹೆಂಗಿದ್ದೀವ್ರಿ ಮನೆಗಳು, ಈಗ ಹೆಂಗದವ?
3: ಮನೆ ಇದ್ದೀವ್ರಿ ಮೊದಲು, ಈಗ ಎಲ್ಲ RCC ಮನೆಗಳಾಗ್ಯಾವ.
1: ಈ ಕುಕ್ಕನೂರು ಅಂತ ಹೆಸರು ಹೆಂಗ ಉದ್ಭವ ಆಯ್ತ್ರಿ ಈ ಊರಿಗೆ?
3: ಇನ್ನು 100-150 ವರ್ಷದ ಕೆಳಗೆ ಆಗ್ಯದ್ರಿ ಅದು. ಏನು ಕುಕ್ಕನೂರು ಮಾರೆಮ್ಮವನು ಇದರಲ್ಲಿದ್ದ ಕುಮದ್ವತಿ ನಗರ ಅಂತೇಳಿ ಕುಕ್ಕನೂರು ಕುಕ್ಕನೂರು ಅಂತೇಳಿ ಇದು ಮಾಡ್ಯಾರ ಸರ್, ಕುಮದ್ವತಿ ಕುಕ್ಕನೂರು ಅಂತೇಳಿ ಇದು ಮಾಡ್ಯಾರ.
1: ಇಲ್ಲಿ ವಿಶೇಷ ಅಂದ್ರೆ ಏನದ್ರಿ ನೋಡ್ತಕ್ಕಂಥದ್ದು?
3: ನೋಡ್ತಕ್ಕಂಥದ್ದು ಏನಿಲ್ಲರಿ, ಜಾತ್ರೆ ಜಾತ್ರೆ ಅಂತೂ ವರ್ಷಕ್ಕೊಮ್ಮೆ ಆತದ, ಅದೇ ಮಾರೆಮ್ಮವನ ಜಾತ್ರೆ ಬಿಟ್ಟು ಇನ್ನೊಂದಿಲ್ಲ. ಒಂದಿನ ನಡೀತೀವಿ, ಮಂಗಳವಾರ ಮಂಗಳವಾರ ಪಲ್ಲಕ್ಕಿ ದೇವ್ರ ಇದ್ರ ಸಂಕಟ ದೇವರಲ್ಲಿ ಗೊತ್ತು, ಅಲ್ಲಿ ಊರವ್ರಿಗಾರ ದೇವರು.
1: ಹೆಂಗದ್ರಿ ಈ ಊರಾಗ ಜೀವನ ಮೊದಲಿಗಿಂತ, ಈಗ ವ್ಯತ್ಯಾಸ ಹೆಂಗದ?
3: ಚೆನ್ನಾಗದ ಸರ್, ಚೆನ್ನಾಗದ. ಮೊದಲು ಭಾಳ ತ್ರಾಸ ಇತ್ತು, ಈಗ ಚೆನ್ನಾಗದ್ರಿ. ಈಗ ರೊಕ್ಕ ದುಡಿತಾರ ಮಾಡ್ತಾರ, ಈಗ ಚಂದ. ಅವಾಗಿನ್ಕಿಂತ ರೊಕ್ಕ ಹುಡುತಿದ್ದಿಲ್ಲ ಅವಾಗ, ಈಗ ಹುಡುತಾವ ದುಡಿತಾರ ಚಂದ.
1: ಶೈಕ್ಷಣಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಂತೋಷ್ ಅವರು ನಮ್ಮೊಂದಿಗಿದ್ದಾರೆ. ಹೇಳಿ ಸಂತೋಷ್, ತಾವು ಏನು ಓದಿಕೊಂಡಿದ್ದೀರಿ?
4: ನಮ್ಮದು ಡಿಗ್ರಿ ಮುಗಿದ್ರಿ, MA PG ಮುಗಿದದ. ಹಂಗೆ ಇವಾಗ ಖಾಲಿದ್ದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಹಂಗೆ ಎಜುಕೇಷನ್ ಮಾಡಾಗತ್ತೀವಿ, ಅರ್ಧ ಡ್ಯೂಟಿಗೂ ಮಾಡಾಗತ್ತೀವಿ. ಹಂಗೆ ಇಲ್ಲೇ ಕಂಪ್ನಿಯಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡಾಗತ್ತೀವಿ.
1: ಈಗ ನಿಮ್ಮೂರಾಗ ಎಷ್ಟು ಶಾಲೆಗಳವ್ರಿ?
4: ನಮ್ಮೂರಲ್ಲಿ ಪ್ರೈಮರಿ ಶಾಲೆ ಅಂದ್ರೆ ಒಂದಿದ್ದಾರೆ, 7th ವರೆಗಿದ್ದಾರೆ, 7th ತರಗತಿ ವರೆಗಿದೆ, ಒಂದೇ ಇದಾರೆ.
1: ಈ ಮುಂದೆ ಹೈಸ್ಕೂಲಿಗೆ ಹೋಗ್ಬೇಕಂತಂದ್ರೆ ಹೆಂಗ ವ್ಯವಸ್ಥೆ?
4: ಹೈಸ್ಕೂಲಿಗೆ ಹೋಗ್ಬೇಕಂದ್ರೆ ನಮ್ಮೂರ್ಲಿದ್ದ ಒಂದು 2.5 ಕಿಲೋಮೀಟರ್ ಆಗ್ತದೆ ರೀ. ನಮ್ಮ ಕ್ರಾಸಿ ಆನಂದ ಪ್ರೌಢಶಾಲೆ ಅಂತ ಒಂದಿದೆ ಎರಮರ್ಸ್ ಪಕ್ಕದಲ್ಲಿ, ಎರಮರ್ಸ್ ಅಲ್ಲಿ ಒಂದಿದೆ ಸರ್ ಬಸವಣ ಗುಡಿ ತಲೆ ಅಂತ ಒಂದು, ಅಲ್ಲಿ ಒಂದು ಹೈಸ್ಕೂಲ್ ಇದೆ. ನಮ್ಮೂರಲ್ಲಿ ಓದೋರು 8th 10th ಅಲ್ಲಿ ಒಂದು 1/2 ಜನ ಹಚ್ಚಬಹುದು, ಇಲ್ಲಿ ಆನಂದ್ ಸ್ಕೂಲಲ್ಲಿ ಒಂದು 10 ಜನ ಹಚ್ಚಬಹುದು.
1: ಸಾಕ್ಷರತೆ ಪ್ರಮಾಣ ಎಷ್ಟಿದೆ?
4: ನಮ್ಮೂರಲ್ಲಿ ಓದ್ಕೊಂಡವರು ಒಂದು 65% ಇರ್ಬೋದು ರೀ, ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ ಅಷ್ಟೇ ಇದೆ ಸರ್.
1: ಈ ಊರಾಗ ಸರ್ಕಾರಿ ನೌಕರಿ ಮಾಡೋರು ಇದಾರೆ?
4: ಊರಲ್ಲಿ ಸರ್ಕಾರಿ ನೌಕರಿ ಮಾಡೋರು ಕಡಿಮೆ ರೀ, ಆದರೆ ಮೊನ್ನೆ ಒಬ್ಬರಿಗೆ ಇದು PC ಕಾನ್ಸ್ಟೇಬಲ್ ಒಂದು ಪೋಸ್ಟ್ ಆಗಿದೆ, ಅದು ಬಿಟ್ಟರೆ ಇಲ್ಲಿ KPC ಅಲ್ಲಿ ಎಂಪ್ಲಾಯೀಸ್ ಇದ್ದಾರೆ, ಅಲ್ಲಲ್ಲಿ ಈ ಥರ ಕಂಪ್ನಿಗಳಲ್ಲಿ ಎಂಪ್ಲಾಯೀಸ್ ಅಂತರೂ ಇದ್ದಾರೆ ಮಾಮೂಲಿಯಾಗಿ ಯೂನಿಯನ್ಗಳು, ಅದು ಬಿಟ್ಟರೆ ನಾರ್ಮಲ್ ಆಗಿ ಗೌರ್ಮೆಂಟ್ ನೌಕರಿ ಅಂದರೆ ಒಂದು ಇಬ್ಬರು ಇದ್ದಾರೆ ಅಷ್ಟೇ ಊರಲ್ಲಿ.
1: ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ನಿಮ್ಮ ಊರಾಗ ಏನೇನು ಆಗ್ಬೇಕ್ರಿ?
4: ನಮ್ಮೂರಲ್ಲಿ ಶೈಕ್ಷಣಿಕವಾಗಿ

0: ಅಭಿವೃದ್ಧಿ ಆಗ್ಬೇಕಂದ್ರೆ ಸರ್ ಚೆನ್ನಾಗಿ ಹುಡುಗರನ್ನ ಓದಿಸ್ಬೇಕು, ಅದೇ ರೀತಿಯಾಗಿ ಹುಡುಗರ್ಗು ಓದಬೇಕು. ರೊಕ್ಕದ ಪ್ರಾಬ್ಲಮ್ ಅದು ಇದು ಇನ್ನಿತರ ಮನಿ ಪ್ರಾಬ್ಲಮ್ ಲಿದ್ದ ಓದೋದು ಕಡಿಮೆ ಮಾಡ್ತಾರೆ, ಮತ್ತೆ ಅನುಕೂಲಗೂ ಆಗಲ್ಲ ಹೈಸ್ಕೂಲಿಗೆ ಹೋಗಕ.
1: ಇದುವರೆಗೆ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಕೋಕನೂರು ಗ್ರಾಮದ ಪರಿಚಯವನ್ನ ಕೇಳಿದ್ರಿ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:37 ವಾಣಿಜ್ಯ ಪ್ರಕಟಣೆ, 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ದುಡಿಮೆಯ ದೇವರು, ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ, ಅನುದಿನ ಉಲ್ಲಾಸ, ಈ ಶ್ರಮ ಸಾಹಸ, ನಾಳೆಗೆ ಸಂತಸ.
3: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
6: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಕಾಣ ಕೇಳಣ್ಣ.
7: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ದ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳು ಇದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರು ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆ ಅಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಚ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 June ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ದಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು June 1 ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲ ಮಿತಿಯ ಒಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ June ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಈಗ ಕೇಳಿ, ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನೆಡುಗುಂದಿ, ಕೀಟ ತಜ್ಞರಾದ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್, ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರು ಭಾಗವಹಿಸುತ್ತಿದ್ದಾರೆ. ಇದರ ಮಾಹಿತಿಯನ್ನು ಪಡೆಯಲು ನಮ್ಮ ದೂರವಾಣಿ ಸಂಖ್ಯೆ 0853220032 ಮತ್ತೊಂದು ದೂರವಾಣಿ ಸಂಖ್ಯೆ 0853220985898 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಅಮರೇಶ್ ಆಶಿಹಾಳ್.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ, ಈಗಾಗಲೇ ಮುಂಗಾರು ಉತ್ತಮವಾಗಿ ಆರಂಭವಾಗಿದೆ. ಕಳೆದ ಮೇ 26ರಂದು ಈ ನಮ್ಮ ಮುಂಗಾರು ಪ್ರವೇಶ ಮಾಡಿದೆಂಬಂತಹ ಒಂದು ವಿಚಾರವನ್ನು ಇಟ್ಕೊಂಡು ರೈತ ಬಾಂಧವರು ತಮ್ಮ ಕ್ಷೇತ್ರಗಳನ್ನು ಸಿದ್ಧತೆ ಮಾಡಿಕೊಂಡು ಬಿಟಿ ಹತ್ತಿಯನ್ನು ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಹಾಕುವಂತಹ ಒಂದು ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಬಿಟಿ ಹತ್ತಿಯಲ್ಲಿ ಸುಧಾರಿತ ತಳಿಗಳು ಇತ್ತೀಚೆಗೆ ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ, ಮುಖ್ಯವಾಗಿ ಬೇಸಾಯ ಕ್ರಮಗಳಾಗಿರ್ಬೋದು, ತಳಿಗಳ ಆಯ್ಕೆಯಾಗಿರ್ಬೋದು, ಬಿತ್ತನೆಯ ವಿಧಾನ ಆಗಿರ್ಬೋದು, ಪ್ರಾರಂಭಿಕ ಕೀಟಬಾಧೆಯನ್ನು ಹೇಗೆ ನಿಯಂತ್ರಣ ಮಾಡಬಹುದು ಎಂಬಂಥ ಒಂದು ವಿಚಾರವನ್ನು ಇಟ್ಕೊಂಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ ಅವರ ಜೊತೆಯಾಗಿ ಡಾಕ್ಟರ್ ಅಜಯ್ ಕುಮಾರ್ ಎಂವೈ, ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಹಾಗೆಯೇ ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರು ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲಿದ್ದಾರೆ. ಅವರಿಂದ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮೂರು ವಿಜ್ಞಾನಿಗಳಿಗೆ ರೈತರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ ಸರ್.
2: ನಮಸ್ಕಾರ.
1: ಬಿಟಿ ಹತ್ತಿ, ಕಳೆದ ದಶಕಗಳಿಂದ ಸಾಕಷ್ಟು ಜನ ರೈತ ಬಾಂಧವರು ಈ ಬೆಳೆಯ ಮೇಲೆ, ವಾಣಿಜ್ಯ ಬೆಳೆಯ ಮೇಲೆ, ಬಿಳಿ ಚಿನ್ನದ ಮೇಲೆ ಅವಲಂಬನೆಯಾಗಿದ್ದಾರೆ. ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ. ವಿಜ್ಞಾನಿಗಳು ತಾವು ಸಾಕಷ್ಟು ಸುಧಾರಿತ ತಳಿಗಳನ್ನು ರೈತ ಬಾಂಧವರಿಗೆ ಕೊಟ್ಟಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಮುಂಗಾರು ಹಂಗಾಮಿಗೆ ತಳಿಗಳ ಆಯ್ಕೆಯಲ್ಲಿ ರೈತ ಬಾಂಧವರು ಗೊಂದಲವನ್ನು, ಅಲ್ಲಲ್ಲಿ ಕೆಲವೊಬ್ಬರು ಕೈ ಸುಟ್ಕೊಳ್ಳುವಂಥ ಒಂದು ಪ್ರಮೇಯವು ಕೂಡ ನಾವು ನೋಡ್ತಾ ಇದ್ದೀವಿ. ತಂತ್ರಜ್ಞಾನಗಳು, ಬೇಸಾಯ ಕ್ರಮಗಳು ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ರಿ ತಾವು ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿಯವರೇ. ತಳಿಗಳಲ್ಲಿ ಮುಖ್ಯವಾಗಿ ರೈತ ಬಾಂಧವರಿಗೆ ಯಾವ ತಳಿಗಳನ್ನು ತಾವು ಶಿಫಾರಸು ಮಾಡ್ತೀರಿ?
2: ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈ ಹತ್ತಿ ತಳಿಗಳು ನೀವು ನೋಡ್ತಾ ಇದ್ದೀರಿ, ಕ್ರಮೇಣವಾಗಿ ಲಾಸ್ಟ್ 4-5 ವರ್ಷದಿಂದ ಈ ರಾಯಚೂರು ಭಾಗದಾಗಂತೂ ರೈತರು ಚೆನ್ನಾಗಿ ಇಳುವರಿನೇ ತಗೊಳ್ತಾ ಇದ್ದಾರೆ. 12-13 ಕ್ವಿಂಟಲ್ ಆ್ಯಾವ್ರೇಜ್ ತೆಗೆದ್ರೆ ಸರಾಸರಿ ಅದಕ್ಕಿಂತ ಹೆಚ್ಚು ತೊಗೊಂಡಿದ್ದ ರೈತರು ಇದ್ದಾರೆ. ಇಲ್ಲಿ ನಾವು ಏನು ನೋಡಬೇಕು, ಹೊಸ ಸುಧಾರಿತ ತಳಿನಾಗ ಏನು ನೋಡ್ಬೇಕು, ಬಿಟಿ ಹತ್ತಿ ಹೊಸ ತಳಿನಾಗ ಅಂದರೆ ಮೊದಲೇ ಮಾತಂತರೂ ಇಳುವರಿ ರೀ, ಇಳುವರಿ ಹೆಚ್ಚಿರಲೇಬೇಕು. ಅದನ್ನ ಇಟ್ಕೊಂಡು ನಾವು ಏನು
1: ನೋಡೋಣ. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಜಾನೇಕಲ್ಲಿಂದ, ಬಸವರಾಜ್ ಪಾಟೀಲ್ ಅವರು ಜಾಗಟಕಲ್ಲಿಂದ. ಕೇಳಿ ಗೌಡ್ರೆ, ನಿಮ್ಮ ಪ್ರಶ್ನೆ
3: ಏನು ಸರ್? ಇದು ಬೀಜ ಬಂದವರ್ರಿ, ಬೆಲೆ ತಿಂದು ಬಿಡ್ತಾರೆ, ಯಾವ ತಗಬೇಕು ಯಾವ ನೂರಾರು ಕಂಪನಿ ಬಂದವ್ರ ಸರ್.
1: ಹೌದು, ಅದೇ ಮಾತಾಡ್ತಾ
3: ಈಗ ಒಂದೊಂದು ವರ್ಷ ಚೆನ್ನಾಗ ಬರ್ತಾರೆ, ಅದೇ ಬೀಜ ಮುಂದಿನ ಬರೋದ್ರಿ, ಹೋದ ವರ್ಷ ನಮಗೆ 500 ಬಂದವ್ರಿ, ಇಲ್ಲಾಂದ್ರೆ 500 ಬಂದವ್ರಿ, ಅದೇ ಬೀಜ ರೀ. ಮತ್ತೆ ಅದು ಯಾವ ಬೀಜ ಅಂತ ಗೊತ್ತಾಗ ಸರ್, ನಾವು ಅರ್ಧ ವರ್ಷ ಜಾಸ್ತಿ ಅಧ್ಯಯನ ಮಾಡಿದ್ರಿ.
2: ಈಗ ಬೀಜ ಆಯ್ಕೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಕಂಪನಿ ಇರುವಂತ ಬೀಜ ತಗೊಳ್ರಿ. ಸ್ಟ್ಯಾಂಡರ್ಡ್ ಕಂಪನಿ ಅಂದ್ರೆ ಯಾವಪ್ಪ, ಮಾರ್ಕೆಟ್ನಾಗ ಇವತ್ತಿನ ಕಾಲಕ್ಕೆ ನಿಮ್ಗೆ ಕಾವೇರಿ ಸೀಡ್ದ ಬೀಜ ಚೆನ್ನಾಗಿ ಸಿಗ್ತಾವ, ನಿಮ್ಗೆ ರಾಶಿ ಸೀಡ್ ಅನ್ರಿ, ಪ್ರವರ್ಧನ್ ಸೀಡ್ ಅನ್ರಿ, ಅಜಿತ್ ಅನ್ರಿ, ಅಂಕುರ್ ಅಂತ ಒಂದು ಕಂಪನಿ ಅದ. ಇವು ಸ್ವಲ್ಪ ಸ್ಟ್ಯಾಂಡರ್ಡ್ ಸೀಡ್ ನೀವು ತಗೊಂಡ್ರೆ, ತಗೊಂಡು ಅಧಿಕೃತ ಮಾರಾಟಗಾರರಿಂದ ತಗೋಬೇಕು. ನೀವು ಅದನ್ನ ಹೋಗ್ತಂದ್ರೆ ಅದು ನಾವು ರಿಸ್ಕ್ ಇರ್ತದ ಅದು, ಯಾಕಂದ್ರೆ

0: ಗೊತ್ತಾಗುದಿಲ್ಲ. ನೀವೇನ್ ಆಗಲ್ಲ ಅನ್ನಲ್ಲ, ಈ ಸಲ ಬಂದಿದ್ ಚಲೋ ಬಂದಿದ್ ಅದೇ ಬೀಜ ನೆಕ್ಸ್ಟ್ ಟೈಮ್ ತಗೊಂಡ್ರೆ ಗ್ಯಾರಂಟಿ ಇರಂಗಿಲ್ಲ ಅಂತ ನೀವ್ ಬಹಳಷ್ಟು ರೈತರು ಇದನ್ನ ಹೇಳ್ತಾರ ಅನಿಸಿಕೆಗಳನ್ನ ಹೇಳಿದಾರೆ ನನಗೆ. ಬಟ್ ಇಲ್ಲಿ ಏನಾಗದ, ಅದಕ್ಕೆ ರೈತರು ಒಂದೇ ತಳಿ ತಗೋಬೇಡ್ರಿ ಯಾವಾಗಲೂ. ಈಗ ಒಂದ್ ಎಕರೆ ಬೆಳೆದ್ರು ಒಂದ್ ಎರಡ್ ಬೇರೆ ಬೇರೆ ಹೈಬ್ರಿಡ್ ಹಾಕುವಂಗ್ ತಳಿ ಹಾಕುವಂಗ್ ಮಾಡ್ರಿ. ಏರಿಯಾ ನೀವು 15 ಎಕರೆ ಬೆಳಿತೀನಂದ್ರಿ, 15 ಎಕರೆಗ ನೀವೇನಿಲ್ಲಂದ್ರು ಒಂದ್ 4-5 ಬೇರೆ ಬೇರೆ ತಳಿಗಳನ್ನ ತಗೊಳ್ರಿ. ಹಾ, ಈಗ ನೀವು ಯಾವ್ದು ಹಾಕಿದ್ರಿ ಹೋದ ಸಲ, ಏನ್ ಐಡಿಯಾ ಆಯ್ತನ? ಹಾ, ಈ ಜಾದುಕಿತ ಇಂಪ್ರೂವ್ಡ್ ವೆರೈಟಿ ಬಂದಾವ 36 ಅಂತ ಒಂದ್ ಬಂದ ನೋಡ್ರಿ ಮಾರ್ಕೆಟ್ ನಾಗ ಐತಿ. 36 ಅಂತ ಒಂದ್ ಹೈಬ್ರಿಡ್ ಅದ, ಆಮೇಲೆ ನಿಮ್ಮ ದೂಸ್ರಾ ಅಂತ ಒಂದ್ ಅದ ಅವ್ರದ್ದು. ಹ್ಮ್, ಇವೆರಡು ಅವ್ರ ಕಾವೇರಿ ಸೀಡ್ದು ಚೆನ್ನಾಗಿ ಬರ್ತದ. ನಿಮ್ ಭೂಮಿ ಹೆಂಗ, ಕಪ್ಪು ಭೂಮಿ ಐತೆನ? ಭೂಮ್ಯಾಗ ನಾ ಏನ್ ಮಾಡ್ತೀನಿ, ನೀವು ನೋಡ್ತೀನಿಲ್ಲ ರೈತರೊಳಗ ಈ ನೀವು ಬೀಜ ಸ್ವಲ್ಪ ಬಹಳ ಸನಿ ಸನಿ ಹಾಕ್ತೀರಿ. ರೈತರಿಗೆ ಹೇಳ್ಕೊಂಡ್ ಬಂದಿವ್ ನಾವು 10 ವರ್ಷ ಆಯ್ತು ನಾವು 3 ಮಂದಿ. ಒಂದ್ ಸ್ವಲ್ಪ ನೀವು ಒಂದೂವರಿಲಿಂದ 2 ಅಡಿ ಹಾಕ್ಬೇಕು ಬೀಜದ ಬೀಜ. ನೀವು ನೋಡ್ರಿ, ಅದಕ್ಕೆ ನಾ ಬಂದ್ ರೈತರಿಗೂ ಹೇಳ್ತೀನಿ ಟ್ರೈನಿಂಗ್ ಪ್ರೋಗ್ರಾಮ್ ನಾಗು. ನಿಮ್ ಹತ್ತಿ ನೋಡ್ರಿ, ತೆಳಗಿನ ಭಾಗದಾಗ ಹತ್ತಿ ಇರಂಗಿಲ್ಲ. ಇರಂಗಿಲ್ಲ ಅಂದ್ರೆ ನಿಮ್ಗ ಮೊಗ್ಗು ಸಣ್ಣ ಸಣ್ಣ ಕಾಯಿ ಉರಿಬಿಡ್ತಾವ ಬೆಳವಣಿಗೆ ಟೈಮ್. ಗಾಳಿಡಂಗಿಲ್ಲ, ಬಿಸಿಲು ಆಡಂಗಿಲ್ಲ. ನಿಮ್ ಮಾಡಿದ ಸ್ಪ್ರೇ ಏನ್ ಮಾಡ್ತಿರಲ್ಲ, ಸ್ಪ್ರೇ ಮಾಡಿದ್ದು ಗಿಡಗಳು ಮತ್ತೆ ತಳಗಿನ ಹತ್ತಂಗಿಲ್ಲ ಕೆಳಗಿನ ಭಾಗದಾಗ. ನಾ ಇದು ಹೇಳ್ಕೊಂತದೇನಪ್ಪ, ಈಗ 10 ವರ್ಷ ಆಯ್ತು ನಿಮ್ಗೆ ಹೇಳತ್ತೀನಿ ರೈತರಿಗೆ. ನೀವು ಹಳ್ಳಿ ಮತ್ತೆ ಹಂಗ ಮಾಡತ್ತೀರಿ, ಅದಕ್ಕೆ ಏನ್ ಮಾಡತ್ತೀರಿ ಈಗ, ಈಗ ಅಧಿಕ ಸಾಂದ್ರತೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಅಂತ ಬಂದದ. ಈಗ ಅಂದ್ರೆ ನೀವು ಈಗೇನ್ ನೀವು 3-3 ಪ್ಯಾಕೆಟ್ ಹಾಕ್ತಿರಲ್ಲ ಎಕರೆಕ, ಅದಕ್ಕೆ ಸೂಕ್ತವಾದಂತ ತಳಿಗಳನ್ನು ಕಂಡು ಹಿಡಿದಾರೆ ಈಗ. ಈಗ ನೀವು ಅಜಿತ್ ಕಂಪ್ನಿ ತಗೊಂಡ್ರೆ 5 ನಂಬರ್ ಒಂದು ಕಂಪ್ನಿ ಬರ್ತದ, ACH5 ಅಂತ ಬರ್ತದ. ಆಮೇಲೆ ನಿಮ್ಗ ಈ ರಾಸಿ ಕಂಪ್ನಿಯಾಗ 909 ಅಂತ ಬರ್ತದ, RCH 909. ಕಾವೇರಿ ಅವ್ರದ್ದು 9292 ಅಂತ ಬರ್ತದ. ಅಂಕುರ್ದೊಂದು ಕೀರ್ತಿ ಅಂತ ಒಂದದ, ಅದು HDPS ಸೂಟ್ ಆಗುತ್ತೆ. ಸಾಕಷ್ಟು ಈ ಭಾಗದಾಗ ರೈತರು ರೇವಂತ್ ಬೆಳೆದಿರಿ ಆಕ್ಚುಲಿ. ಬಟ್ ಪ್ರಾಬ್ಲಮ್ ಏನ್ ಹೇಳತ್ತ ರೇವಂತದ ಅಂದ್ರೆ, ಅದು ಸ್ವಲ್ಪ ಹತ್ತಿ ಮಳಿ ಆಯ್ತಂದ್ರೆ ತಳಗ್ ಬಿದ್ದ ಬಿಡ್ತದ ಅಂತಾರ. ಅದು ಮಳಿನೂ ಈ ಭಾಗದಾಗ ಸ್ವಲ್ಪ ಸೆಪ್ಟೆಂಬರ್ ಅಕ್ಟೋಬರ್ ನಾಗ ಮಳಿ ಹೆಚ್ಚು ಬರತದ. ಈಗ ನೋಡಿರ್ಬೇಕು ನೀವು 4-5 ವರ್ಷನಾಗ. ಸುಧಾರಿತ ಬೀಜ ತಗೊಳ್ರಿ, ಅಧಿಕೃತ ಮಾರಾಟಗಾರರಿಂದ ಬೀಜ ತಗೋಬೇಕು. ಇಲ್ಲ ಯೂನಿವರ್ಸಿಟಿ ಸಿಗುದಿಲ್ಲ, ನೀವು ಮಾರ್ಕೆಟ್ಲಿಂದ ತಗೋಬೇಕು. US Agri 7067 ಅಂತ ಬರ್ತದ. ಅವ್ರದ್ದು ಇನ್ನೊಂದು ಹೊಸದು ಬಂದದ 707 ಅಂತ ಒಂದು ನಂಬರ್ ಅದ್ರಿ ಹೈಬ್ರಿಡ್, ಅದು ಚೆನ್ನಾಗಿ ಬರ್ತದೆ, ಅದು ಹಾಕ್ಬಹುದು.
1: 707
2: ಆಯ್ತು, ಒಳ್ಳೇದು ಕೊಡ್ರ, ಚೆನ್ನಾಗಿ ಮಾಡಿ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ. ನಾ ಸರ್ ಹೇಳ್ತಾ ಇದ್ರಿ ಈಗ ಬೀಜದ್ದು, ಈಗ ಸುಧಾರಿತ ನಮ್ಮ ರೈತ ಬಾಂಧವರಿಗೆ ಎಲ್ಲ ಪ್ರಶ್ನೆಗಳು ಮುಖ್ಯವಾಗಿ
0: ಇಳುವರಿ ಒಂದೇ ಅಲ್ಲ. ಈಗ ನಾವು ಫೀಲ್ಡ್ನಾಗ ಏನಾಗಿದ್ರಿ, ರೈತರೆಲ್ಲ ನಿಮ್ಗೆ ಇಳುವರಿನೂ ಚಲೋ ಬರ್ತದ, ಎಲ್ಲಾನು ಆಗುತ್ತೆ. ಬಟ್ ನಿಮ್ಗೆ ಹತ್ತಿ ಬಿಡ್ಸಕ್ಕ ರೈತರಿಗೆ ಲೇಬರ್ ಸಿಗ್ತಾ ಇಲ್ಲ. ಸೊ ಇದ್ರ ಮ್ಯಾಗೂ ಸಾಕಷ್ಟು ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಅಧಿಕ ಸಾಂದ್ರತೆ ಸಿಸ್ಟಮ್ ಏನದಲ್ಲ HDPS ಅನ್ನೋದು, ಇಲ್ಲಿ ಮಷಿನ್ ಪಿಕ್ಕಿಂಗ್ ಮಾಡುವಂಗೆ ಮಾಡತ್ತೀವಿ ನಾವು. ಈಗ ಹೈಬ್ರಿಡ್ ಅದಕ್ಕೆ ಸೂಟ್ ಆಗ್ಬೇಕು. ಮೊದಲು ಒಂದೇ ಟೈಮಿಗೆ ಹತ್ತಿ ಹೊಡಿಬೇಕು, ನಿಮ್ಗೆ ಎತ್ತರ ಬೆಳಿಬಾರ್ದು, ಹೈಟ್ ಹೆಚ್ಚು ಆಗಬಾರ್ದು, ಸ್ಪ್ರೆಡ್ ಆಗಬಾರ್ದು. ಸೊ ಮಷಿನ್ ನೀವು ಈಗ ಇವರು ಶಕ್ತಿಮಾನ್ ಮೋಟರ್ಸ್ದವರು ಅದನ್ನು ಮಷಿನ್ ಕಂಡು ಹಿಡ್ದಾರೆ. ಈ ವರ್ಷ ನಾವು 300 ಎಕರೆನಾಗ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
2: ಅಂತಂದ್ರೆ ಯಾಂತ್ರೀಕೃತವಾಗಿ
0: ನೀವು ಬೀಜ ಬಿತ್ತೋದು ಹಿಡ್ಕೊಂಡು ಲಾಸ್ಟ್ ತನ ಎಲ್ಲ ಯಂತ್ರೋಪಕರಣ ಯೂಸ್ ಮಾಡ್ಬೇಕಂತ ಪ್ಲಾನ್ ಅದ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ಪ್ಲಾಂಟರ್ ಹಿಡ್ಕೊಂಡು, ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಬೀಜ ಸನಿ ಸನಿ ಹಾಕ್ತಿರ್ ನೀವು HDPS.
2: ಹೌದು,
0: ನೀವು ಅಧಿಕ ಸಾಂದ್ರತೆನೇ ಹಾಕ್ತಿರಲ್ಲ. ಆಲ್ರೆಡಿ ರೈತರು ನಿಮ್ಗೆ ಅಧಿಕ ಸಾಂದ್ರತೆನಾಗೆ ಬಿತ್ಕೋದು ಬಂದಾರ. ಬಟ್ ಅವಾಗ ಅವು ಹೈಬ್ರಿಡ್ ಸರಿ ಇರಲಿಲ್ಲ, ಸೂಕ್ತ ಇರಲಿಲ್ಲ. ಈಗ ಕಂಡು ಹಿಡಿದಾರೆ, ಅದನ್ನು ಮಾಡಿ ಒಂದು 300 ಎಕರೆನಾಗ ನಿಯರ್ಲಿ ಸುಮಾರು ನಮ್ಗೆ 50-60 ರೈತರು ನಮ್ಮ ಸಾಥ್ ಕೊಡತ್ತಾರೆ. ಕೂಡ ನಾವು ಒಂದು ಮೊನ್ನೆ ಮೀಟಿಂಗು ಮಾಡಿದ್ವಿ 29 ತಾರೀಕಿಗೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡತ್ತೀವಿ, ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ಟ್ರೈ ಮಾಡತ್ತೀವಿ ನಾವು.
2: ಡಾಕ್ಟರ್ ಅಜಯ್ ಕುಮಾರ್ ಎಂಬ ಇವರಿಗೆ, ರೈತ ಬಾಂಧವರು ಹತ್ತಿಯನ್ನು ಕೆಲವೊಬ್ಬರು ನೀರಿದಂಥ ರೈತ ಬಾಂಧವರು ಈಗಾಗಲೇ ಕಾಳನ್ನು ಊರ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಕರೆ ನೋಡೋಣ. ಹಲೋ, ಕರೆ ಕಟ್ಟಾಯಿತು, ಮುಂದುವರ್ಸೋಣ. ಈಗ ಅದೇ, ಈಗ ಮುಖ್ಯವಾಗಿ ರೈತ ಬಾಂಧವರು ಕೆಲವೊಬ್ಬರು ನಮ್ಮ ಶುದ್ಧ ಕಾಟನ್ ಅಂತಂದರೆ ಎರೆ ಭೂಮಿಯಲ್ಲೂ ಹಾಕ್ತಾರೆ, ಅಲ್ಲಲ್ಲಲ್ಲಿ ಕೆಂಪು ಭೂಮಿಯಲ್ಲೂ ಹಾಕ್ತಾರೆ ಬಿತ್ತನೆ ಸಮಯ. ಮುಖ್ಯವಾಗಿ ಸಮಗ್ರ ಪೋಷಕಾಂಶಗಳು ಈ ವಿಷಯದ ಕುರಿತು ರೈತ ಬಾಂಧವರಿಗೆ.
3: ಓಕೆ, ಈಗ ರೈತರು ನೀರಾವರಿ ಪ್ರದೇಶದಲ್ಲೂ ಹಾಕ್ತಾರೆ ಮತ್ತು ಕುಷ್ಕಿಯಲ್ಲೂ ಹಾಕ್ತಾರೆ.
2: ಹೌದು,
3: ರೈನ್ಫೆಡ್. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನೀರಾವರಿ ಪ್ರದೇಶದಲ್ಲಿ ಹಾಕುವಂಥ ರೈತರಿಗೆ ಒಂದು ಸೂಚನೆ ಏನಪ್ಪ ಅಂತಂದರೆ ತಡಬಿತ್ತನೆ ಮಾಡಬಾರ್ದು. ಈಗ ಮುಂಗಾರು ಹಂಗಾಮ ಸ್ಟಾರ್ಟ್ ಆಗಿದೆ, ರೈತರೆಲ್ಲ ತನ್ನ ಹೊಲಗಳನ್ನು ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ.
2: ಹೌದು,
3: ಈಗ ಬಿತ್ತಿಬಿಡಬೇಕು ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಅಪ್ ಟು ಜೂನ್ 15 ತನಕ ಕರೆಕ್ಟ್ ಬಿತ್ತನೆ. ಈ ಬಿತ್ತನೆ ಮಾಡಿದ್ರೆ ಮುಂದಿನ ಇದರಲ್ಲಿ ಅದು ಯಾವುದೇ ಒಂದು ಕೀಟ ಇದಕ್ಕೆ ಗುಲಾಬಿ ಕಾಯಿ ಕೊರಕದ ಇದಕ್ಕಾಗಲಿ ಅಥವಾ ಎಲೆ ಕೆಂಪು ರೋಗಕ್ಕಾಗಲಿ ತುತ್ತಾಗೋದಿಲ್ಲ.
2: ಹೌದು,
3: ಮತ್ತು ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಮಾಡಬೇಕು. ಈಗ ಪ್ರತಿ ಎಕರೆಗೆ ನಾವು ಶಿಫಾರಸು ಮಾಡೋದೇನಪ್ಪ ಅಂತಂದರೆ ಮೊದಲನೇ ಬಿತ್ತಿದಾಗ ಒಂದು ಚೀಲ ಡಿ ಎ ಪಿ, ಒಂದು ಅರ್ಧ ಚೀಲ ಯೂರಿಯಾ, ಒಂದು ಅರ್ಧ ಚೀಲ ಪೊಟ್ಯಾಷನ್ನ ಎಕರೆಗೆ ಬಿತ್ತಿದಾಗ. ಬಿತ್ತಿದಾಗ ಅಂದರೆ ರೈತರು ಏನು ಮಾಡ್ತಾರೆ, ಬಿತ್ತೋ ಟೈಮಲ್ಲಿ ಅವರು ಪೋಷಕಾಂಶಗಳು ಕೊಡೋಕ್ಕಾಗಲಿಲ್ಲಪ್ಪ ಅಂದರೆ ಒಂದು 20 ದಿವಸಗಳ ಮಧ್ಯದಲ್ಲಿ ಕೊಡ್ತಾರೆ, 15-20 ದಿವಸ ಮೊಳಕೆ ಹೊಡೆದ ಮೇಲೆ. ಸೊ ಆ ಟೈಮಲ್ಲಿ ಕೊಟ್ಟರು ಮತ್ತು ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ 50 ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ಅವರು ಗೊಬ್ಬರವನ್ನು ಮಿಸ್ ಮಾಡಬಾರ್ದು
2: ಕೊಡೋ
3: ಅವಾಗ 50ನೇ ದಿವಸದಲ್ಲಿ. ಯಾಕಪ್ಪ ಅಂದರೆ ಹತ್ತಿಯಲ್ಲಿ ಬೆಳವಣಿಗೆನೂ ಜಾಸ್ತಿ ಆಗ್ತದೆ, ಒಂದು ಕಡೆ ಕಾಯಿ ಕಚ್ತಾ ಇರ್ತದೆ, ಕಾಯಿ ಕಚ್ಚಿರೋದು ಬಲಿತಾ ಇರ್ತದೆ, ಹೂವಾಡ್ತಾ ಇರ್ತದೆ, ಎಲ್ಲ ಕ್ರಿಯೆಗಳು ಒಟ್ಟಿಗೆ ಆಗ್ತವೆ. ಸೊ ಹಂಗಾಗಿ 50ನೇ ದಿವಸದಲ್ಲಿ ಕೊಡುವಂಥ ಗೊಬ್ಬರ ಬಹಳ ಒಳ್ಳೆಯದು. ಸೊ ಅದರಲ್ಲಿ ಏನು ಕೊಡಬೇಕಪ್ಪ ಅಂತಂದರೆ 1.5 ಚೀಲದಷ್ಟು ಯೂರಿಯಾ ಮತ್ತು 1 ಕೆಜಿಯಷ್ಟು ಪೊಟ್ಯಾಷ್
2: ಎರಡನೇ ಹಂತದಲ್ಲಿ.
3: ಅದು ಬಹಳ ಇಂಪಾರ್ಟೆಂಟ್, ನಮ್ಮ ರೈತರು ಇದು ಗಮನಿಸ್ಕೋಬೇಕು.
2: ಹೌದು,
3: ಎರಡನೇ ಗೊಬ್ಬರ ಬಹಳ ಇಂಪಾರ್ಟೆಂಟ್ ಹತ್ತಿಗೆ. 1.5 ಚೀಲದಷ್ಟು ಆವಾಗ ಡಿ ಎ ಪಿ ಕೊಡೋದು ಬೇಡ, ಒಂದು ಮೊದಲನೇ ಹಂತದಲ್ಲಿ ಕೊಟ್ಬಿಟ್ರೆ ಸಾಕು ರಂಜಕವನ್ನು. ಸೊ ನಾವು ಈ ಯೂರಿಯಾ ಮತ್ತು ಪೊಟ್ಯಾಷನ್ನು 50ನೇ ದಿವಸದಲ್ಲಿ ಕಂಪಲ್ಸರಿ ಕೊಡಬೇಕು.
2: ಕೆಲವು ರೈತ ಬಾಂಧವರು ನಾನು ಗಮನಿಸಿದ ಹಾಗೆ ತಾವು ನೋಡ್ತಾ ಇರ್ತೀರಿ, ಕಾಳು ಇಡುವಂಥ ಸಂದರ್ಭದಲ್ಲಿ ರೈತ ಬಾಂಧವರು ಯಾವುದೇ ಗೊಬ್ಬರವನ್ನು ಹಾಕೋದಿಲ್ಲ.
3: ಹೌದು, ಅದೇ ಇದೆ, ನಾವು ಬಿತ್ತಿದಾಗ ಅಂತ ಹೇಳ್ತೀವಿ ಮೂಲ ಗೊಬ್ಬರವ ಕೊಡಬೇಕು. ಯಾಕಂದರೆ ಬಿತ್ತಿದಾಗ ನಾವು ಭೂಮಿಯಲ್ಲಿರ್ತಕ್ಕಂಥ ಸತು ಬೆಳೆಗೆ ಬೇಗ ಸಿಗೋದಿಲ್ಲ, ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರ ಬಿತ್ತಿದಾಗ ಕೊಟ್ಟರೆ ಮೊಳಕೆ ಬೇಗ ಹೊಡೆದು ಬೇರು ಚೆನ್ನಾಗಿ ಹೋಗ್ತದೆ. ಸೊ ಅದರಿಂದಾಗಿ ಬಿತ್ತಿದಾಗ ನಾವು ಕಂಪಲ್ಸರಿ ಕೊಡಬೇಕು. ನಮ್ಮ ರೈತರು ಏನು ಮಾಡ್ತಾರೆ, ಬಿತ್ತಿದ ಒಂದು 15-20 ದಿವಸಕ್ಕೆ ಕೊಡ್ತಾರೆ ಮೊದಲನೇ ಗೊಬ್ಬರ. ಸೊ ಆ ಥರ ಆಗ್ತದೆ, ಬಿತ್ತಿದಾಗ ಕೊಡೋದು ಭಾಳ ಒಳ್ಳೆಯದು.
2: ಒಳ್ಳೆಯದು. ಈಗ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರಿಗೆ, ಪ್ರಾರಂಭದಲ್ಲಿ ರೈತ ಬಾಂಧವರಿಗೆ ಬೇಗ ಕಾಳನ್ನು ಇಟ್ಟುವಂಥ ರೈತ ಬಾಂಧವರು ಈ ಕೆಲವೊಂದು ಕಡೆ ಇಟ್ಟಿರ್ತಾರೆ, ನೀರಾವರಿ ಇದ್ದಂಥವ್ರು, ಬೋರ್ವೆಲ್ ವ್ಯವಸ್ಥೆಯನ್ನು ಹೊಂದಿರುವಂಥ ರೈತ ಬಾಂಧವರಿಗಾಗಲಿ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಕೀಟಗಳು ಬರ್ತಾವೆ ಅಥವಾ ಹೇಗೆ ಅದನ್ನು ನಿರ್ವಹಣೆ ಮಾಡ್ಬೋದು? ಅಥವಾ 3 ದಿನಗಳಲ್ಲಿ ಈಗ 1.5 ತಿಂಗಳು 2 ತಿಂಗಳಾದ ನಂತರ ರೈತ ಬಾಂಧವರು ಇನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ಳೋಕೆ ಅವಕಾಶ ಇದೆಯಾ? ಹೇಗೆ
1: ಇದೆ ಈಗ ನನಗೆ ಕೆಲವೊಂದು ಫೋನ್ ಕರೆಗಳು ಬರ್ತಾ ಇದ್ದಾವೆ. ಈ ವಿಜಯನಗರ ಜಿಲ್ಲೆಯಲ್ಲಿ ಮತ್ತು ಕೆಲವೊಂದು ಬಳ್ಳಾರಿ ಜಿಲ್ಲೆಗಳಲ್ಲಿ ಆಲ್ರೆಡಿ ಅವರು ಬಿತ್ತನೆ ಮಾಡಿದ್ದಾರೆ, ಆಲ್ರೆಡಿ 30-40 ದಿವಸದ ಬೆಳೆ ಇದೆ. ಅಂಥವ್ರಿಗೆ ಕೆಲವೊಂದು ಕರೆ ಮಾಡ್ತಾರೆ. ಅಂಥ ರೈತರಿಗೆ ಸ್ವಲ್ಪ ಈ ಥ್ರಿಪ್ಸ್ ನುಸಿ ಮತ್ತು ಈ ಹಸಿರು ಜಿಗಿಹುಳ ಅಂತ ಏನು ಕರಿತೀವಿ ಅವುಗಳದ ಬಗ್ಗೆ ಸ್ವಲ್ಪ ಕೇಳ್ತಾ ಇದ್ದಾರೆ. ಅದಕ್ಕೆ ರೈತರಿಗೆ ನಾವು ಇಲ್ಲಿವರೆಗೂ ಈ ಹಳೆ ಕೆಲವೊಂದು ಕೀಟನಾಶಕಗಳನ್ನು ಬಿಟ್ಟುಬಿಟ್ಟು ಹೊಸ ಕೀಟಗಳನ್ನು ಬಳಸಲಿಕ್ಕೆ ಹೇಳ್ತಾ ಇದ್ದೀವಿ. ಉದಾಹರಣೆಗಾಗಿ ಉಲಾಲ ಅಂತಿದೆ, ಅದು ಲೀಟ್ರಿಗೆ 1/4 ಗ್ರಾಮ್ ಹಾಕೊಂಡ್ಬಿಟ್ಟು ಸಿಂಪರಣೆ ಮಾಡಿದ್ರೆ ಎಲ್ಲ ರಸಾಯನಿಕ ಕೀಟಗಳು ಕಂಟ್ರೋಲ್ ಆಗ್ತವೆ. ಅದೇ ರೀತಿ ಈಗ ಅದರ ಜೊತೆಗೆ ಒಂದು ಮೊದಲು ರಿಸೆಂಟ್ ಅಂತ ಬರ್ತಿತ್ತು, ಉಲಾಲ ಮತ್ತು ರಿಸೆಂಟ್ ಎರಡು ಕಾಂಬಿನೇಷನ್ನೇ ಒಂದು ಬರ್ತಾ ಇದೆ, ಅರ್ಗೈಲ್ ಅಂತಿದೆ, ಅದು ಲೀಟ್ರಿಗೆ 1 ಗ್ರಾಮ್ನಷ್ಟು ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಎಲ್ಲ ಈ ಥ್ರಿಪ್ಸ್ ನುಸಿ ಆಯಿತು, ಎಫಿಡೇನು, ಹಸಿರು ಜಿಗಿಗಳು, ಇವುಗಳನ್ನು ಅವರು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇನ್ನು ಈ ಭಾಗದಲ್ಲಿ ನಮಗೆ ಕೆಲವು ಮೊದಲು ಈ ತಂಬಾಕು ನಂಜಾಣು ರೋಗ ಅಥವಾ ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಂತ ಕರಿತಿದ್ದೀವಿ, ಅದು ಕೆಲವು ವರ್ಷ 2 ವರ್ಷಗಳ ಹಿಂದ್ಗಡೆ ಅದು ಭಾಳಷ್ಟು ಸೀವಿಯರ್ ಆಗಿ ಬರ್ತಿತ್ತು. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಬದುಗಳ ಮೇಲೆ ಈ ಪಾರ್ಥಿನಿಯಂ ಕಸ, ಕಾಂಗ್ರೆಸ್ ಕಸ ಅಂತ ಕರಿತೀವಲ್ಲ, ಅದು ಇರದಂಗೆ ನೋಡ್ಕೋಬೇಕು ಬದುಗಳ ಮೇಲೆ ಆಯಿತು ಮತ್ತು ಹೊಲದಲ್ಲಿ.
2: ಅದೇ ರೀತಿ ಒಂದು ಕರೆ ಇದೆ ಸರ್, ನೋಡೋಣ.
1: ಓಕೆ,
2: ಹಲೋ.
4: ಹಲೋ,
2: ನಮಸ್ತೆ ಸರ್.
4: ಸರ್, ನಾನು ಶಿವಲಿಂಗಪ್ಪ ಅಂತ ಹೇಳಿ. ಸರ್, ನಮಸ್ಕಾರ.
2: ಎಲ್ಲಿಂದ
4: ಸರ್? ನಿಲಗಲ್ ಸರ್.
2: ನಿಲಗಲ್, ಶಿವಲಿಂಗಪ್ಪ ಹೇಳಿ, ಫಸ್ಟ್ ಹೇಳಿ.
4: ಅದೇ ಸರ್, ಈಗ ನಾವು ಹತ್ತಿ ಯಾವ ತಳಿನ ಆಯ್ಕೆ ಮಾಡ್ಕೋಬೇಕು ಅಂತ ಕೇಳ್ಬೇಕಾಗಿತ್ತು.
2: ಹೇಳ್ತಾರೆ, ನಿಡುಗುಂದಿ ಸರ್ ಹೇಳ್ತಾರೆ.
0: ಆಗಳಿ ಕರೆಕ್ಟ್ ಆಗಿದ್ದಲ್ಲಿ ಕಾಣ್ತದ ನೀವು. ಈ ಸಾಕಷ್ಟು ಸುಧಾರಿತ ತಳಿಗಳು ಇದಾವೆ, ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ರಿ, ಸ್ವಲ್ಪ ಅಧಿಕೃತ ಈ ಬೀಜ ಮಾರಾಟಗಾರರ ಕಡೆನೆ ತಗೊಳ್ರಿ, ಸ್ಟ್ಯಾಂಡರ್ಡ್ ಕಂಪ್ನಿ ಬೀಜ ತಗೊಳ್ರಿ. ಸ್ಟ್ಯಾಂಡರ್ಡ್ ಕಂಪ್ನಿ ಅಂದ್ರೆ ಈ ಕಡೆ ನಾವು ಈ ಭಾಗದಾಗ ನಿಮ್ಗೆ ಯುಎಸ್ ಅಗ್ರಿ ಇದು ಚೆನ್ನಾಗಿ ಬರತ್ತದ್ರಿ, ಹೊಸದ ಹೈಬ್ರಿಡ್ ಈ ಹೊಸದ ಅದಕ್ಕಿಂತ ಇಂಪ್ರೂವ್ ಬಂದವ್ರಿ, ಸ್ವಲ್ಪ ಕಾಯಿ ಸೈಜ್ ದಪ್ಪ ಮಾಡ್ಯಾರ ಅದನ್ನ. ಯುಎಸ್ 707 ಅಂತ ಹೇಳಿ ನಂಬರ್ ಅದ್ರದ್ದು. ಯುಎಸ್ 707 ಆಮೇಲೆ ಕ್ರಿಸ್ಟಲ್ ಕ್ರಾಪ್ ಕೇರ್ ಅಂತ ಒಂದು ಕಂಪ್ನಿ, ಅದ್ರದ್ದು ಚಲೋ ಪ್ರಾಡಕ್ಟ್ಸ್ ಬರತ್ತವ. CCH 369 ಅಂತ ಒಂದು ಹೈಬ್ರಿಡ್ ಅವ್ರದ್ದು. CCH 369 ಕ್ರಿಸ್ಟಲ್ ಕ್ರಾಪ್. ಕಾವೇರಿದು ಚೆನ್ನಾಗದ ನೋಡ್ರಿ, ಬಂಪರ್ ದೂಸರಾ ಅಂತ ಬರ್ತದ ಅವ್ರದ್ದು,
4: ಛತ್ತೀಸ್ ಅಂತ
0: ಬರ್ತದ, ಅದು ಚೆನ್ನಾಗದ.
4: ರಾಸಿ

0: ಕಂಪ್ನಿದು ಒಂದು ಸ್ವಿಫ್ಟ್ ಅಂತ ಬಂದದ ಮಾರ್ಕೆಟ್ನಾಗ.
1: ಯಾವ್ದು ಸರ್?
0: ಸ್ವಿಫ್ಟ್, ರಾಶಿ ಸ್ವಿಫ್ಟ್.
1: ಸ್ವಿಫ್ಟ್ ಸರ್,
0: ಸ್ವಿಫ್ಟ್ ಅದು ಚೆನ್ನಾಗದ್ರಿ. ಆಮೇಲೆ ಆರ್ ಸಿ ಎಚ್ ನಂಬರ್ಗಳು ಅದಾವ, 9658 4 6 ಅಂತ ಬರ್ತದ, 839 ಅಂತ ಬರ್ತದ, ಇವೆಲ್ಲ ಮಾರ್ಕೆಟ್ನಾಗ ಅದಾವ್ರಿ, ಇದನ್ನ ತಗೋಬಹುದು. ಆಮೇಲೆ ಚಿತ್ರ ಅಂತ ಒಂದು ಬರ್ತದ, ಪ್ರವರ್ಧನ್ ಸೀಡ್
1: ಚಿತ್ರ
0: ಅಂತ, ಅದು ಚೆನ್ನಾಗಿ ಬರ್ತದ. ನುಜಿವುಡು ಕಂಪ್ನಿದು ನವನೀತ್ ಅಂತ ಐತಿ, ಒಂದು 4-5 ವರ್ಷದಿಂದ ಚೆನ್ನಾಗಿ ಕೊಡತ್ತದ ನವನೀತ್ ಅಂತ ಹೇಳಿ. ಅದು ಬಿಟ್ಟರೆ ಇನ್ನೊಂದೆರಡು ವಿಜೇತಾ ಮತ್ತು ಶ್ರೀ ಅಂತ ಬಂದಾವ. ಈಗ ಸ್ವಲ್ಪ ತಮ್ದು ಏನಾದರೂ ಭೂಮಿಗಳು ಸ್ವಲ್ಪ ಈ ಕೆಂಪು ಭೂಮಿ ಇತ್ತು, ಕಡಿಮೆ ಫಲವತ್ತಾದ ಭೂಮಿ ಇತ್ತಂದ್ರೆ
1: ಇಲ್ಲ ಸರ್, ನಮ್ದು ಎಲ್ಲ ಬ್ಲಾಕ್ ಸಾಯಿಲ್ಸ್.
0: ಬ್ಲಾಕ್ ಸಾಯಿಲ್ಸ್, ಬ್ಲಾಕ್ ಸಾಯಿಲ್ಸ್ ಇದ್ರೆ ನಾರ್ಮಲ್ ಹೈಬ್ರಿಡ್ಗೆ ಹೋರಿ. ಅದ್ರೊಳಗೆ ನಿಮ್ಗೆ ಈಗ ನೀವು ಎಕರೆಗೆ ಎಷ್ಟು ಪ್ಯಾಕೆಟ್ ಹಾಕ್ತಿರಪ್ಪ?
1: ಎರಡು ಪ್ಯಾಕೆಟ್ ಹಾಕ್ತೀವಿ ಸರ್.
0: ಎರಡು ದೀಡಕ್ಕೆ ತೊಗೊಂಬರ್ರಿ ಆದಷ್ಟು, ಎರಡು ಸ್ವಲ್ಪ ಹೈಯರ್ ಸೈಡ್ ಆಗುತ್ತೆ. ನೀವು ದೀಡ್ರಿಂದ 2 ಅಡಿ ಇರ್ಬೇಕು, ನೀವು ಸಾಲಿನಾಗೇನು ಬೀಜ ಇಡ್ತಿರಲ್ಲ, ಬೀಜದಿಂದ ಬೀಜಕ್ಕದಲ್ಲ, ಸ್ವಲ್ಪ ಅದು ಸನಿ ಇಡೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗತ್ತೆ, ಈಳು ಕಡಿಮೆ ಆಗ್ತದೆ ಸ್ವಲ್ಪ ಆದಷ್ಟು. ಅದ್ರ ಸಂಬಂಧ ಈಗ ಅಧಿಕ ಸಾಂದ್ರತೆ ಇದ್ದದ ಹೈಬ್ರಿಡು ಬಂದಾವ, ನೀವು 1 ಅಡಿ ಈಗ ಇಡುವಂತ ಬೀಜನೂ ಬಂದಾವ ಮಾರ್ಕೆಟ್ನಾಗ. ಬಟ್ ಅದನ್ನ ಸೂಕ್ತವಾಗಿ ರೈತರು ತಮ್ಮ ಭೂಮಿ ಹೆಂಗದ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ರಿ. ಈಗ ಆಳವಾದ ಕಪ್ಪು ಭೂಮಿ ಇತ್ತಂದ್ರೆ ನಾರ್ಮಲ್ ಹೈಬ್ರಿಡ್ ತೋರಿ ಮಾರ್ಕೆಟ್ನಾಗ, ಏನು ಈಗೇನು ಲಿಸ್ಟ್ ಹೇಳಿದಲ್ಲ ನಾನು, ಅದನ್ನು ಯಾವುದಾದ್ರೂ ತಗೋಬೋದು. ಬಟ್ ಏನದ ನೀವು ಆದಷ್ಟು ಸಾಲಿಂದ ಏನು ಪ್ರಾಬ್ಲಮ್ ಇಲ್ಲ ರೈತರು, ಕರೆಕ್ಟ್ ಬೀಜ ಇಡ್ತಿರಲ್ಲ, ಅದು ಅದು ಸ್ವಲ್ಪ ತಪ್ಪು ತಪ್ಪು ಆಗ್ತಾ ಇದೆ. ಎರಡು ಅಡಿ ಇಟ್ಟರು ಏನು ಇದಿಲ್ಲ, ನಿಮ್ಗೆ ಇಳುವರಿ ಚೆನ್ನಾಗಿ ಕೊಡ್ತೀವಿ.
2: ನಮಸ್ಕಾರ ಗೌಡ್ರೆ, ಮತ್ತೊಂದು ನಮಸ್ಕಾರ ಇದೆ ಸರ್, ಮತ್ತೊಂದು ಮುಂದಿನ ಕರೆ. ಹಲೋ ನಮಸ್ಕಾರ
3: ಸರ್. ನಮಸ್ಕಾರ ಸರ್,
2: ತಮ್ಮ ಹೆಸರು ಎಲ್ಲಿಂದ
3: ಸರ್? ಮಟ್ಟಮಾರಿಯಿಂದ ಸರ್, ಎಲ್ ಕೆ ಬೀರಂಗೌಡ.
2: ಎಲ್ ಕೆ ಬೀರಂಗೌಡ ಮಟ್ಟಮಾರಿಯಿಂದ ಗೌಡ್ರೆ ಕೇಳಿ
3: ಸರ್. ಅದೇ ಸರ್, ಈಗ ನಾವು ಹತ್ತಿ ಬಿತ್ತನೆ ಮುಂದಿನ ದಿನದಲ್ಲಿ ಇನ್ನೊಂದು 15 ದಿನ ನಾವೊಂದು ಯಾವ ಒಂದು ತಳಿ ಆಯ್ಕೆ ಮಾಡ್ಕೊಳ್ತೀವಿ?
2: ಹೇಳ್ತಾ ಇದ್ರು ಅದೇ, ನೀವು ಕಾರ್ಯಕ್ರಮ ಕೇಳ್ತಾ ಇದ್ರೆ ಇಷ್ಟೊತ್ತಿಗೆ ಆಗತ್ತಿತ್ತು. ತಳಿಗಳು
0: ಮಟ್ಟಮಾರಿ ಕಡೆ ಹೆಚ್ಚಾಗಿ ಈ ನಿಮ್ಗೆ 36 ನಂಬರ್ದು ಬೆಳೀತಾರೆ ಕಾವೇರಿ ಕಂಪ್ನಿದು, ಬಹಳ ಜನ ಬಹಳ ರೈತರು. ನೀವು US ಅಗ್ರಿ ಒಂದು ಹೊಸ ಹೈಬ್ರಿಡ್ ಬಂದದ 707 ಅಂತೇಳಿ, ಅಜಿತ್ ಕಂಪ್ನಿಗಿನಾಗ ಒಂದು 9090 ಅಂತ ಬಂದದ್ರಿ ಅಜಿತ್ ಕಂಪ್ನಿ, ACH 900 ಅದು ಹಾಕ್ಬೋದು. ಆಮೇಲೆ ಏಷ್ಯನ್ ಅಗ್ರಿ ಜೆನೆಟಿಕ್ಸ್ನಾಗ ಸೂಪರ್ ಬಂಟಿ ಅಂತ ಬರ್ತದೆ, ಸೂಪರ್ ಬಂಟಿ ಅಂತ ಅದನ್ನ ಹಾಕ್ಬೋದು ನೀವು. ಆಮೇಲೆ ಬಯೋಸೀಡ್ ಕಂಪ್ನಿದು 029 ಅಂತ ಒಂದು ಹೈಬ್ರಿಡ್ ಇದೆ ಮಾರ್ಕೆಟ್ನಾಗ, 029 ಅದನ್ನ ಹಾಕ್ಬೋದು. ಈ ನಾಥ್ ಸೀಡ್ಸ್ದು ಒಂದು ಹೊಸದು ರಾಣಾ ಅಂತ ಬಂದದ್ರಿ, ನಾಥ್ ಸೀಡ್ ಕಂಪ್ನಿದು ಸಂಕೇತ್ ಅಂತ ಬರ್ತದೆ, ರಾಣಾ ಅಂತ ಒಂದು ಹೊಸ ಹೈಬ್ರಿಡ್ ಬಂದದ, ಅದನ್ನ ಹಾಕ್ಬೋದು.
3: ಸರ್ ಇನ್ನೊಂದು ಕ್ವಶನ್ ಸರ್ ನಿಮ್ಮ ಹತ್ರ ಸರ್, ಈಗಾಗಲೇ ಎಲ್ಲ ಒಂದು ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮುಖ್ಯವಾದ ಸಂದೇಶ ಹರಿದಾಡ್ತದೆ ಸರ್, ಏನಂದ್ರೆ ಈ ಸತಿ ಎಲ್ಲಿನ ಎಂಬ ದೊಡ್ಡ ಒಂದು ಬಿಸಿ ಗಾಳಿ ಬರ್ತಾ ಇದೆ ಅಂತ ಅಂದ ಹೇಳ್ತಾ ಇದಾರೆ ಸರ್. ಈ ಒಂದು ಇದಕ್ಕೆ ನಮ್ಗೆ ಶೂದ್ಧಂತ ತಳಿಗಳು ಏನಾಗ್ಬೇಕು ಸರ್?
0: ನೀವು ಆ ತರ ನಾವು ತಳಿಗಳನ್ನ ಹಿಂಗ್ ರಿಸರ್ಚ್ ಮಾಡಿರಂಗಿಲ್ರಿ, ಇದು ನೀವು ಹೇಳಿ ಕೇಳಿ ಬರುವುದಲ್ಲ, ಈಗೇನು ಹೇಳ್ಯಾರಲ್ಲ ಈ ಪ್ರಿಡಿಕ್ಷನ್, ಅದು ಹಿಂಗೆ ಆಗುತ್ತಾ ಅಂತ ಇರಂಗಿಲ್ಲ. ಈಗ ನೋಡ್ರಿ, ನಾವು 4-5 ವರ್ಷ ನೋಡಿದ್ರೆ, ನೀವು ಜೂನ್ ತಿಂಗಳನ್ಯಾಗ ಮಳಿ ಬರತ್ತದ ನಿಮ್ಗೆ ಕರೆಕ್ಟ್ ಹೊಂಟದ, ನೀವು 4-5 ವರ್ಷ ಹಿಂದೆ ನೋಡಿದ್ರೆ ನಿಮ್ಗೆ ಒಂದೇ ಮಳೆ ಆಗಿ ನೆಕ್ಸ್ಟ್ 15 ದಿವಸ ಬ್ರೇಕ್ ಆಗಿತ್ತು, ನೀವು ಮತ್ತೆ ತೆಗೆದನ್ ತಿಲ್ಲ ನೋಡಿದ್ ಮತ್ತೆ ಇನ್ನೊಂದು ಬೀಜ ಹಾಕಿದ್ರಿ, ನೆನಪಿರ್ಬೇಕು ನಿಮ್ಗೆ ಒಂದು 4-5 ವರ್ಷದಿಂದ. ಮತ್ತೆ ನೀವು ಅದನ್ನು 2ನೇ ಸಲ ಬೀಜ ಹಾಕಿದ್ರು ಅದನ್ನು ಮತ್ತೆ ಮಳಿ ಕೈ ಕೊಡ್ತು, ನೆಕ್ಸ್ಟ್ ಜುಲೈ ಲಾಸ್ಟಿಗೆ 3ನೇ ವಾರನಾಗ ಬಿತ್ತಿದ್ರಿ ಆ ಬೆಳೆ ತಗೊಂಡ್ರೆ ಅವಾಗ ಹಿಂಗಾಗುತ್ತೆ. ಈ ಪರಿಸರ ಚೇಂಜ್ ಆಗು, ಕ್ಲೈಮೇಟ್ ಚೇಂಜ್ ಅಂತೀವಲ್ಲ, ಇದು ಫ್ಯಾಕ್ಟರ್ಸ್ ಬರ್ತಾ ಇದ್ದಾವೆ. ಬಟ್ ಹಿಂಗಾಗುತ್ತೆ ಅಂತ ಏನು ಗ್ಯಾರಂಟಿಲಿಂದ ಹೇಳಕ್ ಬರುದಿಲ್ಲ, ಪ್ರಿಡಿಕ್ಷನ್ ಅಂತರೂ ನಾರ್ಮಲ್ ಅದ.
3: ಈ ಒಂದು ಕಂಡೀಷನ್ ಗೆ ನಾವು ರೈತರಾಗಿ ಯಾವ ಒಂದು ಸಿದ್ಧತೆ ಮಾಡ್ಕೋಬೇಕು?
0: ನೀವು ಅದಕ್ಕೆ ಏನದಲ್ಲ ನಿಮ್ಗೆ ಅಜಯ್ ಕುಮಾರ್
4: ಹೇಳ್ತಾರೆ. ಈಗ ಅಂಥ ಪರಿಸ್ಥಿತಿ ನಾವು ಎದುರಿಸ್ಬೇಕು ಅಂತಂದರೆ, ಈಗ ಎಲ್ ನಿನೋ ಎಫೆಕ್ಟ್ ಅಂತಂದರೆ ಮಧ್ಯದಲ್ಲಿ ಮಳೆದು ಕೊರತೆ ಅಭಾವ ಬಂದು ಇದಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಈ ಬೆಳೆನ ಕಾಪಾಡ್ಕೋಬೇಕಪ್ಪ ಅಂದರೆ ಸಿಂಪರಣೆಯ ರಸಗೊಬ್ಬರಗಳ ಮೂಲಕ ನಾವು ಬೆಳೆಯನ್ನು ಕಾಪಾಡ್ಕೋಬೇಕು. ಅವಾಗೇನು ಮಾಡಬೇಕು, ಈಗ ಸ್ವಲ್ಪ ಗ್ಯಾಪ್ ಕೊಡ್ತು 1 ವಾರ 10 ದಿವಸ ಹಿಂಗೆ. ಸೊ ಅವಾಗೇನು ಮಾಡಬೇಕು, ನಾವು ಈ 94 ಅಂತ ಬರ್ತದೆ, 19 19 19, ಅದು ಶೇಕಡ 1% ಅಂದರೆ ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಷ್ಟು ಮಿಕ್ಸ್ ಮಾಡಿಕೊಂಡು ಅದರ ಜೊತೆಗೆ ಒಂದು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಬರ್ತದೆ 1 ಕೆಜಿ ಪ್ಯಾಕಲ್ಲಿ, ಅದನ್ನು ಸಹ 1 ಲೀಟರ್ ನೀರಿಗೆ 10 ಗ್ರಾಮ್ನಷ್ಟು ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಸೊ ಸಿಂಪರಣೆ ಮಾಡಿದಾಗ

0: ಅಂತ ಬರದ ಪರಿಸ್ಥಿತಿಯನ್ನು ನಾವು ಎದುರಿಸಬಹುದು. ಆ ಎಲ್ ನಿನೋ ಎಫೆಕ್ಟ್ ಏನಾಗುತ್ತೆ?
1: ಗಿಡಗಳ ಸಂಖ್ಯೆ ಸರ್, ಅದು
0: ಗಿಡಗಳ ಸಂಖ್ಯೆ ಕರೆಕ್ಟ್ ಇರಬೇಕು. ನಾವು ಈ ನಾವು ಇಳುವರಿ ಉತ್ತಮ ಇಳುವರಿ ಪಡಬೇಕು ಅಂದರೆ ಪ್ರತಿ ಎಕರೆಗೆ ನಾವು ಮೂರಡಿ ಸಾಲಲ್ಲಿ 60 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಕೊಟ್ಟಾಗ 7400 ಗಿಡ ಕೂರಬೇಕು ನಮ್ಮ ಇದ್ರ ಪ್ರಕಾರ. ಒಂದು ಎಕರೆಗೆ 7400 ಗಿಡ ಕೂರಬೇಕು. ಆ 400 ಗಿಡ ಕಡಿಮೆ ಆಯ್ತಪ್ಪ ಅಂತಂದರೆ ಮತ್ತೆ ಇದಾಗ್ತದೆ, ಮತ್ತೆ ಹೆಚ್ಚೂ ಆಗಬಾರ್ದು. ಸರ್ ಹೇಳ್ದಂಗೆ ಈಗ ಅಲ್ರಿ, ನೀವು 3 ಪಾಕೆಟ್ 4 ಪಾಕೆಟ್ ಆದಾಗ ಅದು 7400 ಗಿಡ ಹೋಗ್ಬಿಟ್ಟು 14,000 21,000 ಆಗ್ತವೆ. ಸೊ ಹಂಗೂ ಆಗಬಾರ್ದು, ಯಾಕಂದರೆ ಹಂಗೆ ಪೈಪೋಟಿಯಾಗಿ ಹೂವು ಮೊಗ್ಗು ಕಾಯಿ ಉದುರೋ ಪರಿಸ್ಥಿತಿ ಬರ್ತದೆ. ನಮ್ಗೆ ಆಪ್ಟಿಮಮ್ ಪ್ಲಾಂಟ್ ಪಾಪ್ಯುಲೇಷನ್ ಅಂತೀವಿ, ಗಿಡಗಳ ಸಂಖ್ಯೆ ಒಂದು ಎಕರೆಗೆ ಕರೆಕ್ಟಾಗಿ 7400 ಗಿಡ ಇದ್ದರೆ ನಿಮಗೆ ಪಂಗ್ಲ ಚೆನ್ನಾಗಿ ಹೊಡೆದು ಮತ್ತು ಕಾಯಿ ದಪ್ಪ ಆಗ್ತದೆ, ಮತ್ತು ಕಾಯಿ ಗಿಡದಲ್ಲೇ ಉಳಿಯುತ್ತೆ, ಬೀಳಲ್ಲ. ಅಂತ ಇದು ನಾವು ಮೇಂಟೈನ್ ಆಗ್ಬೇಕು, ಮೇಂಟೈನ್ ಮಾಡ್ಕೋಬೇಕು.
1: ಇರಣ್ಣವ್ರೆ, ಸರ್ ಹೇಳ್ದಂಗೆ ಇಂತಹ ಬರಗಾಲ ಆಗಿರ್ಬೋದು, ಅತಿವೃಷ್ಟಿ, ಅನಾವೃಷ್ಟಿ, ಈ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ತಳಿಗಳು ರಿಸರ್ಚ್ ಆಗೋದಿಲ್ಲ, ನಿರ್ವಹಣಾ ಕ್ರಮಗಳ ಮೇಲೆ ಹೋಗ್ತದೆ, ಅದನ್ನು ಗಮನಿಸಿ.
2: ಇನ್ನೊಂದು, ಮಳೆ ಇಲ್ಲಾರ್ದಾಗ ರೈತರೆಲ್ಲರೂ ಸ್ವಲ್ಪ ಎಡೆ ಕುಂಟು ಜಾಸ್ತಿ ಹೊಡ್ಕೊಂಡು ಹಸಿ ಆರದಂಗೆ ನೋಡ್ಕೋಬೇಕು, ಎಲ್ಲಿ ಬಿರುಕು ಬಿಡದಂಗೆ ಹಸಿ ಆರದಂಗೆ ನೋಡ್ಕೋಬೇಕು.
1: ಅಷ್ಟು ಮಾಡಿ.
3: ಇನ್ನೊಂದು ಕಾರ್ಯಕ್ರಮ ವಿನಂತಿ ಸರ್, ಈಗಾಗಲೇ ರೈತರು ಒಂದು ಎಲ್ಲಿನೋ ಎಂಬ ಒಂದು ದೊಡ್ಡ ಸಂದೇಶವನ್ನು ಎದುರಿಸಬೇಕಾಗಿಲ್ಲ ಸರ್. ಮುಂದಿನ ದಿನಗಳಲ್ಲಿ ತಮ್ಮ ಆಕಾಶವಾಣಿ ಮುಖಾಂತರ ಅದರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಸರ್.
1: ಖಂಡಿತ ಮಾಡೋಣ, ಒಳ್ಳೆ ಸಲಹೆ.
4: ಇಲ್ಲಿ ನಾವು ಒಂದು ಹೇಳ್ತೀನಿ, ಆಕ್ಚುಲಿ ರೈತರಿಗೆಲ್ಲ, ರೈತರು ಕೇಳ್ತಿದ್ರೆ, ಈ ನೀವು ಅಲ್ಲಲ್ಲಿ ನೀವು ಕಟ್ಟಿಗೆ ಸುಡೋದು ಇದೆಲ್ಲ ಮಾಡ್ತಿರಲ್ಲ, ಅದನ್ನ ಸ್ವಲ್ಪ ತಡೆಗಟ್ಟಬೇಕು. ಇವೆಲ್ಲ ಎದಕ್ಕಾಗತ್ತಾವ? ಪರಿಸರದ ಬಗ್ಗೆ ನಾವು ಕಾಳಜಿ ತಗೊಳಾರ್ದಕ್ಕೆ ಆಗತ್ತಾವ? ತಿಳ್ಕೋಬೇಕು ರೈತರು ಇದನ್ನ. ಅಗ್ನಿ ಆರಾಮ್ಸೆ ಕಡ್ಡಿ ಕೊಡೋದು ಹಚ್ಚಿ ಬಿಡ್ತಿರಪ್ಪ ಎಲ್ಲ ಹೊಲದಾಗ. ಸ್ವಲ್ಪ ಮಾಡಬಾರ್ದಲ್ಲ. ಈಗ ನೀವು ಹೊಲ ಹಸನಿಡ್ರಿ, ಆ ಮಾತು ಬೇರೆ. ಈಗ ನೋಡ್ರಿ, ಈಗ ಹೊಸ ತಂತ್ರಜ್ಞಾನ ಬಂದದ, ನಿಮಗೆ ಶೆಡ್ಡರ್ ಮಲ್ಚರದ್ ಬಂದಾವ. ನೀವು ಮೊದಲೇ ಹೊಲಕ್ಕೆ ಏನದಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇಲ್ಲ. ಈ ಗಿಡದಾಗ ಹತ್ತಿ ಬಿಡಿಸೋದು ಆದ ಕೂಡಲೇನು 25-30% ಪೋಷಕಾಂಶ ಗಿಡಗಳನ್ನ ಇರ್ತಾವ. ನೀವು ಅದನ್ನ ಭೂಮಿಗೆ ಹಾಕಿದ್ರೆ ಅಟ್ಲೀಸ್ಟ್ ಅವಾಗಾದ್ರೂ ಸ್ವಲ್ಪ ಭೂಮಿದೊಂದು ಫಲವತ್ತತೆ ಕಾಪಾಡ್ಕೋತದ ಅವಾಗ. ಸೊ ಇಂಥದ್ರ ಬಗ್ಗೆ ವಿಚಾರ ಮಾಡ್ಬೇಕು ನಾವು. ಕ್ಲೈಮೇಟ್ ಚೇಂಜ್ ಏನ್ ಆಗತ್ತದಲ್ಲ ಈಗ, ಇದಕ್ಕೆಲ್ಲರೂ ನಾವೆಲ್ಲರೂ ಕಾರಣೀಭೂತರು. ಇದಕ್ಕೆ ಬೆಂಕಿ ಹಚ್ಚೋದ್ರಿಂದ ಏನಾಗುದಿಲ್ಲ, ಈ ಮೆಂಟಾಲಿಟಿ ಅಂದ್ರೆ ಅದೇ ರೈತರು ಹೊರಗೆ ಬರಬೇಕು. ಹೊಲ್ದಾಗೂ ಓದಿಸ್ತಾರ, ಈ ಹತ್ತಿ ಗಿಡ ತೆಗೆದು ಎಲ್ಲ ಆರಿಸಿಟ್ಟಿರ್ತಾರ, ಅಲ್ಲಿ ಬೆಂಕಿ ಹಚ್ಚಿಬಿಡ್ತಾರ ಆರಾಮ್ಸೆ. ಈಗ ತೊಗರಿ ಹಂಗ ಮಾಡ್ತೀರಿ, ಹಿಂಗ್ ಮಾಡೋದ್ರಿಂದ ಈ ಭೂಮಿನೂ ಒಂದು ಜೀವ, ಅದು ಲಕ್ಷಾನುಗಟ್ಟಲೆ ಜೀವಾಣುಗಳು ಇರ್ತಾವ ಅದ್ರೊಳಗೆ. ನೀವು ಮತ್ತೆ ಅದನ್ನ ಸುಟ್ರೆ ಹೆಂಗಾಗುತ್ತೆ ಮತ್ತೆ ಅದು? ಹಂಗಾದ್ರೆ ಅದು ಅಲ್ಲದೆ ಟೆಂಪರೇಚರ್ ಹೇಳ್ತೀರಿ, ಎಲ್ಲರಿಗೂ ಟೆಂಪರೇಚರ್ ರೇಸ್ ಆಗುತ್ತೆ ಅಂತೀವಿ ನಾವು. ಉಷ್ಣಾಂಶ ಅಂತೇಳಿ, ಉಷ್ಣಾಂಶ ಕಡಿಮೆ ಮಾಡಕ್ ಏನ್ ಮಾಡತ್ತೀವಿ ನಾವು ರೈತರು? ರೆಸ್ಪಾನ್ಸಿಬಿಲಿಟಿ ಎಲ್ಲರಿ, ಒಬ್ರು ಇರಂಗಿಲ್ಲ, ಎಲ್ಲರದು. ಎಲ್ಲಾ ರೈತರು ಸಾಥ್ ಕೂಡಿದ್ರೆ, ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಅಷ್ಟೇ ನಿಮ್ಗೆ ಈ ಗ್ಲೋಬಲ್ ವಾರ್ಮಿಂಗ್ ಏನಂತವೆ, ಕ್ಲೈಮೇಟ್ ಚೇಂಜ್ ಅಂತೀವಿ, ಪರಿಸರ ಚೇಂಜ್ ಆಗುದು ಅಂತೀರಿ, ಇದನ್ನ ನಾವು ಅಡ್ರೆಸ್ ಮಾಡಬಹುದು ಹಂಗಿದ್ರೆ.
1: ಅಷ್ಟು ಮಾಡಿ, ಇವೆಲ್ಲವುಗಳನ್ನ ಮಾಡಬೇಕು. ನೀವು ಅಷ್ಟು ಮಾಡಿ, ಸಮಯ ಸಂದರ್ಭ ಸಿಕ್ಕಾಗ ನಮ್ಮ ಯೂನಿವರ್ಸಿಟಿಗೆ ಬನ್ನಿ, ಮಾಹಿತಿ ಸಿಗುತ್ತೆ. ಧನ್ಯವಾದಗಳು. ಅಂಜನಾಳ್ ಸರ್ ಹೇಳ್ತಾ
2: ಇದ್ದೀನಿ, ಈಗ
1: ಕಳೆದ ವರ್ಷ ನೋಡಿದಾಗ ಈ ವರ್ಷ ಏನು ಗಿಡಗಳ ಒಂದು ರೋಗ ಕೀಟಗಳ ಬಾಧೆ ಹೆಚ್ಚಿದ್ದಾವೆ. ನನಗೆ ಅನ್ಸುತ್ತೆ ಕೀಟಗಳು ಒಂದು ಕಳೆದ ವರ್ಷದಿಂದ ವರ್ಷಕ್ಕೆ ಗುಲಾಬಿ ಕಾಯಕರ್ಕನ್ನು ಕೂಡ ಕಡಿಮೆ ಆಯಿತು ಕಳೆದ ವರ್ಷ ನೋಡಿ.
2: ಅದೇ ಯಾವಾಗ ಯಾವಾಗ ಈ ಜೂನ್ ಬಿತ್ತನೆ ಆಗುತ್ತೆ, ಜೂನ್ 15 ರೊಳಗಡೆ ಬಿತ್ತನೆ ಮಾಡಿದ್ರೆ ಗುಲಾಬಿ ಕಾಯಕರ್ಕ 90% ಬರುವುದಿಲ್ಲ. ಲೇಟ್ ಆದಂಗೆಲ್ಲ ಜೂನ್ 15 ನಂತರ ಬಿತ್ತನೆ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಬರ್ತದೆ. ಯಾವಾಗ ಯೂಶಲಿ ಅದು ಅಕ್ಟೋಬರ್ ನವೆಂಬರಲ್ಲಿ ಸ್ವಲ್ಪ ಸಿವಿಯರ್ ಆಗಿ ಬರ್ತದೆ ಗುಲಾಬಿ ಕಾಯಿ ಕೊರಕ. ಆಮೇಲೆ ರೈತರು ಗುಲಾಬಿ ಕಾಯಿ ಕೊರಕವನ್ನು ಹತೋಟಿ ಮಾಡಲಿಕ್ಕೆ ಅದನ್ನು ಸ್ವಲ್ಪ ಅವರಿಗೆ ಕಷ್ಟ ಆಗ್ತದೆ, ಯಾಕಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಅದು. ಹಸಿರು ಕೀಡಿ ಕಣ್ಣಿಗೆ ಕಾಣ್ತದೆ, ಲದ್ದಿ ಹುಳ ಕಣ್ಣಿಗೆ ಕಾಣ್ತದೆ, ಗುಲಾಬಿ ಕಾಯಿ ಕೊರಕ ಅವ್ರು ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ಆ್ಯಕ್ಚುಲಿ ಹತೋಟಿ ಮಾಡಲಿಕ್ಕೆ ರೈತರೆಲ್ಲ ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲ ರೈತರು ಈ ಲೈಂಗಿಕ ಬಲೆಗಳು ಅಥವಾ ಮೋಹಕ ಬಲೆಗಳಂತ ಕರಿತೀವಿ ನಾವು, ಅವುಗಳನ್ನು ಅಳವಡಿಸ್ಕೊಳ್ಬೇಕು. ಬಿತ್ತಿದ 45 ದಿವಸಕ್ಕೆ ಎಕರೆಕ್ಕೆ 2-3 ಅಂದ ಅವುಗಳನ್ನ ಹಾಕೋಬೇಕು. ಅಥವಾ ನಾವು ಈಗ ಅದನ್ನು ಸಾಮೂಹಿಕವಾಗಿ ಗಂಡು ಪತಂಗನ ಆಕರ್ಷಣೆ ಮಾಡ್ಲಿಕ್ಕಂತ ಇನ್ನೊಂದು ರೀತಿ ಹೇಳ್ತೀವಿ. ಅವಾಗ ಅದರ ಎಕರೆಗೆ ಒಂದು 15 ಟ್ರ್ಯಾಪ್ಗಳನ್ನು ಹಾಕೋಬಹುದು. ಈಗ ಅದು ನಾವು ಕೃಷಿ ವಿಶ್ವವಿದ್ಯಾಲಯದನ್ನೇ ಮಾಡ್ತಾ ಇದ್ದೀವಿ, ಹೋದ ವರ್ಷನೂ ನಾವು ರೇಡಿಯೋ ಮುಖಾಂತರ ಹೇಳಿದ್ದೀವಿ. ಈಗ ಮೋಹಕ ಬಲೆಗಳು ಮತ್ತು ಅದರಲ್ಲಿ ಆಗ್ತಕ್ಕಂಥ ಲ್ಯೂರುಗಳು ನಮ್ಮಲ್ಲಿ ಸಿಗ್ತಾ ಇದ್ದಾವೆ. ಮಾರ್ಕೆಟಲ್ಲಿಕ್ಕಿಂತ ಅರ್ಧ ರೇಟಿಗೆ ಸಿಗ್ತಾವೆ ಯೂನಿವರ್ಸಿಟಿಯಲ್ಲಿ. ಅದಕ್ಕೆ ಎಲ್ಲ ರೈತರು ಇದನ್ನು ಅಳವಡಿಸ್ಕೊಳ್ಬೇಕು, ಮೋಹಕ ಬಲೆಗಳು ಅಥವಾ ಲಿಂಗ ಬಲೆ ಏನು ಕರಿತೀವಿ ಅವ್ರನ್ನ. ಅದಕ್ಕೆ ಅದನ್ನು ಲ್ಯೂರು ಸಿಗ್ತವೆ, ಟ್ರ್ಯಾಪ್ ಸಿಗ್ತವೆ. ಅದಕ್ಕೆ ರೈತರು ಬಂದು ನಮ್ಮಲ್ಲಿ ತೊಗೊಂಡೋಗಿ ಕರ್ಕವನ್ನು ಹಾಕ್ಕೊಂಡ್ರೆ ಯಶಸ್ವಿಯಾಗಿ ಅವರು ಗುಲಾಬಿಕಾಯಿ ಕರ್ಕವನ್ನು ಹತೋಟಿ ಮಾಡ್ಬೋದು. ಯಾವಾಗವಾಗ ನಾವು ಹೇಳ್ತೀವಿ ಈ ಮೋಹಕ ಬಲಗಳಲ್ಲಿ ಒಂದು 8-10 ಕಂಟಿನ್ಯೂಸ್ ಆಗಿ ಬಂದು ಬಿದ್ದು ಅಂದರೆ ಅವಾಗ ಕರೆಕ್ಟಾಗಿ ಸಿಂಪಡಣೆ ತೆಗೆದುಕೊಳ್ಳಿ ಅಂತ ಹೇಳ್ತೀವಿ ನಾವು ರೈತರಿಗೆ. ಇದು ಯಾವಾಗ ಬರ್ತದೆ? ಅಕ್ಟೋಬರ್ ನವೆಂಬರ್ ಅಲ್ಲಿ ಯೂಸ್ವಲಿ ಸೀವರ್ ಆಗಿ ಬರೋದು.
1: ಸರಿಯಾದ ಸಮಯಕ್ಕೆ ಬಿತ್ತನೆ ಆದ್ರಪ್ಪ ಅಂತಂದ್ರೆ ಕೀಟಗಳ ಹಾವಳಿ ಕಡಿಮೆ
2: ಇರ್ತದೆ. ಅದಕ್ಕೆ ಲೇಟ್ ಆಗಿ ಬಿತ್ತನೆ ಆದ್ರೆ ಡೆಫಿನೆಟ್ ಆಗಿ ಬರ್ತದೆ. ಅವರು ಒಂದು ಅಥವಾ 2 ಸಿಂಪಡಣೆಯಲ್ಲಿ ಹತೋಟಿ ಮಾಡ್ಬೋದು. ಯೂಸ್ವಲಿ 60-70 ದಿವಸಕ್ಕೆ ನಾವು ಏನಾಯ್ತು ಒಂದು ಪ್ರೊಫೆನೋಫಾಸ್ ಸಿಂಪಡಣೆ ಮಾಡಕ್ಕೆ ಹೇಳ್ತೀವಿ. ಆಮೇಲೆ 90 ದಿವಸಕ್ಕೆ ಇದು ಲ್ಯಾಂಬ್ಡಾ ಸೈಲೋಥ್ರಿನ್ ಅಥವಾ ಸೈಪರ್ಮೆಥ್ರಿನ್ ಅಥವಾ ಈಗ ಕೆಲವೊಂದು ಕಾಂಬಿ ಬಂದಂದ್ರೆ ರಸಾಯನ ಕೀಟ ಮತ್ತು ಗುಲಾಬಿ ಕಾಯಿ ಕೊರಕ ಎರಡನ್ನೂ ನಿಯಂತ್ರಣ ಮಾಡುವಂಥ ಬಂದವೆ. ಈ ಲ್ಯಾಂಬ್ಡಾ ಸೈಲೋಥ್ರಿನ್ ಜೊತೆಗೆ ಥೈಮೆಥಾಕ್ಸಮ್ ಕಾಂಬಿನೇಷನ್ ಇದೆ, ಆಮೇಲೆ ಈ ಪ್ರೈಡ್ ಜೊತೆಗೆ ಬೈಫೆಂಥ್ರಿನ್ ಕಾಂಬಿನೇಷನ್. ಇವಂದರೆ ಇವೆರಡು ರಸಾಯನ ಕೀಟಗಳು ಮತ್ತು ಗುಲಾಬಿ ಕಾಯಿ ಕೊರಕ ಎರಡನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗ್ತದೆ 90 ದಿವಸದ ನಂತರ. ಅದಕ್ಕೆ ರೈತರು ಅದಕ್ಕೆ ಇದನ್ನು ಸ್ವಲ್ಪ ತಿಳ್ಕೊಬೇಕು, ಗುಲಾಬಿ ಕಾಯಿ ಕೊರಕನ ಯಾವ ರೀತಿ ನಾವು ಹತೋಟಿ ಮಾಡೋದು ಸ್ವಲ್ಪ ತಿಳ್ಕೊಂಡ್ರೆ ಇದು ಯಶಸ್ವಿಯಾಗಿ ನಾವು ಅದನ್ನು ಹತೋಟಿ ಮಾಡ್ಬೋದು.
1: ಈಗ ಡಾಕ್ಟರ್ ಅಜಯಕುಮಾರ್ ಎಮ್ಮಯ್ಯವರೇ, ಮುಖ್ಯವಾಗಿ ಗೊಬ್ಬರವನ್ನು ನೀಡುವಂಥ ಸಂದರ್ಭದಲ್ಲಿ ಕೆಲವೊಬ್ಬ ರೈತ ಬಾಂಧವರು ಈಗ ಮಳೆಗಾಗಿ ದಾರಿ ಕಾಯ್ತಿರ್ತಾರೆ. ಮಳೆ ಬಂತಪ್ಪ ಅಂತಂದರೆ ಕೈಲಿ ಮೇಲ್ ಗೊಬ್ಬರ ಹಾಕಿ ಅದನ್ನು ಹಾಗೆ ಗಿಡದ ಬುಡಲು ಮೇಲೆ ಹಾಗೆ ಇಟ್ಬಿಡ್ತಾರೆ ರೈತ ಬಾಂಧವರು.
0: ಅದು ತಪ್ಪು ಪದ್ಧತಿ. ಈಗ ನಾವು ಯಾವುದೇ ಗೊಬ್ಬರ ಮಣ್ಣಲ್ಲಿ ಬೆರೀಬೇಕು.
1: ಹೌದು,
0: ಅದು ಆಕಾಶ ನೋಡಬಾರದು. ಅದು ಬಹಳ ಇಂಪಾರ್ಟೆಂಟ್.
1: ಹೌದು,
0: ನಮಗೆ ಎರಚೋದು ಇದೆಲ್ಲ ಅವಾಯ್ಡ್ ಮಾಡಬಹುದು.
1: ಅದು ನಾವು ನೋಡ್ತೀವಿ ರೈತ ಬಾಂಧವರು ಪ್ರತಿಯೊಂದು ಗಿಡಕ್ಕೆ ಹಿಡಿದು ಮುಷ್ಟಿಲಿ ಇಟ್ಕೊಂಡು ಅಲ್ಲಲ್ಲಿ ಚೆಲ್ಕೊಂಡು ಹೋಗ್ಬಿಡ್ತಾರೆ.
0: ಇಲ್ಲ ಬೇಡ, ಒಂದು ಆಳು ಹೆಚ್ಚಾದ್ರೂ ಪ್ರಾಬ್ಲಮ್ ಇಲ್ಲ.
1: ಹೌದು,
0: ತೋಡಿ ಮಣ್ಣಲ್ಲಿ ಬೆರೆಸಿ ಮುಚ್ಚಬೇಕು, ಮಣ್ಣು ಮುಚ್ಚಬೇಕು. ಹಂಗಾದ್ರೆ ನಿಮಗೆ 80% ಗೊಬ್ಬರ ಬೆಳೆಗೆ ಸಿಗ್ತದೆ.
1: ಹೌದು,
0: ನಾವು ಎರಚಿ ಸುಮ್ಮನೆ ಆಕಾಶ ನೋಡೋದಾದ್ರೆ 20% ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸ್ ಸಿಗೋದಿಲ್ಲ, ಬೆಳೆಗೆ ಸಿಗೋದಿಲ್ಲ. ಸೊ ಹಂಗಾಗಿ ಆ ಪದ್ಧತಿನ ಮಾಡಬೇಕು. ರೈತರು ಏನು ಮಾಡ್ತಾರೆ, ಸಾಲಲ್ಲಿ ಬಿತ್ತನೆ ಮಾಡ್ತಾರೆ, ಬಟ್ ಹಿಂದೆ ಒಬ್ಬ ಆಳು ಬಂದು ಅದು ಮುಚ್ಚಿದ್ರೆ ಒಳ್ಳೇದು.
1: ಮುಚ್ಚಿದ್ರೆ
0: ಗೊಬ್ಬರ ಮಣ್ಣಿನಲ್ಲಿ ಬೆರೆತು ಬಿಟ್ಟರೆ
1: ಅದು ಮುಚ್ಚಬೇಕು, ಮಣ್ಣಿನಲ್ಲಿ ಸೇರಬೇಕು,
0: ಸೇರಿ ಬೇರೆಗೆ ಸಿಗಬೇಕು. ಆವಾಗ 80% ಎಫಿಷಿಯನ್ಸಿ ನಾವು ಅಚೀವ್ ಮಾಡ್ತೀವಿ. ಸೊ ಅದೊಂದು. ಮತ್ತು ಈ 75 ದಿವಸದ ಬಗ್ಗೆ ನಾನು ಹೇಳಿಲ್ಲ, 50 ದಿವಸದ ಬಗ್ಗೆ ಗೊಬ್ಬರದ ಕೊಡೋದು ಹೇಳಿದೆ. ಮತ್ತು ಏನಾದರೂ ರೈತರಿಗೆ ಬೆಳವಣಿಗೆ ಕುಂಠಿತಗೊಂಡಿದೆ, ಹೆಚ್ಚಿಗೆ ಕಾಯಿ ಹಿಡಿದಿಲ್ಲ ಅಂತಂದರೆ 75 ಅಥವಾ 80 ದಿವಸದಲ್ಲಿ ಒಂದು ಮತ್ತೆ ಯೂರಿಯಾ ಒಂದು ಪೊಟ್ಯಾಷ್ ಒಂದು ಮೇಲು ಗೊಬ್ಬರವಾಗಿ ಕೊಡಬೇಕಾದ
1: ಮೂರನೇ ಹಂತದಲ್ಲಿ
0: ಒಂದು 30 ಕೆಜಿಯಷ್ಟು ಯೂರಿಯಾ, ಒಂದು 15 ಕೆಜಿಯಷ್ಟು ಪೊಟ್ಯಾಷನ್ನು ಕೊಟ್ಟರೆ ಸಾಕಷ್ಟು ಕಾಯಿಗಳು ಹಿಡಿದು ಮತ್ತು ಬೆಳವಣಿಗೆ ಇದಾಗ್ತದೆ. ಮತ್ತು 75 ದಿವಸಗಳಲ್ಲಿ ಒಂದು ರೈತರು ಈ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಒಂದು ಸಿಂಪರಣಾ ಗೊಬ್ಬರ ಬರ್ತದೆ, ಅದನ್ನು ಸಹ ಸಿಂಪರಣೆ ಮಾಡಬೇಕು. 2 ಸಲ ಸಿಂಪರಣೆ ಮಾಡಬೇಕು, 75 ದಿವಸದಲ್ಲಿ ಒಂದು ಸಲ, 90 ದಿವಸದಲ್ಲಿ ಒಂದು ಪೊಟ್ಯಾಷಿಯಂ ನೈಟ್ರೇಟ್. ಅದು ಅಷ್ಟೇ, ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಈಗ ಮಾಡಿದಾಗ ಕಾಯಿ ಗಿಡದಲ್ಲೇ ಕಚ್ಕೊಂಡು ಕಾಯಿ ದಪ್ಪ ಆಗ್ತದೆ, ಅದು ಬಹಳ ಇಂಪಾರ್ಟೆಂಟ್. ಪೊಟ್ಯಾಷಿಯಂ ನೈಟ್ರೇಟ್ ಕೆಲಸ ಮಾಡೋದು ಹಾಗೇನೆ.
1: ಅಂದರೆ ಮುಖ್ಯವಾಗಿ ಬೆಳೆ ಒಂದು ಹತ್ತಿ ಕ್ಷೇತ್ರ ಸಮಾನಾಂತರವಾಗಿ ಇರಬೇಕಪ್ಪ ಅಂತದ್ದು ಪ್ರಾರಂಭದಲ್ಲಿ ಒಂದು ಕಡೆ ಹೈಟ್ ಇತ್ತು, ಒಂದು ಕಡೆ ಗಿಡಗಳು ಸಣ್ಣಗಿರ್ತವೆ, ಅಲ್ಲಿ ನೋಡ್ತಿರ್ತೀವಿ ನಾವು ಕ್ಷೇತ್ರದಲ್ಲಿ. ಏನಾದರೂ ಅಲ್ಲಿ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ತದೆ? ಹಾಗೆ
0: ಪೋಷಕಾಂಶಗಳ ನಿರ್ವಹಣೆಯಲ್ಲೇ ಸ್ವಲ್ಪ
1: ಮಣ್ಣಿನ ಗುಣಧರ್ಮದ ಮೇಲೆ,
0: ಮತ್ತೆ ಮಣ್ಣು ಸಮತಟ್ಟಾಗಿದ್ದರೆ ಆ ಥರ ಬರೋದಿಲ್ಲ. ಸ್ವಲ್ಪ ಏರುಪೇರಿದ್ರೆ, ಸಮತಟ್ಟಾಗಿಲ್ಲ ಭೂಮಿ ಅಂತಂದರೆ ಆ ಥರ ಆಗ್ತದೆ, ಹೆಚ್ಚು ನೀರು ನಿಲ್ಲೋ ಕಡೆ ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಹಂಗಾಗಿ ರೈತರು ಬಿತ್ತೋ ಮುಂಚೆನೇ ಸಮತಟ್ಟು ಮಾಡ್ಕೋಬೇಕು. ಮತ್ತು ಇನ್ನೊಂದು ಟೆಕ್ನಾಲಜಿ ಬಂದಿದೆ ನಮ್ಮಲ್ಲಿ, ರೈತರು ಕೆಲವು ಹೈಬ್ರಿಡ್ಸು ಭಾಳ ಬೆಳವಣಿಗೆ ಬರ್ತದೆ,
1: ಹೌದು
0: ಎತ್ತರ ಬೆಳೆದು ಬಿಡ್ತದೆ, 6 ಅಡಿ 7 ಅಡಿ 8 ಅಡಿ ಹಿಂಗೆ. ಸೊ ಹಂಗಾಗಿ ಏನಾಗುತ್ತೆ, ಒಂದು ಡಿಟಾಪಿಂಗ್ ಅಂತ ಅಂದರೆ ಮೇಲೆ ಕುಡಿಚಿ ಬಿಟ್ಟು
1: ತೊಗರಿಯಲ್ಲಿ
0: ಮಾಡ್ತೀವಿ, ಅದೇ ಥರ ಹತ್ತಿಯಲ್ಲೂ ನಮ್ಮದು ಒಂದು ಟೆಕ್ನಾಲಜಿ ಬಂದಿದೆ. ಅದು ಏನು ಮಾಡಬೇಕು, ಬೆಳೆ 1 ಮೀಟರ್ನಷ್ಟು ಹೈಟ್ ಆದಾಗ ಮೇಲೆ ಕುಡಿಚಿ ಬಿಟ್ಟಿದ್ರೆ ಪಂಗ್ಲಗಳು ಚೆನ್ನಾಗಿ ಹೊಡೆದು ಎಲ್ಲ ಪಂಗ್ಲಗಳಲ್ಲಿ ಹತ್ತಿ ನಿಂದು ಒಳ್ಳೆ ದಪ್ಪ ಕಾಯಿಗಳನ್ನು ನಾವು ಇಳುವರಿ ಮುಖಾಂತರ ಪಡ್ಕೋಬಹುದು.
4: ಇಲ್ಲ, ಅಜಯ್ ಕುಮಾರ್ ಅವ್ರ ಜೊತೆ ನಾ ಇನ್ನೊಂದು ಹೇಳ್ಬೇಕಂತೀನಿ. ಡಿಟಾಪಿಂಗ್
1: ಒಂದು
4: ಈಗ ಒಂದು 4 ದಿವಸ ಹಿಂದೆ ಒಬ್ರು ಗುಜರಾತ್ ಸೈಂಟಿಸ್ಟ್ ಬಂದಿದ್ರು ನಮ್ಮ ಕಡೆ, ಅವ್ರ ಜೊತೆ ಹಿಂಗೆ ಡಿಸ್ಕಸ್ ಮಾಡತ್ತಿದ್ದೆ ನಾವು. ಅಲ್ಲಿ ಏನಂತಾರೆ, ಅವ್ರು ಗುಜರಾತ್ನಾಗೆಲ್ಲ ರೈತರು ಅಲ್ಲಿಯೂ ಹಿಂಗೆ ರೋಬಸ್ಟ್ ಹೈಬ್ರಿಡೇ ಬೆಳೀತಾರಂತೆ, ಬಟ್ 2 ಸ್ಪ್ರೇ ಎಕ್ಸ್ಟ್ರಾ ಅವರು ಗ್ರೋತ್ ರೆಗ್ಯುಲೇಟರ್ ಈಗ ಮಾರ್ಕೆಟ್ನಾಗ ಚಮತ್ಕಾರ
1: ಸಿಗ್ತದೆ,
4: ಅದನ್ನ ಅವ್ರು ಕಂಪಲ್ಸರಿ 2 ಸಲ ಯೂಸ್ ಮಾಡ್ತಾರಂತೆ. ಸೊ ನಾವು ಈ ಸಲ ಏನ್ ಮಾಡ್ತೀವಿ, ಈ ಭಾಗದ ರೈತರಿಗೂ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದನ್ನು ಒಂದು ಕಾಂಪೋನೆಂಟ್ ಥರ ನೋಡಿದಂದ್ರೆ ನಮ್ಮ ರಿಸಲ್ಟ್ಸ್ ಅಂತೂ ಕ್ಲಿಯರ್ ಅದ. ಆ ಮೆಪಿಕಾಟ್ ಹೊಡೋದ್ರಿಂದ ಸಾಕಷ್ಟು ಬೋಲ್ ಸೈಜ್ ಇಂಪ್ರೂವ್ಮೆಂಟ್ ಐತಿ. ಆಮೇಲೆ ಎಲೆಗಳು ಸ್ವಲ್ಪ ಹಸಿರು ಕಲರ್ ಟರ್ನ್ ಆಗ್ತಾವೆ. ಈಗ ನಮ್ಮ ರೈತರು ಹೆಂಗದ, ನಿಮ್ಗೆ ಎಲೆ ಹತ್ತು ಹಸಿರು ಇರ್ಬೇಕು ಅಂದ್ರೆ ಖುಷಿ ಇರ್ತಾರೆ ಅವ್ರು. ಅದಕ್ಕೆ ನಿಮ್ಗೆ ಯೂರಿಯಾ ಬೇಸ್ಡ್ ಹೊಡೆದಾಗ ಅದು ಕಂಡುಬಿಡ್ತದೆ ನಿಮ್ಗೆ. ಈಗ ನೀವು ಇದು ಏನದಲ್ಲ ಪ್ರಚೋದಕ ಅದಲ್ಲ, ಸಸ್ಯ ಪ್ರಚೋದಕ, ಇದನ್ನು ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಭಾಳ ಅದಾವೆ. ಅದನ್ನು ನಾವು ಈ ಅಧಿಕ ಸಾಂದ್ರತೆ ಸಿಸ್ಟಮ್ನಾಗೂ ಹೇಳ್ತಾ ಇದ್ದೀವಿ. ಈವನ್ ನಾರ್ಮಲ್ ಹೈಬ್ರಿಡ್ ಹಾಕಿದ್ರು ನಿಮ್ಗೆ ಇದನ್ನು ಹೊಡೆಯೋದ್ರಿಂದ ನಿಮ್ಗೆ ಇಳುವರಿನೂ ಹೆಚ್ಚು ಮಾಡ್ಬೋದು, ಕ್ವಾಲಿಟಿ ಫೈಬರ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ರೀ. ಏನು ಅಲ್ಟಿಮೇಟ್ಲಿ ಹತ್ತಿ ಬೆಳೆಯೋದು ಅದಕ್ಕೆ ನಿಮ್ಗೆ ಫೈಬರ್ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕು. ಈಗ ನಿಮ್ಮ ಜಿನ್ನರ್ ಆಯಿತು, ಟೆಕ್ಸ್ಟೈಲ್ ಮಿಲ್ ಓನರ್ ಆಯಿತು, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದನ್ನು.
1: ಹೌದು,
4: ಇದೇ ಥರ ಈ ಈ ಒಂದು ಕಸ್ತೂರಿ ಕಾಟನ್ ಅಂತ ಬರ್ತಾ ಇದೆ ಇನ್ಮೇಲೆ. ಭಾರತ ನಮ್ಮ ದೇಶದಿಂದೇ ಒಂದು ಬ್ರ್ಯಾಂಡ್ ತಯಾರು ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಮಾರಬೇಕು ಅಂತ ಒಂದು ಇದು ಆಗಿದೆ. ಸೊ ಅದ್ರ ಮ್ಯಾಗ ವರ್ಕ್ ಆಗ್ತಾ ಇದೆ. ಈ ಸಾಕಷ್ಟು ಈಗ ಹೈಬ್ರಿಡ್ ಮಾರ್ಕೆಟ್ನಾಗ ಇದ್ದದ್ದು ನಿಮ್ಗೆ ಕಸ್ತೂರಿ ಕಾಟನ್ಗೆ ಫಿಟ್ ಆಗುವಂಥ ಅದಾವೆ. ಈಗ ರೈತರಿಗೆ ನೀವು ಈಗ ಸೆಲೆಕ್ಟ್ ಮಾಡಬೇಕಾದ್ರೂ ರೈತರು ಬೀಜ ಕಂಪನಿದು ಬೀಜ ತಗೋಬೇಕಾದ್ರೆ ಯಾವ್ದ್ರದ್ದು ಫೈಬರ್ ಕ್ವಾಲಿಟಿ ಚೆನ್ನಾಗದಪ್ಪ, ಅರಳೆ ಧರ್ಮ ಎಳಿ ಉದ್ದಿದ್ದು ಗಟ್ಟಿ, ನಿಮಗೆ ಎಳಿ ಗಟ್ಟಿದ್ದು ಅಂಥವು ತೊಗೊಂಡ್ರೆ ಇನ್ಮೇಲೆ ಕಮ್ಮಿಂಗ್ ಬರುವ ದಿನಗಳನ್ಯಾಗ ಇನ್ಮೇಲೆ ನಿಮ್ಗೆ ಆ ಉದ್ದನೇ ಆಯಿತು ಇದ್ರ ಕ್ವಾಲಿಟಿ ಮ್ಯಾಗ ರೇಟ್ ಫಿಕ್ಸ್ ಆಗುತ್ತೆ. ಅದು ನಾವು ಮಾತಾಡ್ತಾವೆ, 10 ವರ್ಷ ಆಯ್ತು ಈಗ ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡತ್ತು. ಬಟ್ ಈ ನೆಕ್ಸ್ಟ್ 4-5 ವರ್ಷನಾಗ ಪ್ಲ್ಯಾನಿಂಗ್ ನಡೆದದು. ಸೊ ಲಕ್ಷಗಟ್ಟಲೆ ಹತ್ತಿ ಬೆಳೀತಾರೆ, 1000 ಗಟ್ಟಲೆ ಹೈಬ್ರಿಡ್ಗಳು ಅದಾವೆ. ಬಟ್ ಇದನ್ನು ಕ್ಯಾಟಗರೈಸ್ ಮಾಡಿ ಈ ಕಸ್ತೂರಿ ಕಾಟನ್ ಏನಂತೀವಲ್ಲ 20-30 mm 31 mm 32 mm ಇದ್ದು ಸೆಪ್ರೇಟ್ ಉದ್ದವಾದ ಎಳೆ ಇದ್ದದ್ದು ಅದನ್ನು ಸೆಪ್ರೇಟ್ ಔಟ್ ಮಾಡಿ ಒಂದು ಭಾರತಕ್ಕೆ ಒಂದು ಹೆಸರು ಬರುವಂಗೆ ಒಂದು ಕಸ್ತೂರಿ ಬ್ರ್ಯಾಂಡ್ ಅಂತೇಳಿ ಕ್ರಿಯೇಟ್ ಮಾಡತ್ತದ. ಇಲ್ಲೂ ರೈತರದ್ದು ಏನದಲ್ಲ, ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಎಲ್ಲರೂ ಸಾಥ್ ಕೊಡ್ಬೇಕು ಇದ್ರೊಳಗೆ.
1: ಈಗ ಡಾಕ್ಟರ್ ನಡುಗುಂದಿ ಸರ್ಗೆ, ತಾವು ಮುಖ್ಯವಾಗಿ ಈಗ ನಾವು ಅಧಿಕ ಸಾಂದ್ರತೆ ಒಂದು ತಳಿಗಳು ಜೊತೆಗೆ ಸಾಮಾನ್ಯವಾಗಿ ಬೆಳೆಯುವಂಥ ಒಂದು ಹೈಬ್ರಿಡ್ ತಳಿಗಳನ್ನು ನೋಡ್ತೀವಿ, ಈ ರೈತ ಬಾಂಧವರು ತಳಿಗಳು ಅಥವಾ ಬೀಜಗಳ ಒಂದು ವ್ಯತ್ಯಾಸ ಬೇರೆ ಬೇರೆ ಬೇರೆ ಪ್ಯಾಕೆಟ್ ಸಿಗ್ತಾವೆ ಹೇಗೆ?
4: ಅದು ನಿಮ್ಗೆ ಇದನ್ನು ಎಲ್ಲ ಹೈಬ್ರಿಡ್ ಸಿಗೋದು ಮಾರ್ಕೆಟ್ನಾಗ ಅದಲ್ಲ, ನಿಮ್ಗೆ ಅದ್ರ ಮ್ಯಾಗ HDPS ಅದು ಬರ್ದಿರಂಗಿಲ್ಲ. ಈ ಬ್ರ್ಯಾಂಡ್ HDPS ಅಂದ್ರೆ ದೊಡ್ಡ ಅಕ್ಷರನಾಗ HDPS ಅದು ಬರ್ದಿರ್ತಾರೆ, ಅದನ್ನ ಕೇಳಿ ತಗೋಬೇಕು ರೈತ.
1: ರೈತ ಬಾಂಧವರು ಕನ್ಫ್ಯೂಸ್
4: ಮಾಡ್ಕೋಬಾರ್ದು. ಇನ್ನೊಂದು ಏನದೆ, ನಿಮ್ಮ ಭೂಮಿ ಏನ್ರಿ ಕೆಂಪು ಭೂಮಿ ಇತ್ತು, ನಿಮ್ಮ ಫಲವತ್ತತೆ ಕಡಿಮೆ ಇತ್ತಂದ್ರೆ ಈ ಅಧಿಕ ಸಾಂದ್ರತೆ ಫಿಟ್ ಆಗುತ್ತೆ ರೀ
1: ಭೂಮಿಯ ಒಂದು ಫಲವತ್ತತೆ.
4: ನೀವು ಹೇಳಿದ್ರಲ್ಲ ನಿಮಗೆ ಒಂದು ಈಗ ಒಂದು 2006-07 ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ ನಿಮಗೆ. ಮಾನವಿ ಸುತ್ತಮುತ್ತ ಏನಾಗಿತ್ತು, ಮಳೆ ಭಾಳ ಕಡಿಮೆ ಆಗಿತ್ತು, ಮಳೆ 300 mm ಕಿಂತ ಕಡಿಮೆ ಆಗಿತ್ತು ಮಳೆ.
1: ಹೌದು,
4: ವರ್ಷ
1: ಅರ್ಧ
4: ಆಗಿತ್ತು. ನೀವು ಆಜುಬಾಜು ತೊಗರಿ ಹಾಕದವ್ರು ತೊಗರಿ ಅರ್ಧಕ್ಕಿಂತಲೂ ಬಂದಿದ್ದಿಲ್ಲ. ಏನಾಗುತ್ತೆ ನಿಮ್ಗೆ, ಕಡಿಮೆ ಮಾಯಿಶ್ಚರ್ ಇದ್ರು ಮಳೆ ಕಡಿಮೆ ಆದ್ರೂ 5-6 ಕ್ವಿಂಟಲ್ ಗ್ಯಾರಂಟಿ ನಿಮಗೆ. ಅದಕ್ಕೆ ರೈತರು ಈ ರೈತರು ಯಾಕೆ ಹತ್ತಿ ಮ್ಯಾಗ ಹತ್ತಿ ಯಾಕೆ ಬೆಳೆಯತ್ತಾರೆ, ಅವ್ರಿಗೆ ಆಲ್ಟರ್ನೇಟಿವ್ ಇಲ್ಲ. ಇದು ಬಿಟ್ಟರೆ ಬೇರೆ ಬೆಳೆಯೋರಿಗೆ ರೆಮ್ಯುನರೇಟಿವ್ ಅಂದ್ರೆ ಪ್ರಾಫಿಟ್ ಕೊಡುವಂತ ಬೆಳೆ ಇಲ್ಲ ಅವರಿಗೆ, ಅದು ಒಂದು ರೀಸನ್ ಅದ.
1: ಹೌದು,
4: ಹಂಗಾಗಿ ಹತ್ತಿನೇ ಬೆಳೆಯತ್ತಾರೆ. ಬಟ್ ಇರ್ಲಿ, ಈಗ ರೈತರು ನಾವು ಚಾಯ್ಸ್ ಚೇಂಜ್ ಮಾಡಕ್ ಬರುದಿಲ್ಲ.
1: ಅಂದ್ರೆ ರೈತ ಬಾಂಧವರು ಖರೀದಿ ಮಾಡಕ್ ಬರುವಾಗ ನಮ್ಮ ಮಾರಾಟಗಾರರು ಕೂಡ ಅವರು ಸಾಮಾನ್ಯ ರೈತರಿಗೆ HDPS ರೈತರಿಗೆ ಅವ್ರು ಕೇಳಿ ಕೊಡೋದು ಬಹಳ ಮುಖ್ಯ ಅದಂತ
4: ಹೇಳ್ತಾರೆ. ಇದು ಇದು ಎಲ್ಲ ದೇಶನಾಗ ನಿಮ್ಮ ಮಹಾರಾಷ್ಟ್ರ ನೋಡ್ರಿ ರಾಜ್ಯ, ಅದು ಅಗದಿ ಹೆಚ್ಚಿಗೆ ಒಂದು HDPS ಬೆಳೆಯುವಂಥ ರಾಜ್ಯ ಅದು. ಈಗ ಅಲ್ಲಿ ಏನಾಗಿದೆ, ನಿಮ್ಗೆ HDPS ಬೆಳೆದ್ರೆ ಏನಾಗುತ್ತೆ, ಮಷಿನ್ ಪಿಕ್ಕಿಂಗ್ ಬರ್ತದೆ. ಆಮೇಲೆ ಈ ಮಷಿನ್ಲೆ ನೀವು ಪಿಕ್ ಮಾಡ್ಬೇಕಾದ್ರೆ ಅದ್ರೊಳಗೆ ನಿಮ್ಗೆ ಕಸರು ಬರ್ತದೆ.
1: ಕಸರು ಬರ್ತದೆ,
4: ಹಾ. ನೀವು ಕಸರು ಬಂತಂದ್ರೆ ರೈತರಿಗೆ ನಾಳೆ ರೇಟ್ ಸಿಗಂಗಿಲ್ಲ. ಅದು ಮಹಾರಾಷ್ಟ್ರನಾಗ ನಾನು ಅಲ್ಲಿ ನಮ್ಮ ಕೌಂಟರ್ ಪಾರ್ಟ್ಸಿಗೆ ಕೇಳಿದೆ, ಅಲ್ಲಿ ಮಹಾರಾಷ್ಟ್ರದವರಿಗೆ ಯಾರ್ಯಾರು HDPS ಬೆಳೀತಾರಲ್ಲ ಅವ್ರಿಗೆ 18,000 ಸಬ್ಸಿಡಿ ಕೊಡತ್ತಾರ. ಸೊ ನೋಡೋಣಂತೆ ಈ ಭಾಗಕ್ಕೂ ನಾವು ಅದನ್ನ ತರ್ಲಿಕ್ಕೆ ನೋಡ್ತಾ ಇದ್ದೀವಿ. ನಾವು ಮೊನ್ನೆ ಮೀಟಿಂಗ್ನಾಗ ಡೈರೆಕ್ಟರ್ ಜೋಡಿ ಮಾತಾಡಿದೆ ನಾನು, ಬೆಂಗಳೂರಿಗೆ ಹೋದಾಗ. ಮಹಾರಾಷ್ಟ್ರನಾಗ ಏನು ಮಾಡ್ತಾ ಇದ್ದಾರೆ ಅದನ್ನ ಇಲ್ಲೂ ಮಾಡ್ಬೋದು ನಾವು. ಇನ್ನು ಇಳುವರಿ ಹೆಚ್ಚು ಮಾಡ್ಬೇಕಂದ್ರೆ HDPS ಇಸ್ ಒಂದು ಒಂದು ಮಾಧ್ಯಮ ಅದ, ಅದನ್ನ ಮಾಡ್ಬೋದು ನಾವು. ಕ್ರಮೇಣವಾಗಿ ಏರ್ಸು,
1: ಯಾಕಂದ್ರೆ
4: ಮೇನ್ ಅಂದ್ರೆ ಬೀಜ ಬೇಕು,
1: ಕಂಪನಿಗಳು ಮುಂದ್ಬರಬೇಕು.
4: ಮೂರು ಹಾಕಾತ್ತೀರಿ, ಅಲ್ಲಿ 4-5 ಪ್ಯಾಕೆಟ್ ಬೇಕಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಈಗ ಆಲ್ರೆಡಿ 3 ಏನು ಬೆಳೆಯತ್ತಿರಲ್ಲ ಅದು ಬೆಳೆ ಹಂಗೆ 3 ಹಾಕಬಾರ್ದು. ಆಕ್ಚುಲಿ 1 ಹಾಕುದ, 1.5 ಹಾಕುದ, 3 ಹಾಕಾತಾರ ರೈತರು. ಅದಕ್ಕೆ ಏನಾಗಿದೆ ಈಗ, ಅದಕ್ಕೆ ಸೂಕ್ತ ರೈತರು ಬೆಳೆಯುವಂತ ಪದ್ಧತಿಗೆ ಸೂಕ್ತ ಆಗುವಂತ ತಳಿಗಳು ತಂದಾರಿ.
1: ಕೊನೆಯದಾಗಿ ಹಂಚಿನಾಳ ಅವರಿಗೆ ಸಮಸ್ಯೆ
5: ಇನ್ನೊಂದು ರೈತ ಬಾಂಧವರಿಗೆ, ಕಳೆದ ಒಂದು 2 ವರ್ಷಗಳಿಂದ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಹಳ ಮಳೆ ಬರ್ತದೆ.
1: ಹೌದು,
5: ಹೀಗಾಗಿಬಿಟ್ಟು ಮೊದಲಿಗೆ ಏನು ಕಾಯಿಗಳು ಕಟ್ಟಿರ್ತಾವಲ್ಲ ಅವುಗಳು ಕೊಳತು ಹೋಗ್ಲಾ ಇದಾವೆ.
1: ಹೌದು,
5: ಹೀಗಾಗಿ ಬಿಟ್ಟು ರೈತರಿಗೆ ನಮ್ಮ ಭಾಗದಲ್ಲಿ ಏನದಂದ್ರೆ, ಈ ರೋಗಕ್ಕೆ ಸ್ಪ್ರೇ ಮಾಡಿದ ಯಾರಿಗೂ ರೂಢಿ ಇಲ್ಲ. ಕೀಟಕ್ಕೆ ಸ್ಪ್ರೇ ಮಾಡ್ತಾರೆ, ರೋಗಗಳಿಗೆ ಸ್ಪ್ರೇ ಮಾಡಿ ರೂಢಿಲ್ಲ. ಅದಕ್ಕೆ ರೈತರು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಪ್ರಿಡಿಕ್ಷನ್ ಗೊತ್ತಾಗ್ತದೆ, ಈಗ ಮಳೆ ಕಂಟಿನ್ಯೂಸ್ ವಾತಾವರಣ ಗೊತ್ತಾಗ್ತದೆ, ಮುಂದೆ 10-15 ದಿವಸ ಮಳೆ ಕಂಟಿನ್ಯೂ ಬರುವಂಥ ವಾತಾವರಣ ಇತ್ತಂದರೆ ಆ ರೈತರು ಅದಕ್ಕೆ ಒಂದು 2 ಸ್ಪ್ರೇ ತೊಗೊಳ್ಬೇಕಾಗುತ್ತೆ. ಒಂದು ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಬರ್ತದೆ, ಅದು ಲೀಟರ್ಗೆ 3 ಗ್ರಾಮ್ನಷ್ಟು ಹಾಕ್ಕೊಂಡು ಅದನ್ನು ಸಿಂಪರಣೆ ಮಾಡಬೇಕು. ತದನಂತರ ಒಂದು ವಾರ ಆದ ನಂತರ ಪ್ರೋಪಿಕೋನಜೋಲ್ ಅಂತ ಇನ್ನೊಂದು ಶಿಲೀಂಧ್ರನಾಶಕ ಬರ್ತದೆ. ಇವೆರಡು ಸಿಂಪರಣೆಗಳನ್ನ ಅವ್ರು ತಕ್ಕೋಬೇಕು ಪ್ರಿಕಾಷನರಿಯಾಗಿ. ಮೊದಲನೇದಾಗಿ ಕಾಪರ್ ಆಕ್ಸಿ ಕ್ಲೋರೈಡ್ ಮಳೆ ಬರ್ತದಕ್ಕಿಂತ ಮುಂಚೆ, ಆಮೇಲೆ ಒಂದು ವಾರ ಅಥವಾ 10 ದಿವಸ ಬಿಟ್ಟು ಪ್ರೋಪಿಕೋನಜೋಲ್ ಅಂತ ಇನ್ನೊಂದು ಬರ್ತದೆ ಫಂಗಿಸೈಡ್, ಅದನ್ನು ಲೀಟ್ರಿಗೆ

0: ಈ ಪೋಷಕಾಂಶಗಳ ನಿರ್ವಹಣೆ ಕರೆಕ್ಟಾಗಿ ಮಾಡಬೇಕು ಟೈಮ್ ಟು ಟೈಮ್. ಯಾಕಂದರೆ BT ಹತ್ತಿ ತಳಿ ಸಂಕರಣ ತಳಿ ಆದ್ದರಿಂದ ಈ ನಾವು ಕೊಟ್ಟಂಥ ಗೊಬ್ಬರಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತದೆ. ಸೊ ಹಂಗಾಗಿ ಗೊಬ್ಬರಗಳ ನಿರ್ವಹಣೆ ಚೆನ್ನಾಗಿ ಮಾಡಬೇಕು. ಮತ್ತು ಎಲ್ಲ ರೈತರು ತಪ್ಪದಂಗೆ ಈ ಸಿಂಪರಣ ಗೊಬ್ಬರಗಳನ್ನ ಯೂಸ್ ಮಾಡಬೇಕು. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ 1% 99% ರಸಗೊಬ್ಬರ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಸಿಂಪರಣ ರಸಗೊಬ್ಬರ ಇದು ಮಿಕ್ಸ್ ಮಾಡಿಕೊಂಡು 60 ದಿವಸದಲ್ಲಿ ಅಂದರೆ ಬೆಳೆ 2 ತಿಂಗಳು ಬೆಳೆ ಇದ್ದಾಗ ಒಂದ್ಸಲ, ಮತ್ತು 15 ದಿವಸ ಬಿಟ್ಕೊಂಡು 75 ದಿವಸದಲ್ಲಿ ಒಂದ್ಸಲ, ಮತ್ತು 90 ದಿವಸದಲ್ಲಿ ಒಂದ್ಸಲ, ಈ 3 ಸಿಂಪರಣೆ ಮಾಡಿದ್ರೆ ನಿಮಗೆ ಕಾಯಿ ನಿಲ್ಲುತ್ತೆ ಬೆಳೆಯಲ್ಲಿ, ಮತ್ತು ಎಲೆ ಕೆಂಪು ರೋಗ ಬರಲ್ಲ, ಮತ್ತೆ ಕಾಯಿ ದಪ್ಪ ಆಗ್ತದೆ, ಬೆಳವಣಿಗೆ ಚೆನ್ನಾಗಾಗ್ತದೆ.
1: ಕಳೆನಾಶಕ ಏನಾದರೂ ಹತ್ತಿಯಲ್ಲಿ ಏನಾದರೂ ಇದೆಯಾ?
0: ಯಾವುದು
1: ಕಳೆನಾಶಕ? ನಮಗೆ ಒಂದು
0: ಕಳೆನಾಶಕ ಎಸ್ ಇದೆ. ನಾವು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂದರೆ ಉದಯೋನ್ಮುಖ ಕಳೆನಾಶಕ ಅಂತ ಬಿತ್ತಿದ ದಿವಸ ಅಥವಾ ಮತ್ತೆ ಮರುದಿವಸ ಒಂದು 24 ಗಂಟೆಗಳ ಒಳಗಾಗಿ ಒಂದು ಪೆಂಡಿಮಿಥಿಲಿನ್ 38.7 CS ಅಂತ ಬರ್ತದೆ, ಅಂದರೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರ್ತದೆ. ಸೊ ಅದನ್ನು ನಾವು ಸಿಂಪರಣೆ ಮಾಡಿದಾಗ ನಮಗೆ ಹತ್ತಿ ಬೆಳೆಗೆ ಒಂದು 30-35 ದಿವಸಗಳ ಕಳೆಗಳ ಬಾಧೆ
1: ಇರೋದಿಲ್ಲ.
0: ಮತ್ತೆ ಅದನ್ನು ಡಿಲೆ ಮಾಡಬಾರದು, 2ನೇ ದಿವಸ 3ನೇ ದಿವಸಕ್ಕೆ ಸಿಂಪರಣೆ ಮಾಡಬಾರ್ದು, ಬಿತ್ತಿದ ದಿವಸ ಅಥವಾ ಸಾಯಂಕಾಲ ಅಥವಾ ಮರುದಿವಸ ಬೆಳಗ್ಗೆ.
2: ಪ್ಲಾನೋಫಿಕ್ಸ್
0: ಈಗ ಎಲ್ಲ ರೈತರು ಕಂಪ್ಲೇಂಟ್ ಹೇಳೋದು, ನಮ್ಮ ಬೆಳೆಯಲ್ಲಿ ಹೂವು ಮೊಗ್ಗು ಕಾಯಿ ಉದುರ್ತಾ ಇದೆ ಆಗ್ತದೆ. ಮತ್ತೆ ಇವರು ಸನಿ ಸನಿಹ ಬಿತ್ತಿರ್ತಾರೆ, ಸೊ ಹಂಗಾಗಿ ಅದು ಹಾಗೇ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ಈ ಪ್ಲಾನೋಫಿಕ್ಸ್ ಅಂತ ಒಂದು ಇದು ಬರ್ತದೆ, ಗ್ರೋತ್ ರೆಗ್ಯುಲೇಟರ್. ಸೊ ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಮತ್ತೆ 1 ಲೀಟರ್ ನೀರಿಗೆ ಬರೀ 0.5 ml. ಸೊ ಆ ಥರ ಯೂಸ್ ಮಾಡಿ ಒಂದು 20 ಲೀಟರ್ ಟ್ಯಾಂಕ್ ಬರೀ 5 ml. ಉದುರೋದು ಕಡಿಮೆ ಆಗುತ್ತೆ. ಅದು ಸಪರೇಟಾಗಿ ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಕೀಟನಾಶಕ ಸಿಂಪರಣೆ ಮಾಡಿದಾಗ ಒಂದು 20 ಲೀಟರ್ ನೀರಿಗೆ ಬರೀ 5 ml ಮಾತ್ರ ಹಾಕ್ಕೊಂಡು, ಮತ್ತೆ ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದಾಗ ಇದ್ದಿದ್ದು ಮೊಗ್ಗು ಕಾಯಿ ಉದುರುತ್ತೆ. ಸೊ ಹಂಗಾಗಿ ಈ ಗ್ರೋತ್ ರೆಗ್ಯುಲೇಟರ್ಸ್ನ ಭಾಳ ಅತಿ ಜಾಗರೂಕತೆಯಿಂದ ಬಳಸಬೇಕು.
1: ಕೊನೆದಾಗಿ ಏನು ಹೇಳ್ತೀರಿ ಸರ್?
3: ಮಳಿ ಏನು, ಐ ಥಿಂಕ್ ಸುಧಾರಿತ ತಳಿ ತಗೊಳ್ರಿ ಅಧಿಕೃತ ಮಾರಾಟಗಾರರಿಂದ. ನೀವು ಕರೆಕ್ಟಾಗಿ ಪ್ಲಾಂಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಉಳಿದು ನೀವೇನದಲ್ಲ, ಗೊಬ್ಬರ ಮ್ಯಾನೇಜ್ಮೆಂಟ್ ಆಯಿತು, ಕೀಡಗಳ ಮ್ಯಾನೇಜ್ಮೆಂಟ್ ಆಯಿತು, ರೋಗ ಮ್ಯಾನೇಜ್ಮೆಂಟ್ ಆಯಿತು, ಇದೆಲ್ಲ ಆಮೇಲೆ ಬರ್ತದೆ.
1: ಹೌದು,
3: ಮೊದಲೇ ನೀವು ಸುಧಾರಿತ ಬೀಜ ತೊಗೊಂಡು ಆ ನಾವೇನು ರೆಕಮೆಂಡೇಶನ್ ಅದಲ್ಲ ಆ ಸ್ಪೇಸಿಂಗ್ ಹಾಕೋಬೇಕು ಮೊದಲು. ನೀವು ಇದನ್ನು ಎಲ್ಲ ತಪಗಟ ಬಿಡ್ತದೆ ಆಮೇಲೆ ರೈತರಿಂದ ಅರ್ಥ ಮಾಡ್ಕೋಬೇಕು. ನಾವು 20 ವರ್ಷ ಆಯ್ತು ಹತ್ತಿ ಬೆಳೆ ಹತ್ತೀವಿ, ನಮ್ಮ 10-15 ವರ್ಷ ಆಯ್ತು ನಾವು 3 ಜನ ರೇಡಿಯೋ ಬರ್ತಾ ಇದ್ದೀವಪ್ಪ. ಸ್ವಲ್ಪ ಪ್ಲಾಂಟಿಂಗ್ ಸ್ವಲ್ಪ ಚೇಂಜ್ ಆಗ್ಬೇಕು ರೈತರಲ್ಲಿ.
1: ಖಂಡಿತ ಸರ್, ತಾವು ಒಳ್ಳೆಯ ಸುಧಾರಿತ ತಳಿಗಳನ್ನು ಆಯ್ಕೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ರಿ. ಸಾಕಷ್ಟು ಬೇರೆ ಬೇರೆ ಕಂಪ್ನಿಯ ತಳಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಧಿಕೃತ ಮಾರಾಟಗಾರರಿಂದ ಕೊಂಡುಕೊಳ್ಬೇಕು ಒಂದು, ಜೊತೆಗೆ ತಮ್ಮ ಒಂದು ಕಳೆದ ಅನುಭವಗಳು, ವಿಜ್ಞಾನಿಗಳ ಸಂಪರ್ಕ, ಜೊತೆಗೆ ತಮ್ಮ ಒಂದು ನೆರೆಹೊರೆಯ ರೈತರನ್ನು ಹೇಗೆ ಅವರು ಬೆಳೆದಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಜೊತೆಗೆ ಡಾಕ್ಟರ್ ಹಂಚಿನಾಳ್ ಅವರು ಹೇಳಿದಂಗೆ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ರಸಹೀರುವ ಕೀಟಗಳಾಗಿರ್ಬೋದು, ಜಿಗಿಹುಳುಗಳಾಗಿರ್ಬೋದು, ಇವುಗಳನ್ನು ಹಂತ ಹಂತವಾಗಿ ರೈತ ಬಾಂಧವರು ಅಥವಾ ಬಿತ್ತನೆ ಸಮಯ, ಡಾಕ್ಟರ್ ರಾಜಕುಮಾರ್ ಅಮ್ಮ ಹೇಳಿದಂಗೆ ಬಿತ್ತನೆ ಸಮಯ ಜೂನ್ 15ರೊಳಗೆ ಬಿತ್ತುವಂತಂದರೆ ಯಾವುದೇ ಒಂದು ಸಮಯ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ, ಒಂದು ಹುಳುಗಳ ಬಾಧೆ ಆಗಿರ್ಬೋದು, ರೋಗಗಳ ಬಾಧೆ ಆಗಿರ್ಬೋದು, ಇಳುವರಿಯ ಪ್ರಮಾಣವು ಕೂಡ ಹೆಚ್ಚಾಗ್ತದೆ. ಮುಖ್ಯವಾಗಿ ಹತ್ತಿ ಬೆಳೆಯಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ತಮ್ಮದೇದಂಥ ಒಂದು ಅನುಭವ ಇದ್ದರೂ ಕೂಡ ತಳಿಗಳ ಆಯ್ಕೆ ಬಹಳ ಮುಖ್ಯ ಆಗಿರ್ತದೆ. ಬಿತ್ತಿದಂತೆ ಬೀಜ, ನೂಲಿನಂತೆ ಸೀರೆ, ನಾವೇನು ಹೇಳ್ತೀವಿ ಅದು ಬಹಳ ಮುಖ್ಯವಾಗಿರುವಂಥ ಒಂದು ಗಾದೆ. ಆದ್ದರಿಂದ ರೈತ ಬಾಂಧವರು ಒಳ್ಳೆಯ ಸುಧಾರಿತ ಬೀಜಗಳನ್ನು ತೆಗೆದುಕೊಳ್ಳಿ, ಜೊತೆಗೆ ಅಧಿಕೃತ ಮಾರಾಟಗಾರರಿಂದ, ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಕೊಡುವಂಥದ್ದು ಬೇಸಾಯ ಕ್ರಮಗಳನ್ನಾಗಿರ್ಬೋದು, ಕೀಟರೋಗಗಳನ್ನು ಸಕಾಲಕ್ಕೆ ರೈತ ಬಾಂಧವರು ಮಾಡಿದರೆ ಖಂಡಿತ ಹತ್ತಿ ಬೆಳೆ ವಾಣಿಜ್ಯ ಬೆಳೆಯಾಗಿ, ಚಿನ್ನದ ಬೆಳೆಯಾಗಿ, ಬಿಳಿ ಚಿನ್ನ ನಾವೇನು ಹೇಳ್ತೀವಿ ಅದು ಲಾಭ ತರುವಂಥ ಒಂದು ಬೆಳೆ ಆಗುತ್ತದೆ. ಇವೆಲ್ಲ ವಿಚಾರಗಳನ್ನು ರೈತ ಬಾಂಧವರು ಗಮನದಲ್ಲಿಟ್ಟುಕೊಂಡು ಮುಂಗಾರು ಹಂಗಾಮಿಗೆ ಒಳ್ಳೆಯ ಹತ್ತಿಯನ್ನು ಬೆಳೆಯಲಿ ಅಂತ ಹೇಳ್ತಾ ಸಮಚಿತ್ತದಿಂದ ಸಾಕಷ್ಟು ವಿಚಾರಗಳನ್ನು ರೈತ ಬಾಂಧವರದ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಮೂಲ್ಯವಾದಂಥ ಒಂದು ಮಾಹಿತಿಯನ್ನು ರೈತರ ಜೊತೆ ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ಹಿಡಗುಂದಿಯವರೇ, ಹಾಗೆ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರು, ಡಾಕ್ಟರ್ ರಾಜಕುಮಾರ್ ಎಮ್ಮೆ ಅವರೇ, ತಮಗೆ ವೈಯಕ್ತಿಕವಾಗಿ ಹಾಗೆ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
3: ಥ್ಯಾಂಕ್ ಯು.
0: ಥ್ಯಾಂಕ್ ಯು. ನಮಸ್ಕಾರ.
4: ಇದುವರೆಗೆ BT ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, ನೆರವು ಬಿ ನರಸಿಂಹಲು, ತಾಂತ್ರಿಕ ಸಹಕಾರ ಸೋಮಶೇಖರ್ ಭಾಗ ಮತ್ತು ಹೆಚ್ ಮಲ್ಲಿಕಾರ್ಜುನ್.

ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ವಾಣಿಜ್ಯ ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆ. ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್, ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ದಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆ.

0: ಆಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81.35 ಕೋಟಿ ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950ರ 324ನೇ ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1ರಿಂದ ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟೀಯ ನೀತಿ ಶಿಕ್ಷಣ 2020ರ ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ ಮೂರನೆಯ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ ಎಚ್ಎಸ್ ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಸೇವಂತಿ ಸೇವಂತಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ವಿಜಯ್ ರಾಘವೇಂದ್ರ, ಶ್ರೇಯಾ ಘೋಷಾಲ್, ಸಂಗೀತ ಸಂಯೋಜನೆ ಎಸ್ ಎ ರಾಜ್ಕುಮಾರ್.

ಸಾರ್ವಜನಿಕರೇ ಗಮನಿಸಿ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಂತಂದ್ರೆ PMSBY ಯೋಜನೆಯು ಅಪಘಾತದಿಂದ ಸಂಭವಿಸುವ ಮೃತ್ಯು ಹಾಗೂ ಅಂಗವಿಕಲತೆಗೆ ಅಪಘಾತ ವಿಮೆ ಆವೃತ್ತಿಯನ್ನ ನೀಡುತ್ತಿದೆ. ಈ ವಿಮೆ ಯೋಜನೆಯು ಒಂದು ವರ್ಷದ ಆವೃತ್ತಿಯಾಗಿದ್ದು ವಾರ್ಷಿಕವಾಗಿ ನವೀಕರಿಸಬೇಕಾಗುತ್ತದೆ. ಮೃತಪಟ್ಟಲ್ಲಿ ಅಥವಾ ಸಂಪೂರ್ಣವಾಗಿ ಅಂಗವಿಕಲರಾದಲ್ಲಿ ಈ ಯೋಜನೆಯಡಿಯಲ್ಲಿ 2 ಲಕ್ಷ ರೂಪಾಯಿಗಳು, ಭಾಗಶಃ ಅಂಗವಿಕಲರಾದಲ್ಲಿ 1 ಲಕ್ಷ ರೂಪಾಯಿಗಳ ವಿಮೆ ಆವೃತ್ತಿ ಇದೆ. ಹಿಂದೆ ಯೋಜನೆ ಅಡಿಯಲ್ಲಿ ಸೇರ್ಪಡೆಯಾಗಿ ಹಾಗೂ ನಿಮ್ಮ ಕುಟುಂಬವನ್ನು ಒಂದು ದಿನಕ್ಕೆ ಕೇವಲ 5 ಪೈಸೆಯಲ್ಲಿ ಸುರಕ್ಷಿತವಾಗಿರಿ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯ ವೈಶಿಷ್ಟ್ಯಗಳ ಕುರಿತು ಹೇಳೋದಾದರೆ, PMSBY ಯೋಜನೆಯು ಅಪಘಾತದಿಂದ ಸಂಭವಿಸುವ ಮೃತ್ಯು ಹಾಗೂ ಅಂಗವಿಕಲತೆಗೆ ಅಪಘಾತ ವಿಮೆ ಆವೃತ್ತಿಯನ್ನ ನೀಡುತ್ತದೆ. 18 ರಿಂದ 70 ವರ್ಷ ವಯೋಮಿತಿಯೊಳಗಿನ ಪರಿಚಾಲನೆಯಲ್ಲಿರುವ ಖಾತೆಯ ಖಾತಾಧಾರಿಗಳು ಈ ಯೋಜನೆಯಡಿಯಲ್ಲಿ ಸೇರ್ಪಡೆಯಾಗಲು ಅರ್ಹರಾಗಿರುತ್ತಾರೆ. ಪ್ರೀಮಿಯಂ ಕೇವಲ ರೂಪಾಯಿ 20. ಸಂಪರ್ಕಿಸಿ ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನ. ಇದು ರಾಯಚೂರು ಜಿಲ್ಲೆ.

0: ಲೀಡ್ ಬ್ಯಾಂಕಿನ ಪ್ರಕಟಣೆ.
1: ಈಗ ಕೇಳಿ ಹುಡುಗಾಟ ಚಿತ್ರದ ಗೀತೆಗೆ ಹಾಡಿದ್ದಾರೆ ನರೇಶ್ ಅಯ್ಯರ್ ಹಾಗೂ ಚಿತ್ರ ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸಾರ್ವಜನಿಕರೇ ಗಮನಿಸಿ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯು ಅಂತಂದ್ರೆ PMJJBY ಯಾವುದೇ ಕಾರಣದಿಂದ ಮೃತ್ಯು ಸಂಭವಿಸಿದರೂ ಸಹ ಜೀವ ವಿಮೆ ರಕ್ಷಣೆಯನ್ನು ನೀಡುವಂತಹ ಒಂದು ಯೋಜನೆಯಾಗಿದೆ. ಈ ವಿಮೆಯ ಯೋಜನೆಯು 1 ವರ್ಷದ ರಕ್ಷಣೆಯದ್ದಾಗಿದ್ದು ವಾರ್ಷಿಕ ನವೀಕರಣಕ್ಕೆ ಒಳಗಾಗಿರುತ್ತದೆ. ಈ ಯೋಜನೆಯಡಿಯಲ್ಲಿ ವಿಮಾ ರಕ್ಷಣೆಯು ₹2,00,000 ಗುರಿಯಾಗಿರುತ್ತದೆ. ಈ ಯೋಜನೆಯ ಅಡಿಯಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಲು ಗ್ರಾಹಕರು ಕಡ್ಡಾಯವಾಗಿ ಒಪ್ಪಿಗೆಯನ್ನ ನೀಡಬೇಕಾಗುತ್ತದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕುರಿತು ಹೇಳೋದಾದ್ರೆ, 18-50 ವರ್ಷದ ಒಳಗಿನ ವಯೋಮಾನದ ಚಾಲ್ತಿಯಲ್ಲಿರುವ ಖಾತೆಯ ಎಲ್ಲಾ ಖಾತೆದಾರರು ಈ ಯೋಜನೆಯಡಿಯಲ್ಲಿ ಸೇರಲು ಅರ್ಹರಾಗಿರುತ್ತಾರೆ ಮತ್ತು 55 ವರ್ಷದವರೆಗೂ ಕೂಡ ಮುಂದುವರಿಯಬಹುದು. ವಾರ್ಷಿಕ ವಿಮೆಯ ಕಂತು ಕೇವಲ ₹436. ಹಾಗೆಯೇ ₹2,00,000 ಜೀವ ವಿಮಾ ರಕ್ಷಣೆ ಯಾವುದೇ ಕಾರಣದಿಂದ ಮೃತ್ಯು ಸಂಭವಿಸಿದರೂ ಕೂಡ ಲಾಭ ಆಗುತ್ತದೆ. June 1-May 31 ವಿಮಾ ರಕ್ಷಣೆಯ ಅವಧಿ ಲಭ್ಯವಾಗಿರುತ್ತದೆ. ಗ್ರಾಹಕರ ಖಾತೆಯಲ್ಲಿ ಪ್ರೀಮಿಯಂ ಸಂದಾಯ ಆದ ದಿನಾಂಕದಿಂದ 30 ದಿನಗಳು ಪೂರ್ತಿಯಾದ ನಂತರ ನಷ್ಟ ಸಂಭಾವ್ಯದ ರಕ್ಷಣೆಯನ್ನ ಪಡೆಯಬಹುದು. ಅಪಘಾತಗಳಿಂದ ಉಂಟಾಗುವ ಮರಣಗಳಿಗೆ ಮೊದಲ ದಿನದಿಂದಲೇ ವಿಮಾ ರಕ್ಷಣೆಯು ಆರಂಭವಾಗುತ್ತದೆ. PMJJBY ಯೋಜನೆಯ ಮಾಹಿತಿ ಹಾಗೂ ಲಾಭವನ್ನು ಪಡೆದುಕೊಳ್ಳಲು ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನ ಸಂಪರ್ಕಿಸಿ. ಇದು ರಾಯಚೂರು ಜಿಲ್ಲೆ ಲೀಡ್ ಬ್ಯಾಂಕಿನ ಪ್ರಕಟಣೆ.
1: ಈಗ ಕೇಳಿ ಅಮೃತ ವರ್ಷಿಣಿ ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್, ಗಾಯಕ ಗಂಗಾಧರ್.

ಈಗ ಕೇಳಿ. ಸ್ನೇಹ ಲೋಕಚಿತ್ರದ ಗೀತೆಗೆ ಆಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚೈತ್ರ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
7: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ.
8: ಶರಣರ ಸತ್ಯಾನುಸಂಧಾನದ ಸರಣಿ.
6: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
7: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
6: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
8: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಸಾರ್ವಜನಿಕರೇ ಗಮನಿಸಿ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯು ಅಂತಂದ್ರೆ PMJJBY ಯಾವುದೇ ಕಾರಣದಿಂದ ಮೃತ್ಯು ಸಂಭವಿಸಿದರೂ ಸಹ ಜೀವ ವಿಮೆ ರಕ್ಷಣೆಯನ್ನ ನೀಡುವಂತಹ ಒಂದು ಯೋಜನೆಯಾಗಿದೆ. ಈ ವಿಮೆಯ ಯೋಜನೆಯು 1 ವರ್ಷದ ರಕ್ಷಣೆಯದ್ದಾಗಿದ್ದು ವಾರ್ಷಿಕ ನವೀಕರಣಕ್ಕೆ ಒಳಗಾಗಿರುತ್ತದೆ. ಈ ಯೋಜನೆಯಡಿಯಲ್ಲಿ ವಿಮಾ ರಕ್ಷಣೆಯು ₹2,00,000 ಗುರಿಯಾಗಿರುತ್ತದೆ. ಈ ಯೋಜನೆಯ ಅಡಿಯಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಲು ಗ್ರಾಹಕರು ಕಡ್ಡಾಯವಾಗಿ ಒಪ್ಪಿಗೆಯನ್ನ ನೀಡಬೇಕಾಗುತ್ತದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕುರಿತು ಹೇಳೋದಾದ್ರೆ, 18-50 ವರ್ಷದ ಒಳಗಿನ ವಯೋಮಾನದ ಚಾಲ್ತಿಯಲ್ಲಿರುವ ಖಾತೆಯ ಎಲ್ಲಾ ಖಾತೆದಾರರು ಈ ಯೋಜನೆಯಡಿಯಲ್ಲಿ ಸೇರಲು ಅರ್ಹರಾಗಿರುತ್ತಾರೆ ಮತ್ತು 55 ವರ್ಷದವರೆಗೂ ಕೂಡ ಮುಂದುವರೆಯಬಹುದು. ವಾರ್ಷಿಕ ವಿಮೆಯ ಕಂತು ಕೇವಲ ₹436. ಹಾಗೆಯೇ ₹2,00,000 ಜೀವ ವಿಮಾ ರಕ್ಷಣೆ ಯಾವುದೇ ಕಾರಣದಿಂದ ಮೃತ್ಯು ಸಂಭವಿಸಿದರೂ ಕೂಡ ಲಾಭ ಆಗುತ್ತದೆ. June 1-May 31 ವಿಮಾ ರಕ್ಷಣೆಯ ಅವಧಿ ಲಭ್ಯವಾಗಿರುತ್ತದೆ. ಗ್ರಾಹಕರ ಖಾತೆಯಲ್ಲಿ ಪ್ರೀಮಿಯಂ ಸಂದಾಯ ಆದ ದಿನಾಂಕದಿಂದ 30 ದಿನಗಳು ಪೂರ್ತಿಯಾದ ನಂತರ ನಷ್ಟ ಸಂಭಾವ್ಯದ ರಕ್ಷಣೆಯನ್ನ ಪಡೆಯಬಹುದು. ಅಪಘಾತಗಳಿಂದ ಉಂಟಾಗುವ ಮರಣಗಳಿಗೆ ಮೊದಲ ದಿನದಿಂದಲೇ ವಿಮಾ ರಕ್ಷಣೆಯು ಆರಂಭವಾಗುತ್ತದೆ. PMJJBY ಯೋಜನೆಯ ಮಾಹಿತಿ ಹಾಗೂ ಲಾಭವನ್ನು ಪಡೆದುಕೊಳ್ಳಲು ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನ ಸಂಪರ್ಕಿಸಿ. ಇದು

0: ರಾಯಚೂರು ಜಿಲ್ಲೆ ಲೀಡ್ ಬ್ಯಾಂಕಿನ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಂತಂದ್ರೆ PMSBY ಯೋಜನೆಯು ಅಪಘಾತದಿಂದ ಸಂಭವಿಸುವ ಮೃತ್ಯು ಹಾಗೂ ಅಂಗವಿಕಲತೆಗೆ ಅಪಘಾತ ವಿಮೆ ಆವೃತ್ತಿಯನ್ನ ನೀಡುತ್ತಿದೆ. ಈ ವಿಮೆ ಯೋಜನೆಯು ಒಂದು ವರ್ಷದ ಆವೃತ್ತಿಯಾಗಿದ್ದು ವಾರ್ಷಿಕವಾಗಿ ನವೀಕರಿಸಬೇಕಾಗುತ್ತದೆ. ಮೃತಪಟ್ಟಲ್ಲಿ ಅಥವಾ ಸಂಪೂರ್ಣವಾಗಿ ಅಂಗವಿಕಲರಾದಲ್ಲಿ ಈ ಯೋಜನೆಯಡಿಯಲ್ಲಿ 2 ಲಕ್ಷ ರೂಪಾಯಿಗಳು, ಭಾಗಶಃ ಅಂಗವಿಕಲರಾದಲ್ಲಿ 1 ಲಕ್ಷ ರೂಪಾಯಿಗಳ ವಿಮೆ ಆವೃತ್ತಿ ಇದೆ. ಹಿಂದೆ ಯೋಜನೆ ಅಡಿಯಲ್ಲಿ ಸೇರ್ಪಡೆಯಾಗಿ ಹಾಗೂ ನಿಮ್ಮ ಕುಟುಂಬವನ್ನು ಒಂದು ದಿನಕ್ಕೆ ಕೇವಲ 5 ಪೈಸೆಯಲ್ಲಿ ಸುರಕ್ಷಿತವಾಗಿರಿ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯ ವೈಶಿಷ್ಟ್ಯಗಳ ಕುರಿತು ಹೇಳೋದಾದರೆ, PMSBY ಯೋಜನೆಯು ಅಪಘಾತದಿಂದ ಸಂಭವಿಸುವ ಮೃತ್ಯು ಹಾಗೂ ಅಂಗವಿಕಲತೆಗೆ ಅಪಘಾತ ವಿಮೆ ಆವೃತ್ತಿಯನ್ನ ನೀಡುತ್ತದೆ. 18 ರಿಂದ 70 ವರ್ಷ ವಯೋಮಿತಿಯೊಳಗಿನ ಪರಿಚಾಲನೆಯಲ್ಲಿರುವ ಖಾತೆಯ ಖಾತಾಧಾರಿಗಳು ಈ ಯೋಜನೆಯಡಿಯಲ್ಲಿ ಸೇರ್ಪಡೆಯಾಗಲು ಅರ್ಹರಾಗಿರುತ್ತಾರೆ. ಪ್ರೀಮಿಯಂ ಕೇವಲ ₹20. ಸಂಪರ್ಕಿಸಿ ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನ. ಇದು ರಾಯಚೂರು ಜಿಲ್ಲೆ ಲೀಡ್ ಬ್ಯಾಂಕಿನ ಪ್ರಕಟಣೆ.
1: ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ನಾಯಕ್ ಮತ್ತು ಸಂಘಟಕರಿಂದ ರಂಗಗೀತೆಗಳು.

ಇದುವರೆಗೆ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ದಡೇಸಾಬ್ ನಾಯಕ್ ಮತ್ತು ಸಂಘಟಕರಿಂದ ರಂಗಗೀತೆಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಸಮಾಚಾರ ಸಂಧ್ಯಾ. 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ: ಭಾರತದ ಜನಗಣತಿ, ಪ್ರಗತಿ ಮತ್ತು ಅಭಿವೃದ್ಧಿಗೆ ಭದ್ರ ಬುನಾದಿ. ಭಾರತದಲ್ಲಿ ಜನಗಣತಿಯು ಕೇವಲ ಜನಸಂಖ್ಯೆಯ ಎಣಿಕೆಯಲ್ಲ, ಬದಲಾಗಿ ಇದು ದೇಶದ ಒಟ್ಟಾರೆ ನೀತಿ ರೂಪಿಸುವ ಚೌಕಟ್ಟಿನ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ಪ್ರತಿ ದಶಕದ ಆರಂಭದಲ್ಲಿ ನಡೆಸಲಾಗುವ ಈ ದಶವಾರ್ಷಿಕ ಜನಗಣತಿ ಈ ಬಾರಿ COVID-19 ಕಾರಣದಿಂದಾಗಿ ವಿಳಂಬವಾಗಿ April 2026 ಪ್ರಾರಂಭವಾಗಿದ್ದು, ಈಗ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಲು ಸಜ್ಜಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಕ್ರಾಂತಿಯನ್ನು ಬಳಸಿಕೊಳ್ಳುತ್ತಿರುವ ಈ ಪ್ರಕ್ರಿಯೆಯು ಸ್ವಯಂ ಗಣತಿ ಮತ್ತು ಜಾತಿ ಗಣತಿಯನ್ನು ಒಳಗೊಂಡಿದ್ದು ದೇಶದ ಭವಿಷ್ಯದ ಹಾದಿಯನ್ನು ನಿರ್ಧರಿಸಲಿದೆ. 150 ವರ್ಷಗಳ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ ಜನಗಣತಿ 2027 ಈ ಅಮೃತ ಕಾಲದಲ್ಲಿ ದೇಶದ ಭವಿಷ್ಯದ ರೂಪುರೇಷೆಗಳನ್ನು ವ್ಯಾಖ್ಯಾನಿಸಲಿದೆ. ಇದು ಪ್ರತಿಯೊಬ್ಬ ನಾಗರಿಕನ ವಿವರಗಳು, ಸಹಭಾಗಿತ್ವ, ಪ್ರಗತಿಯನ್ನು ದಾಖಲಿಸಲಿದೆ. ಕೇವಲ ಒಂದು ಎಣಿಕೆಯಲ್ಲ, ಆತ್ಮನಿರ್ಭರ ಭಾರತಕ್ಕಾಗಿ ಅಭಿವೃದ್ಧಿಯ ಹೊಸ ಪರಿವರ್ತನೆಯ ಕಥೆಯನ್ನು ಬರೆಯಲು ಸಿದ್ಧವಾಗಿದೆ. ಭಾರತದ ಜನಗಣತಿ 2027 ಕೇವಲ ಅಂಕಿಅಂಶಗಳ ಪ್ರಕ್ರಿಯೆಗಿಂತ ಮಿಗಿಲಾದದ್ದು. ಇದು ದೇಶದ ಭವಿಷ್ಯದ ಪಥವನ್ನು ನಿರ್ಧರಿಸುವ ಒಂದು ಸಮಗ್ರ ರಾಷ್ಟ್ರೀಯ ಕಾರ್ಯವಾಗಿದೆ. ಇದು ರಾಷ್ಟ್ರಕ್ಕೆ ತನ್ನನ್ನು ತಾನು ನೋಡಿಕೊಳ್ಳುವ ಒಂದು ಕನ್ನಡಿಯಂತೆ ಸೇವೆ ಸಲ್ಲಿಸುತ್ತದೆ. ಇದು ರಾಷ್ಟ್ರದ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಭವಿಷ್ಯವನ್ನು ರೂಪಿಸಲು ಉದ್ದೇಶಿಸಿರುವ ಒಂದು ಸ್ಮರಣೀಯ ಪ್ರಯತ್ನವಾಗಿದೆ. ಭಾರತವು ತನ್ನನ್ನು ಹೊಸ ದೃಷ್ಟಿಕೋನದಿಂದ ನೋಡಲು, ಅಂದರೆ ತನ್ನ ಮಾನವ ಬಂಡವಾಳ, ವೈವಿಧ್ಯತೆ, ಸವಾಲುಗಳು ಮತ್ತು ಅಪಾರ ಸಾಮರ್ಥ್ಯವನ್ನು ನಿರ್ಣಯಿಸಲು ಇದು ಒಂದು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಜನಗಣತಿಯು ಕೇವಲ ದತ್ತಾಂಶಗಳ ಸಂಗ್ರಹವೂ ಅಲ್ಲ, ಅಥವಾ 10 ವರ್ಷಕ್ಕೊಮ್ಮೆ ನಡೆಸುವ ಕೇವಲ ಒಂದು ಔಪಚಾರಿಕ ಸಂಪ್ರದಾಯವೂ ಅಲ್ಲ. ಬದಲಾಗಿ ಇದು ರಾಷ್ಟ್ರದ ಶಕ್ತಿ ಮತ್ತು ಸಾಮರ್ಥ್ಯಗಳ ನಿಜವಾದ ಪ್ರತಿಬಿಂಬವಾಗಿದೆ. ಇದು ಭವಿಷ್ಯದ ಅಡಿಪಾಯವನ್ನು ಹಾಕುವ ಪ್ರಬಲ

ಸಾಧನವಾಗಿದೆ. ಈ ಸಂದರ್ಭದಲ್ಲಿ ಭಾರತವು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವಾಗ ಮತ್ತು 2047 ವೇಳೆಗೆ ವಿಕಸಿತ ಭಾರತದ ಬೃಹತ್ ಗುರಿ ನಮ್ಮ ಮುಂದಿರುವಾಗ ಜನಗಣತಿ 2027 ಮಹತ್ವವು ಇನ್ನಷ್ಟು ಮುಖ್ಯವಾಗುತ್ತದೆ. ಒಟ್ಟಾರೆಯಾಗಿ ಜನಗಣತಿಯು ಅತ್ಯುನ್ನತ ರಾಷ್ಟ್ರೀಯ ಪ್ರಾಮುಖ್ಯತೆಯ ಕಾರ್ಯವಾಗಿದೆ. ಇದು ಸೃಷ್ಟಿಸುವ ದತ್ತಾಂಶವು ಮುಂಬರುವ ವರ್ಷಗಳಲ್ಲಿ ರಾಷ್ಟ್ರೀಯ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ಣಾಯಕ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಆ ಮೂಲಕ ಮುಂದಿನ ದಶಕಗಳ ಯೋಜನೆಗಳಿಗೆ ಹೊಸ ಆಯಾಮಗಳನ್ನು ಮತ್ತು ಆಕಾರವನ್ನು ನೀಡುತ್ತದೆ. 1951 ಸ್ವಾತಂತ್ರ್ಯ ನಂತರದ ದೇಶದ ಮೊದಲ ಜನಗಣತಿಯಲ್ಲಿ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ರಾಷ್ಟ್ರಕ್ಕೆ ಜನಗಣತಿಯ ಮಹತ್ವವನ್ನು ಸ್ಪಷ್ಟಪಡಿಸಿದರು. ಜನಗಣತಿಯು ಸಾಂಸ್ಥಿಕವಾಗಿ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಇದರ ಕೆಲಸ ಕೇವಲ ಜನರನ್ನು ಎಣಿಸುವುದು ಮಾತ್ರವಲ್ಲ, ಬದಲಾಗಿ ನಮ್ಮ ಅನೇಕ ಆಡಳಿತಾತ್ಮಕ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಾಹಿತಿಯನ್ನು ಹೊರತೆಗೆಯುವುದು ಕೂಡ ಆಗಿದೆ. ಈ ಪ್ರಕ್ರಿಯೆಯ ಮೂಲಕ ಸಂಗ್ರಹಿಸಲಾದ ಮಾಹಿತಿಯು ಅಪಾರ ಸಾಮಾಜಿಕ ಮಹತ್ವದ ಅಮೂಲ್ಯವಾದ ವೈಜ್ಞಾನಿಕ ದತ್ತಾಂಶವನ್ನು ನೀಡುತ್ತದೆ. ಇದು ಕೇವಲ ಆರ್ಥಿಕ ನೀತಿಗಳ ಕ್ಷೇತ್ರದಲ್ಲದೆ ಇತರ ವಿಷಯಗಳಲ್ಲಿಯೂ ಸಹ ಉಪಯುಕ್ತ ಮಾರ್ಗದರ್ಶನ ನೀಡುತ್ತದೆ. ಜನಸಂಖ್ಯಾ ಸಿದ್ಧಾಂತವು ಸ್ವತಃ ಅರ್ಥಶಾಸ್ತ್ರದ ಒಂದು ಆಕರ್ಷಕ ಆಯಾಮವಾಗಿದೆ. ಈ ಸಿದ್ಧಾಂತಗಳನ್ನು ಪರೀಕ್ಷಿಸಲು ಮತ್ತು ಅವುಗಳೊಂದಿಗೆ ವಾಸ್ತವಿಕ ಸಂಬಂಧವನ್ನು ಸ್ಥಾಪಿಸಲು ಜನಗಣತಿಯು ನಮಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ವಾಸ್ತವವಾಗಿ ಜನಗಣತಿಯಿಂದ ಪಡೆದ ದತ್ತಾಂಶವು ಸರ್ಕಾರದ ನೀತಿಗಳ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ರಕ್ಷಣೆ, ಉದ್ಯೋಗ ಮತ್ತು ಗ್ರಾಮೀಣ ನಗರ ಅಭಿವೃದ್ಧಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸುವಲ್ಲಿ ಮತ್ತು ಜಾರಿಗೆ ತರುವಲ್ಲಿ ಜನಗಣತಿ ದತ್ತಾಂಶವು ಕೇವಲ ನಿಖರವೆಂದು ಮಾತ್ರವಲ್ಲದೆ ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಜನಗಣತಿಯು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸಲು ಮತ್ತು ನ್ಯಾಯವನ್ನು ಉತ್ತೇಜಿಸಲು ಒಂದು ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಭಿವೃದ್ಧಿಯ ಓಟದಲ್ಲಿರುವ ಸಮಾಜದ ವರ್ಗಗಳನ್ನು ಇದು ಗುರುತಿಸುತ್ತದೆ. ಬಡತನ ನಿರ್ಮೂಲನೆ, ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ವಿವಿಧ ಸರ್ಕಾರಿ ಯೋಜನೆಗಳು ಈ ದತ್ತಾಂಶದಿಂದ ರೂಪಿತವಾಗುವುದರಿಂದ ಅವು ಗುರಿ ತಲುಪುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಈ ಪ್ರಕ್ರಿಯೆಯು ಅಭಿವೃದ್ಧಿಯ ಬೆಳಕು ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯನ್ನು ತಲುಪುವುದನ್ನು ಖಚಿತಪಡಿಸುತ್ತದೆ. ಯೋಜನೆಗಳವರೆಗೆ ಈ ದತ್ತಾಂಶವೇ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದೇ ದತ್ತಾಂಶವನ್ನು ಸಂಶೋಧನೆಗೆ ಅನುಕೂಲ ಮಾಡಿಕೊಡಲು ಮತ್ತು ಆರ್ಥಿಕತೆಯ ಸಮಗ್ರ ಚಿತ್ರಣವನ್ನು ನಿರ್ಮಿಸಲು ಬಳಸಲಾಗುತ್ತದೆ. ದತ್ತಾಂಶದ ಆಳವಾದ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆಯನ್ನು ಪ್ರಸಿದ್ಧ ಅಮೆರಿಕನ್ ಅಂಕಿ ಅಂಶ ಶಾಸ್ತ್ರಜ್ಞ ವಿಲಿಯಂ ಎಡ್ವರ್ಡ್ಸ್ ಡೆಮಿಂಗ್ ಅವರ ಮಾತುಗಳ ಮೂಲಕ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ದತ್ತಾಂಶವಿಲ್ಲದೆ ಅವು ಕೇವಲ ಅಭಿಪ್ರಾಯವನ್ನು ಹೊಂದಿರುವ ಇನ್ನೊಬ್ಬ ವ್ಯಕ್ತಿಯಷ್ಟೇ. ಅಂದರೆ ದತ್ತಾಂಶವು ಯಾವುದೇ ಆಲೋಚನೆ, ನೀತಿ ಅಥವಾ ಯೋಜನೆಯನ್ನು ಬಲಪಡಿಸುವ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಜನಸಂಖ್ಯೆಯ ಎಣಿಕೆಯನ್ನು ವಿಶ್ವಸಂಸ್ಥೆಯ ದಾಖಲೆಯಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ನಿರ್ದಿಷ್ಟವಾಗಿ ರಾಷ್ಟ್ರೀಯ ಜನಗಣತಿಯ ತತ್ವಗಳು ಮತ್ತು ಶಿಫಾರಸುಗಳಲ್ಲಿ ಜನಸಂಖ್ಯೆಯ ಎಣಿಕೆಯನ್ನು ಒಂದು ದೇಶ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದೊಳಗಿನ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಾಮಾಜಿಕ, ಆರ್ಥಿಕ ಮತ್ತು ಜನಸಂಖ್ಯಾ ದತ್ತಾಂಶಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಗ್ರಹಿಸುವ, ಸಂಕಲಿಸುವ ಮತ್ತು ಪ್ರಕಟಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಸೆನ್ಸಸ್ ಎಂಬ ಪದವು ಲ್ಯಾಟಿನ್ ಪದವಾದ ಸೆನ್ಸೆರೆಯಿಂದ ಬಂದಿದೆ. ಇದರರ್ಥ ಮೌಲ್ಯಮಾಪನ ಮಾಡುವುದು ಅಥವಾ ಪರಿಶೀಲಿಸುವುದು. ಇದರ ಇತಿಹಾಸವು ಕ್ರಿಸ್ತಪೂರ್ವ 1 ಅಥವಾ 2ನೇ ಶತಮಾನದಷ್ಟು ಹಳೆಯದಾಗಿದ್ದು ಆಗ ರೋಮ್ನ ಮ್ಯಾಜಿಸ್ಟ್ರೇಟ್ಗಳು ತೆರಿಗೆ ವಿಧಿಸುವ ಮತ್ತು ಕಡ್ಡಾಯ ಸೇನಾ ಸೇವೆಗಾಗಿ ವಯಸ್ಕ ಪುರುಷರ ಲಭ್ಯತೆಯನ್ನು ನಿರ್ಧರಿಸುವ ಉದ್ದೇಶದಿಂದ ಜನಸಂಖ್ಯೆಯ ನೋಂದಣಿಗಳನ್ನು ಸಂಕಲಿಸಬೇಕಾಗಿತ್ತು. ರೋಮನ್ ಸಾಮ್ರಾಜ್ಯದ ಸ್ಥಾಪನೆಗೆ ಮುಂಚೆಯೇ ವಿವಿಧ ಪೂರ್ವ ಜನಗಣತಿಗಳ ಅಂದರೆ ಹೆಚ್ಚಾಗಿ ಭೂಮಿಗೆ ಸಂಬಂಧಿಸಿದ ಸಮೀಕ್ಷೆಗಳ ರೂಪದಲ್ಲಿ ಪುರಾವೆಗಳು ಲಭ್ಯವಿವೆ. ಇಂತಹ ಎಣಿಕೆಗಳನ್ನು ಪ್ರಾಚೀನ ಬ್ಯಾಬಿಲೋನಿಯಾ ಮತ್ತು ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ 30ನೇ ಶತಮಾನದಷ್ಟು ಹಿಂದೆಯೇ ನಡೆಸಲಾಗಿತ್ತು. ಹೆರೋಡೋಟಸ್ ನೈಲ್ ಕಣಿವೆ ಮತ್ತು ಪ್ರಾಚೀನ ಪರ್ಷಿಯಾದಲ್ಲಿ ನಡೆದ ಇಂತಹ ಪ್ರಯತ್ನಗಳನ್ನು ದಾಖಲಿಸಿದ್ದಾರೆ. ಜನಗಣತಿ ದಾಖಲೆಗಳ ವಿವರಗಳನ್ನು ಹಳೆಯ ಒಡಂಬಡಿಕೆಯ ಭಾಗಗಳಲ್ಲೂ ಕಾಣಬಹುದು. ಎಕ್ಸೋಡಸ್ ಅಂದಾಜು ಕ್ರಿಸ್ತಪೂರ್ವ 1500ರ ಮೊದಲು ಸೆಸ್ ಇಸ್ರೇಲ್ನ ಹೋರಾಟಗಳನ್ನು ಎಣಿಕೆ ಮಾಡಿದ್ದರು. ಅಂತೆಯೇ 12ನೇ ಶತಮಾನದ ಕೊನೆಯಲ್ಲಿ ಮತ್ತು 13ನೇ ಶತಮಾನದ ಆರಂಭದಲ್ಲಿ ಚೆಂಗಿಸ್ ಖಾನ್ ತಾನು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ತೆರಿಗೆ ಸಾಮರ್ಥ್ಯವನ್ನು ಅಳೆಯಲು ಜನಸಂಖ್ಯೆಯ ಗಣತಿಯನ್ನು ನಿಯೋಜಿಸಿದ್ದನು. ಆಧುನಿಕ ಯುಗದಲ್ಲಿ ಅಂಕಿಅಂಶಗಳ ಪ್ರಾಮುಖ್ಯತೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಯಾವುದೇ ರಾಷ್ಟ್ರದ ಪ್ರಸ್ತುತ ವಾಸ್ತವ ಮತ್ತು ಭವಿಷ್ಯವನ್ನು ನಿರ್ಧರಿಸುವಲ್ಲಿ ದತ್ತಾಂಶವು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ದತ್ತಾಂಶವು ಬಹಳ ಮುಖ್ಯವಾಗಿದೆ. ಭಾರತವು ತನ್ನ ಮೊದಲ ಏಕಕಾಲಿಕ ಜನಗಣತಿಯನ್ನು 1881ರಲ್ಲಿ ನಡೆಸಿತು. ಆದಾಗ್ಯೂ
ದೇಶದಲ್ಲಿ ಜನಗಣತಿಯ ಆರಂಭಿಕ ಉಲ್ಲೇಖಗಳು, ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಅಬುಲ್ ಫಜಲ್ನ ಐನಿ ಅಕ್ಬರಿ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಭಾರತವು ಜನಗಣತಿಯನ್ನು ನಡೆಸುವ ಸುದೀರ್ಘ ಮತ್ತು ಭವ್ಯ ಪರಂಪರೆಯನ್ನು ಹೊಂದಿದೆ. ಜನಗಣತಿಯ ಬಗ್ಗೆ ಅತ್ಯಂತ ಹಳೆಯ ಉಲ್ಲೇಖವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕ್ರಿಸ್ತಪೂರ್ವ 321-296 ನಡುವೆ ಕಂಡುಬರುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ವ್ಯವಸ್ಥಿತ ಮತ್ತು ಆಧುನಿಕ ಜನಗಣತಿಯನ್ನು ಪ್ರಸ್ತುತ ವೈಜ್ಞಾನಿಕ ರೂಪದಲ್ಲಿ 1865 ಮತ್ತು 1872 ನಡುವೆ ಏಕಕಾಲಿಕವಲ್ಲದ ರೀತಿಯಲ್ಲಿ ನಡೆಸಲಾಯಿತು. 1951 ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರದ ಮೊದಲ ಜನಗಣತಿಯನ್ನು ನಡೆಸಲಾಯಿತು. ಈ ಸರಣಿಯು 2011 ಮುಂದುವರೆಯಿತು. ಅಂದಿನಿಂದ ಜನಗಣತಿಯನ್ನು ನಿರಂತರವಾಗಿ ಪ್ರತಿ 10 ನಡೆಸಿಕೊಂಡು ಬರಲಾಗುತ್ತಿತ್ತು. COVID-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ 2021 ನಿಗದಿಯಾಗಿದ್ದ ಜನಗಣತಿಯನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಅದನ್ನು ಈಗ ಕೈಗೆತ್ತಿಕೊಳ್ಳಲಾಗಿದೆ. 2027 ಜನಗಣತಿಯು ಒಂದು ಮಹಾಯಜ್ಞಕ್ಕಿಂತ ಕಡಿಮೆಯೇನಲ್ಲ. ಎರಡು ಹಂತಗಳಲ್ಲಿ ನಡೆಸಲಾಗುವ 2027 ಜನಗಣತಿಯು ವಿಶ್ವದ ಅತಿದೊಡ್ಡ ಜನಗಣತಿ ಪ್ರಕ್ರಿಯೆಯಾಗಿದ್ದು ಇದರ ಪ್ರಾರಂಭವು April 2026 ಆರಂಭವಾಗಿದೆ. ಇದು ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವ ಮೊದಲ ಜನಗಣತಿಯಾಗಿದೆ. ಇದೇ ಮೊದಲ ಬಾರಿಗೆ ಮೊಬೈಲ್ ಆಪ್ ಮತ್ತು ಆನ್ಲೈನ್ ಸ್ವಯಂ ಗಣತಿಯ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ಸಮುದಾಯಗಳನ್ನು ಒಳಗೊಂಡ ಜಾತಿ ಗಣತಿಯನ್ನು ಸಹ ಈ ಜನಗಣತಿಯ ಜೊತೆಗೆ ನಡೆಸಲಾಗುವುದು. ಇದನ್ನು ಸುಗಮಗೊಳಿಸಲು ಭಾರತದಾದ್ಯಂತ 31 ಹೆಚ್ಚು ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ. June 16, 2025 ಗೃಹ ಸಚಿವಾಲಯವು 2027 ಜನಗಣತಿಗಾಗಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಭಾರತೀಯ ಜನಗಣತಿಯು ಭಾರತದ ಜನರ ವಿವಿಧ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಅಂಕಿಅಂಶಗಳ ಮಾಹಿತಿಯ ಏಕೈಕ ಅತಿದೊಡ್ಡ ಮೂಲವಾಗಿದೆ. ಸ್ವಯಂ ಗಣತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಿವಾಸಿಗಳು ತಮ್ಮ ಸ್ವಯಂ ಗಣತಿ ಐಡಿ ಅಂದರೆ SEID ಸಿದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಎಣಿಕೆದಾರರು ಭೇಟಿ ನೀಡಿದಾಗ ಅದನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ಸ್ವಯಂ ಗಣತಿಯನ್ನು ಆರಿಸಿಕೊಳ್ಳದ ಕುಟುಂಬಗಳನ್ನು ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಹಂತದಲ್ಲಿ ಎಣಿಕೆದಾರರು ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಭರ್ತಿ ಮಾಡುತ್ತಾರೆ. 2027 ಜನಗಣತಿಯ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿಸಲಾಗುವ ಯಾವುದೇ ದತ್ತಾಂಶವನ್ನು ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ಗೌಪ್ಯ ಮತ್ತು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸಂದರ್ಭದಲ್ಲೂ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ಇದಲ್ಲದೆ ದತ್ತಾಂಶವನ್ನು ರಕ್ಷಿಸಲು ಮತ್ತು ಹ್ಯಾಕಿಂಗ್ ಹಾಗೂ ಅನಧಿಕೃತ ಪ್ರವೇಶದ ವಿರುದ್ಧ ರಕ್ಷಣೆ ಖಚಿತಪಡಿಸಲು ಬಹುಪದರದ ಸೈಬರ್ ಶೀಲ್ಡ್ ಅನ್ನು ಸ್ಥಾಪಿಸಲಾಗಿದೆ. ತಾಂತ್ರಿಕ ಆವಿಷ್ಕಾರಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಅಂತರ್ಗತ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ 2027 ಜನಗಣತಿಯು ನಿಖರ, ಸುರಕ್ಷಿತ ಮತ್ತು ಸಮಗ್ರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲಾಗುವುದು. 2027 ಜನಗಣತಿಗಾಗಿ ಸುರಕ್ಷಿತ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ. ಈ ಅಪ್ಲಿಕೇಶನ್ ಸದೃಢವಾದ ಭದ್ರತಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಮತ್ತು ದತ್ತಾಂಶ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಅಗತ್ಯ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಮೊಬೈಲ್ ಸಾಧನಗಳಲ್ಲಿ ದತ್ತಾಂಶ ಸಂಗ್ರಹಣೆಯಿಂದ ಹಿಡಿದು ಅದರ ರವಾನೆ ಮತ್ತು ಸರ್ವರ್ ಮಟ್ಟದಲ್ಲಿ ಅದರ ಸಂಗ್ರಹಣೆಯವರೆಗೆ ಸಂಪೂರ್ಣ ಪ್ರಕ್ರಿಯೆಯ ಉದ್ದಕ್ಕೂ ದತ್ತಾಂಶ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 2027 ಜನಗಣತಿಗಾಗಿ ಬಳಸಲಾಗುವ ಡಿಜಿಟಲ್ ಪರಿಕರಗಳು ಉನ್ನತ ಮಟ್ಟದ ದತ್ತಾಂಶ ಭದ್ರತೆಯನ್ನು ಖಾತರಿಪಡಿಸಲು ಬಲವಾದ ಎನ್ಕ್ರಿಪ್ಷನ್ ಮತ್ತು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನು ಹೊಂದಿವೆ. ಜನಗಣತಿಗಾಗಿ ದತ್ತಾಂಶ ಸಂಗ್ರಹಣೆಯನ್ನು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಾಗಿ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸಂಗ್ರಹಿಸಲಾದ ಎಲ್ಲ ವೈಯಕ್ತಿಕ ದತ್ತಾಂಶವನ್ನು ಸಂಪೂರ್ಣ ಗೌಪ್ಯವಾಗಿ ನಿರ್ವಹಿಸಲಾಗುತ್ತದೆ. ದತ್ತಾಂಶ ಭದ್ರತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆದ್ಯತೆ ನೀಡಿ ವಿವಿಧ ಆಡಳಿತಾತ್ಮಕ ಮಟ್ಟಗಳಲ್ಲಿ ಸಂಕಲಿಸಲಾದ ಒಟ್ಟುಗೂಡಿಸಿದ ದತ್ತಾಂಶವನ್ನು ಮಾತ್ರ ಪ್ರಕಟಿಸಲಾಗುತ್ತದೆ. 2027 ಜನಗಣತಿಗೆ ಸಂಬಂಧಿಸಿದಂತೆ ವಿವಿಧ ಚಟುವಟಿಕೆಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಸುಗಮಗೊಳಿಸಲು ಮೀಸಲಾದ ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಜನಗಣತಿಯ ಸುಗಮ ನಿರ್ವಹಣೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಏಕೆಂದರೆ ದತ್ತಾಂಶ ಸಂಗ್ರಹಣೆ, ಪರಿಶೀಲನೆ, ಉಸ್ತುವಾರಿ, ಮೇಲ್ವಿಚಾರಣೆ ಮತ್ತು ಪ್ರಗತಿ ಪರಿಶೀಲನೆ ಸೇರಿದಂತೆ ವಿವಿಧ ತಳಮಟ್ಟದ ಚಟುವಟಿಕೆಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಳು ನೇಮಿಸಿದ ಜನಗಣತಿ ಅಧಿಕಾರಿಗಳು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತಾರೆ. ಜನಗಣತಿಯು 16 ಭಾಷೆಗಳಲ್ಲಿ ಆನ್ಲೈನ್ ಸೌಲಭ್ಯ ಲಭ್ಯವಿದೆ. ಇದು ದೇಶದ ಒಟ್ಟಾರೆ 16ನೇ ಜನಗಣತಿ ಮತ್ತು ಸ್ವಾತಂತ್ರ್ಯ ನಂತರದ 8ನೇ ಜನಗಣತಿಯಾಗಿದೆ. ಜನಗಣತಿಯನ್ನು ಐತಿಹಾಸಿಕವಾಗಿ ಪ್ರತಿ 10 ನಡೆಸಲಾಗುತ್ತಿದ್ದರೂ ಈ ಬಾರಿ 16 ವರ್ಷಗಳ ಅಂತ
ಮತಾಂತರದ ನಂತರ ನಡೆಯುತ್ತಿದೆ. ಈ ಕಾಲಮಿತಿಗಳಿಗಿಂತ ಹೆಚ್ಚು ಗಮನಾರ್ಹವಾದುದು ಮತ್ತು ಈ 16 ಜನಗಣತಿಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ಡಿಜಿಟಲ್ ಜನಗಣತಿಯನ್ನು ಪರಿಚಯಿಸಲಾಗಿದೆ. ನಾಗರಿಕರಿಗಾಗಿ ಸ್ವಯಂ ಗಣತಿ ಆಯ್ಕೆಯನ್ನು ಒದಗಿಸಲಾಗಿದೆ. ಜನಗಣತಿ ತಿದ್ದುಪಡಿ ನಿಯಮಗಳು 2022 ಸೆಕ್ಷನ್ 6 ಸ್ವಯಂ ಗಣತಿಯು 16 ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಿರುವ ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದೆ. SE.census.gov.in ಒಂದು ಮೀಸಲಾದ ವೆಬ್ ಪೋರ್ಟಲ್ ಆಗಿದ್ದು ಇದನ್ನು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸಾಧನಗಳ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು. ಸ್ವಯಂ ಗಣತಿಯನ್ನು ದೇಶದ ಯಾವುದೇ ಸ್ಥಳದಿಂದ, ದೂರದ ಪ್ರದೇಶಗಳಿಂದಲೂ ಸಹ ಆನ್ಲೈನ್ನಲ್ಲಿ ಮಾಡಬಹುದು. ಈ ಸೌಲಭ್ಯವು ಆಯಾ ರಾಜ್ಯ

0: ನೀಲನಕ್ಷೆಗೆ ಅಡಿಪಾಯವನ್ನು ಒದಗಿಸುತ್ತದೆ. ಅದರಂತೆ ಜನಗಣತಿ 2027 ಕೇವಲ ಅಂಕಿಅಂಶಗಳ ಸಂಕಲನವಲ್ಲ, ಬದಲಾಗಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಒಂದು ನಿರ್ಣಾಯಕ ಆಧಾರ ಸ್ತಂಭವಾಗಿದೆ. ಇದು ಸರ್ಕಾರ ಮತ್ತು ಸಮಾಜದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪರಿಣಾಮವಾಗಿ ಜನಗಣತಿ 2027 ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಕರೆಯಲಾಗದು, ಬದಲಾಗಿ ಇದು ಪ್ರತಿ ಪ್ರಜೆಯ ಭಾಗವಹಿಸುವಿಕೆ ಅನಿವಾರ್ಯವಾಗಿರುವ ಒಂದು ಜನಾಂದೋಲನವಾಗಿದೆ, ಒಂದು ಅಭಿಯಾನವಾಗಿದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ಮತ್ತು ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ರಾಷ್ಟ್ರೀಯ ಪ್ರಯತ್ನಕ್ಕೆ ತಮ್ಮ ಪಾಲಿನ ಕೊಡುಗೆಯನ್ನು ನೀಡುವುದು ನಾಗರಿಕರ ಕರ್ತವ್ಯವಾಗಿದೆ. ಆ ಮೂಲಕ ಸಾರ್ವಜನಿಕ ಸಹಭಾಗಿತ್ವವೇ ಸಶಕ್ತ, ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಅಡಿಪಾಯವಾಗುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದುವರೆಗೆ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ನ್ಯೂ ಇಂಡಿಯಾ ಸಮಾಚಾರ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವಿವಿಧ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ 9:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ತರಬೇತುದಾರರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರು. ನಾಗಳ್ಳಿ ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು.
0: ಸರ್, ಸ್ಕೇಟಿಂಗ್ ಕ್ರೀಡೆಯತ್ತ ಆಸಕ್ತಿ ಹೇಗ್ ಬೆಳೀತು? ನಿಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ,
1: ನಾನು 13 ವರ್ಷದಿಂದ ಈ ಲೈನ್ ಅಲ್ಲಿ ಬಂದಿದ್ದೀನಿ. ಅದ್ರ ಬಿಫೋರ್ ನಾನು ಬಳ್ಳಾರಿಯವನು, ಅಲ್ಲಿ ನಂದು ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ಆತರ ಲೈನ್ ಇತ್ತು. ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪೀಸ್ಫುಲ್ ಆಗಿರ್ಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಂತ. ಒಂದು ಗ್ರೌಂಡ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿಯಲ್ಲಿ ಇದ್ದಾಗೆ ನನಗೆ ಸ್ಕೇಟಿಂಗ್ ಮೇಲೆ ಒಂದು ಪ್ಯಾಷನ್ ಇತ್ತು. ಬಳ್ಳಾರಿಯಲ್ಲಿ ಈ ತರ ಸವಲತ್ತು ಇದ್ದಿಲ್ಲ, ರಿಂಕ್ ಆಗ್ಲಿ ಇನ್ನೊಂದಾಗ್ಲಿ. ಅಲ್ಲಿ ಪೊಲೀಸ್ ಜಿಮ್ಖಾನ ಅಂತ ನಮ್ಮ ನಿಂಬೇಲ್ಕರ್ ಸರ್ ಮಾಡಿಸಿದ್ರು, ಎಲ್ಲಾರನ್ನ ಬಿಸ್ನೆಸ್ ಪೀಪಲ್ ನ ಕರೆದುಬಿಟ್ಟು. ಬಟ್ ಅದಾದ ಚಿಕ್ಕದಾಗಿ ಮಾಡಿದ್ವಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇಲ್ಲಿ ಮತ್ತೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಹೌದಲ್ಲ, ಇದು ಚೆನ್ನಾಗಿ ಅನ್ಸುತ್ತೆ, ಮನಸ್ಸಿಗೆ ಶಾಂತಿ ಸುಖ ಕೊಡುತ್ತೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ಸ್ಕೇಟಿಂಗ್ ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನನ್ನ ಸ್ವತಃ ಕಲ್ತ್ಕೊಂಡೆ. ನಾನು ಎಲ್ಲಾ ಕ್ಲಬ್ಸ್ ಅಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಒಂದು ಕ್ಲಬ್ ಒಂದು ಜಾಗ ಬೇಕು. ಬೆಂಗಳೂರಲ್ಲಿ ಬಳ್ಳಾರಿಯಿಂದ ಬಂದಿರೋರಿಗೆ ಯಾರು ತಕ್ಕಂತ ಇಲ್ಲಿ ರಿಂಕ್ ಇದೆ ಮಾಡ್ಕೊಳ್ಳಿ ಅಂತ ಯಾರು ಏನು ಕೊಡಲ್ಲ. ಅದಕ್ಕಾಗಿ ನಾನು ಒಂದು 4-5 ಕ್ಲಬ್ಸ್ ಕೇಳ್ಕೊಂಡೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಒಬ್ರು ಬಸವೇಶ್ವರ ನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ ಶಾಂತಲಾ ಮೇಡಮ್ ಅಂಡ್ ಸತೀಶ್ ಸರ್ ಅಂತ ಇದ್ರು, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅವಾಗ ಅವರು ಕ್ಲಬ್ ಅಲ್ಲಿ ಕೋಚಿಂಗ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದೆ. ನನಗೆ ಟೆಕ್ನಿಕಲ್ ಆಗಿ ಓದ್ಕೊಂಡು ಎಲ್ಲಾ ಡೆಪ್ತ್ ಅಲ್ಲಿ ನೋಡ್ಕೊಂಡು ಇದ್ರ ಬಗ್ಗೆ ಎಲ್ಲಾ ಫಾರಿನ್ ವಿಡಿಯೋಸ್, ಇಂಡಿಯಾ ಗೇಮ್ಸ್ ಎಲ್ಲಾದು ನೋಡಿ ನೋಡಿ ನೋಡಿ ತಿಳ್ಕೊಂಡು, ಬುಕ್ಸ್ ಸ್ವಲ್ಪ ರೆಫರ್ ಮಾಡ್ಕೊಂಡು ನಾನು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದೆ. ಬಟ್ ಅದನ್ನ ಸ್ಕಿಲ್ ತೋರಿಸ್ಲಿಕ್ಕೆ ನನಗೊಂದು ಜಾಗ ಅಂತ ಸಿಕ್ಕಿದ್ದಿಲ್ಲ. ಅಲ್ಲಿ ಅವಾಗ ಅವ್ರ ಹತ್ರ ಒಂದು 10-15 ಸ್ಟೂಡೆಂಟ್ ಇದ್ರು. ನನ್ನ ಶಕ್ತಿಯುತ ನನ್ನ ಟೆಕ್ನಿಕಲಿ ನಾನು ಏನೆಲ್ಲ ನೋಡ್ಕೊಂಡಿದ್ದೆ ಕಲ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬಳಸಿದೆ. ಸೊ ಒಂದು 3-4 ತಿಂಗಳಲ್ಲಿ ವಿ ರೀಚ್ಡ್ ಅರೌಂಡ್ 120 ಸ್ಟ್ರೆಂತ್ ಬರೋ ತರ ಮಾಡ್ಕೊಂಡೆ. ಅದು ಆ ಕ್ಲಬ್ಬಿನ ಚರಿತ್ರೆಯಲ್ಲೇ ಹೈಯೆಸ್ಟ್ ಸ್ಟ್ರೆಂತ್. ಸೊ 1 ತಾಸು 1.5 ತಾಸಲ್ಲಿ ನೀವು 100 ಮಕ್ಕಳನ್ನ ಹೆಂಗೆ ಮ್ಯಾನೇಜ್

0: ಮಾಡ್ತೀರಾ ಹಂಗೆ ಬರುತ್ತೆ. ನನ್ನ ಸ್ಕಿಲ್ ಇಂದ ನಾನು ಡಿಫ್ರೆಂಟ್ ಆಗಿ ಯೂಸ್ ಮಾಡಿ ಎಲ್ಲಾ ಮಕ್ಕಳನ್ನ ಉತ್ತೀರ್ಣ ಆಗಿ ಮಾಡ್ತಾ ಇದ್ದೆ, ಮೆಡಲ್ಸ್ ತರಿಸ್ತಾ ಇದ್ದೆ, ಅಲ್ಲಿವರೆಗೂ ಮಕ್ಕಳು ರೆಡಿ ಆಗ್ತಾ ಇದ್ರು. ಇನ್ನೊಂದು ಏನಾಯ್ತು ಅಂದ್ರೆ ಆ ಮಕ್ಕಳಲ್ಲಿ ನಗು, ಆ ಸಂತೋಷ, ಅದು ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಬಿಕಾಸ್ ಆಫ್ ದಟ್ ಹ್ಯಾಪಿನೆಸ್ ಏನಾಗುತ್ತೆ, ನಾವು ಇಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಒಂದು ಮಗು ಮುಖದಲ್ಲಿ ಬರೋ ನಗುನ ನೋಡ್ಬಿಟ್ರೆ ನಿಮಗೂ ಆಗ್ಲಿ ಯಾರಿಗೇ ಆಗ್ಲಿ ಎಷ್ಟೋ ಸಂತೋಷ ಆಗುತ್ತೆ. ನನಗದು ಸಿಕ್ತು, ಓ ನನ್ನ ದೇವರು ಮಾಡಿದ್ದು ಇದಕ್ಕೆ ಅಂತ ಅವತ್ತು ಫಿಕ್ಸ್ ಆಗ್ಬಿಟ್ಟು ನಾನು ಫುಲ್ ಟೈಮ್ ಕೋಚಿಂಗ್ ಗೋಸ್ಕರನೇ ನಿಂತ್ಕೊಂಡ್ಬಿಟ್ಟೆ ನಾನು ಅವತ್ತಿಂದ. ಸೊ ಅವತ್ತಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು 2013. ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬಂದು ಒಂದು 2019 ಅಲ್ಲಿ ನಮ್ದೇ ಸ್ವಂತ ಅಕಾಡೆಮಿನ ಇಟ್ವಿ, ಅದು ಆರ್ಯನ್ ಸ್ಕೇಟರ್ಸ್ ಅಂತ. ಅಂಡ್ ನಾನು ಹೆಮ್ಮೆ ಪಡ್ತೇನೆ, ನನ್ನ ಮಗ ಸ್ಪೆಷಲ್ ಚೈಲ್ಡ್, ಹೂಸ್ ನೇಮ್ ಇಸ್ ಆರ್ಯನ್ ಅಂತ. ಅವನು ಸ್ಪೆಷಲ್ ಚೈಲ್ಡ್ ಆಗಿ ಹುಟ್ಟಿದ್ದಕ್ಕೆ ಏನಪ್ಪ ದೇವ್ರೆ ಅಂತ ನಾನು ಯಾವತ್ತೂ ಚಿಂತೆ ಪಟ್ಟಿಲ್ಲ. ಅವನಿಗೆ ಒಂದು ಅವಕಾಶ ಎಲ್ಲೋ ಇರುತ್ತೆ, ಏನೋ ಒಂದು ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ನನಗೆ ಈ ಮಗನ ದೇವರು ಸುಮ್ಮನೆ ಕೊಟ್ಟಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಬರ್ತಾ ಬರ್ತಾ ಗೊತ್ತಾಯ್ತು ಏನು ಅಂತ, ಬಿಕಾಸ್ ಅವನ್ನ ಎಲ್ಲರೂ ಅವಾಯ್ಡ್ ಮಾಡಿದ್ರು. ಒಂದು ಸ್ಕೂಲ್ ಇಂದಾನು ಇಲ್ಲ ಇವನು ಇಲ್ಲಿ ಓದಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕ್ಬೇಕು, ಅನ್ನ ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಇನ್ನೊಂದ್ ಕಡೆ ಹಾಕ್ಬೇಕಂತ ಎಲ್ಲಾ ಪ್ರಯತ್ನಗಳು ಪಟ್ವಿ, ಎಲ್ಲಿ ಸಕ್ಸಸ್ ಅನ್ನೋದು ರೀಚ್ ಆಗಿಲ್ಲ. ಲಾಸ್ಟ್ಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಮನೆಯಲ್ಲಿ ಅವನ್ಗೆ ಏನ್ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಸುರೇಶ್ ರಾವ್ ಅವರು ಅಂತ ತಜ್ಞರು ಇದಕ್ಕೆ, ಅವರು ಅದೇ ಮಾತಂದ್ರು, ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ಓದೋದು ಬರೆಯೋದು ಅವನಿಗೆ ಸಾಧ್ಯ ಇಲ್ಲ, ಕಷ್ಟ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ನಾನು ಸ್ಟೆಪ್ ತಗೊಂಡೆ. ಅವನಿಗೆ ಅವತ್ತಿಂದ ನಾವು ಸ್ಕೇಟಿಂಗ್ ಮೇಲೆ ಫೋಕಸ್ ಮಾಡಿಸ್ತಾ ಕಲಿಸ್ತಾ ಬಂದ್ಕೊಂಡ್ವಿ. ಸೊ ಸತತವಾಗಿ 8 ವರ್ಷ ಪ್ರಾಕ್ಟೀಸ್ ಕೊಟ್ಟಮೇಲೆ ಈ ಬಿಕಮ್ ಎ ಪ್ರೊಫೆಷನಲ್ ಸ್ಕೇಟರ್ ತರ ರೆಡಿ ಆದ. ಅದೇ ತರ ನಾವು ಇನ್ನೂ ಬೇರೆ ಸ್ಪೆಷಲ್ ಮಕ್ಕಳಿಗೂ ಕಲಿಸ್ತೀವಿ, ಅದು ನಮ್ದು ಸ್ಪೆಷಾಲಿಟಿ. ಯಾಕೆ ಅಂದ್ರೆ ವಿ ಆರ್ ಟ್ರೈನ್ಡ್ ಬೈ ಸ್ಪೆಷಲ್ ಒಲಿಂಪಿಕ್ಸ್. ನಾವು ಟ್ರೈನಿಂಗ್ ತಗೊಂಡಿರೋದು ಒಂದು ಸ್ಪೆಷಲ್ ಒಲಿಂಪಿಕ್ ಇಂದಾನು ತಗೊಂಡಿದೀವಿ. ಅಲ್ಲಿ ಬರೀ ಈ ಸ್ಪೆಷಲ್ ಮಕ್ಕಳಿಗೆ ಮಾತ್ರ, ಸ್ಪೆಷಲ್ ಮಕ್ಕಳು ಅಂದ್ರೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರೋಂತ ಮಕ್ಕಳಿಗೆ,
1: ವಿಶೇಷ ಚೇತನ
0: ಮಕ್ಕಳು ಅಂತ ಮಕ್ಕಳಿಗೆ ಮಾತ್ರ ಆ ಫೆಡರೇಷನ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬೋರ್ಡ್ ಇಂದಾನು ನಾನು 5 ರೌಂಡ್ ಈ ತರ ಇರುತ್ತೆ, ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗಿ ಐ ಆಮ್ ಎ ಸರ್ಟಿಫೈಡ್ ಕೋಚ್ ಆಫ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಅಂತ ನನ್ನ ತಗೊಂಡ್ರು. ಬಿಕಾಸ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ. ಎಕ್ಸಾಂಪಲ್, ನಮಗೆ ಅಫಿಷಿಯಲ್ ಆಗಿ ಬಂದಾಗ ಪಿ ಕೆ ಸಿಂಗ್ ಅಂತ ನಮ್ಮ ಇಂಡಿಯಾ RSFI ಚೇರ್ಮನ್ STC ಟೆಕ್ನಿಕಲ್, ಅವರು ನಮ್ಮ ಸ್ಟೇಟಿಗೆ ಬಂದಾಗ ರವೀಶ್ ಸರ್ ಅಂತ, ಅದಾದ್ಮೇಲೆ ಜೇಮ್ಸ್ ಸರ್ ಅಂತ. ನಾನು ಒಂದು ಹೆಮ್ಮೆ ಏನ್ ಪಡ್ತೀನಿ ಅಂದ್ರೆ, ನಾನು ಅಫಿಷಿಯಲ್ ಆಗಿ ಕೆಲಸಕ್ಕೆ ಬರ್ತೀನಿ ಅಂದ್ರೆ ಈಗ ಕೋಚಿಂಗ್ ಬೇರೆ ಅಫಿಷಿಯಲ್ ವರ್ಕ್ ಬೇರೆ, ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ನಿಂದ್ರಿಸಿ ಸ್ಟಾರ್ಟರ್ ಪೊಸಿಷನ್ ಕೊಟ್ಟಿದ್ದು, ಡೇ ಒನ್ನೇ ಸ್ಟಾರ್ಟರ್ ಕೊಟ್ಬಿಡ್ತಾರೆ, ಯಾರು ಕೊಡಲ್ಲ ಲೈಫ್ ಅಲ್ಲಿ ಸ್ಟಾರ್ಟರ್ ಪೊಸಿಷನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ. ಅಂತದ್ದು ಜೇಮ್ಸ್ ಸರ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಕಾಂಪಿಟೇಷನ್ ನಿಂದ್ರಿಸಿ ವಿಜಿಲ್ ಹಾಕ ಕೊಟ್ರು.
1: ವಿಶಿಷ್ಟ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾಗಿ ಇದುವರೆಗೆ 1500ಕ್ಕೂ ಹೆಚ್ಚು ಸ್ಕೇಟರ್ ಗಳಿಗೆ ತರಬೇತಿಯನ್ನ ನೀಡಿದ್ದೀರಿ, ಈ ಕುರಿತಾಗಿ ಹೇಳಿ.
0: ನಾನು ಅಕಾಡೆಮಿ ಅಂತಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 1500ಕ್ಕಿಂತ ಮೇಲೆ ಮಕ್ಕಳನ್ನ ರೆಡಿ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ, ಎಲ್ಲಾ ತರದ್ದು ಮಕ್ಕಳಿದ್ದಾರೆ. ಅವ್ರನ್ನೆಲ್ಲಾರದಲ್ಲಿನು ಒಂದು ಉನ್ನತ ಪ್ರೊಫೆಷನಲ್ ಸ್ಟೇಟಸ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನ್ಯಾಷನಲ್ ಪ್ಲೇಸ್ ಮಾಡಿದ್ದೀನಿ, ಡಿಸ್ಟ್ರಿಕ್ಟ್ ಮಾಡಿದ್ದೀನಿ, ಸ್ಟೇಟ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸಮಾಧಾನ ಆಗಿರೋದು, ಜೀವನದಲ್ಲಿ ಹುಟ್ಟಿ ಸಾರ್ಥಕ ಆಗಿದ್ದಪ್ಪ ಅಂತ. ಈ ವಿಶೇಷ ಚೇತನ ಮಕ್ಕಳಿಗೆ ಕಲ್ಸದೆ ದೊಡ್ಡ ಕಷ್ಟ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ.
1: ಹೌದು ಸರ್, ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗಾದ್ರೆ ನೀವು ಹೇಳಿಕೊಟ್ಬಿಡ್ಬೋದು, ಅವರಿಗೊಂಥರ ವಿಶೇಷವಾದ ತರಬೇತಿನೇ ಬೇಕಾಗುತ್ತೆ. ಯಾವ ರೀತಿ ಅವರಿಗೆ ತರಬೇತಿ ಕೊಟ್ರಿ? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ನಿಮ್ಗೆ ವಿಶೇಷ ಚೇತನರು, ಯಾವ ರೀತಿ ತರಬೇತಿ ಕೊಟ್ರಿ, ಮತ್ತೆ ನೀವು ಅವರಿಗೆ ಕಲಿಸುವಾಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರಿ?
0: SOBK ಅಂದ್ರೆ ಸ್ಪೆಷಲ್ ಒಲಿಂಪಿಕ್ ಭಾರತ್ ಕರ್ನಾಟಕ ಅಂತ ಇದೆ, ಅದರಲ್ಲಿ ಅಮರೇಂದ್ರ ಸರ್ ಅಂತ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ರು, ಈಗ ಏರಿಯಾ ಡೈರೆಕ್ಟರ್ ಆಗಿದ್ದಾರೆ. ಅವರು ತುಂಬಾ ಇನ್ಪುಟ್ಸ್ ಕೊಡ್ತಾ ಇದ್ರು, ನೀನ್ ಈ ತರ ಬಿಹೇವ್ ಮಾಡ್ಬೇಕು, ಈ ತರ ಟ್ರೈನ್ ಮಾಡ್ಬೇಕು, ಹಿಂಗೆಲ್ಲ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಜಶೇಖರ್ ಸರ್ ಅಂತ ಒಬ್ರು ಇದಾರೆ, ಹರಿಪ್ರೀತ್ ಸಿಂಗ್ ಅಂತ ಇದಾರೆ, DG ಚೌಧರಿ ಸರ್ ಅಂತಿದ್ದಾರೆ, ಮಲ್ಲಿಕಾ ನಡ್ಡಾ ಮ್ಯಾಮ್, ನಡ್ಡಾ ಸರ್ ಏನಿದ್ದಾರೆ ಅವ್ರ ವೈಫ್, ಅವರು ನಮ್ಮ ಸ್ಪೆಷಲ್ ಒಲಿಂಪಿಕ್ ಭಾರತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ. ಅವರೆಲ್ಲರೂ ಸಹಾಯದಿಂದ ನಾನು ಈ ಮಕ್ಕಳಿಗೆ ಕಲಿಸೋದಕ್ಕೆ ಮಾಡಿದೆ. ಬಿಕಾಸ್ ಏನು ಅಂದ್ರೆ ಆ ಪ್ಲಾಟ್ಫಾರ್ಮ್ ಡಿಫ್ರೆಂಟ್, ನಿಮಗೆ ಆನ್ಲೈನ್ ಅಲ್ಲಿನೇ ಕ್ಲಾಸಸ್ ನಡೆಯುತ್ತೆ. ಆ ಮಕ್ಕಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಸಮಸ್ಯೆಗಳು ಬರುತ್ತೆ, ನೀವ್ ಯಾವ ತರ ಎಲ್ಲ ಅವ್ರನ್ನ ರೆಕ್ಟಿಫೈ ಮಾಡಬಹುದು. ಬಿಕಾಸ್ ಒಂದೊಂದ್ ಮಗುಗೂ ಒಂದೊಂದು ಇಶ್ಯೂ ಇರುತ್ತೆ. ನಾಲ್ಕಿಂದ ಐದು ವರ್ಷ ನನಗೆ ಸತತವಾಗಿ ಟ್ರೈನಿಂಗ್ ಕೊಟ್ಟಮೇಲೆ ನನ್ನ ಕ್ವಾಲಿಫೈಡ್ ಕೋಚ್ ಅಂತ ಕರೀತಾರೆ. ಅದರಿಂದ ನಾನು ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ಹೋದೆ. ನನ್ನ ಅಂಡರ್ ಫೋರ್ ಕೋಚಸ್ ಇರ್ತಾರೆ ಮತ್ತೆ. ಸೊ ಇದೆಲ್ಲ ತಗೊಂಡು 16 ಮಕ್ಕಳನ್ನ ನಾನು 2023 ವರ್ಲ್ಡ್ ಸಮ್ಮರ್ ಗೇಮ್ ಬರ್ಲಿನ್ ಜರ್ಮನಿಗೆ ಕರ್ಕೊಂಡು ಹೋದ್ರು. ನಾನು ಆಸ್ ಎ ರೆಪ್ರೆಸೆಂಟೆಡ್ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ ನಾವು ಹೋಗಿರೋ ಕಡೆ ನಮಗೆ ಒಲಿಂಪಿಕ್ ಅಲ್ಲಿ ಎಷ್ಟು ಗೇಮ್ಸ್ ಇರುತ್ತೋ ಆತರ ಇದರಲ್ಲೂ ಅಷ್ಟೇ ಗೇಮ್ಸ್ ಇರುತ್ತೆ. ಅದರಲ್ಲಿ ಸ್ಕೇಟಿಂಗ್ ಗೆ ನಾನು ಹೆಡ್ ಕೋಚ್ ಆಗಿ ಹೋಗಿದ್ದೆ ಇಂಡಿಯನ್ ಟೀಮ್ ಗೆ. ಅಲ್ಲಿ 16 ಮಕ್ಕಳನ್ನ ಕರ್ಕೊಂಡೋಗಿ 31 ಮೆಡಲ್ ತಗೊಂಡ್ಬಂದೆ ಇಂಡಿಯಾಗೆ. ಅದು ಆ ಟೋಟಲ್ ಇಂಡಿಯನ್ ಕಾಂಟಿಂಜೆಂಟ್ ಬಂದಿರೋ ಎಲ್ಲಾ ಗೇಮ್ಸ್ ಅಲ್ಲಿನು ಸ್ಕೇಟಿಂಗ್ ಇಸ್ ದ ಹೈಯೆಸ್ಟ್. ಅದನ್ನ ESPN ಚಾನೆಲ್ ಅಲ್ಲಿ ಎಲ್ಲಾ ಮೀಡಿಯಾದಲ್ಲಿ ದೂರದರ್ಶನ ಅಲ್ಲಿ ಎಲ್ಲದರಲ್ಲಿ ಹೈಲೈಟ್ ಮಾಡಿದ್ರು. ಅಂಡ್ ನಮ್ಮ ಮಕ್ಕಳು ಭಾರತೀಯ ಮಕ್ಕಳು ಎಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅದು ವಿಶೇಷ ಮಕ್ಕಳ ಚೇತನ ಕಮ್ಮಿನೇ ಅಲ್ಲ ಅಂತ ತೋರಿಸೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಆ ಮಕ್ಕಳು ಮೆಡಲ್ ಮಾಡಿರೋರು ಆದ್ರೆ ಒಬ್ಬೊಬ್ಬರು ಲೈಫ್ ಕೇಳ್ಬಿಟ್ರೆ ನೀವು, ಒಬ್ರು ಪಾನಿಪುರಿ ಮಾರ್ಕೊಳ್ಳೋ ಅಂತ ಮಕ್ಕಳು, ಒಬ್ರು ಬಡವರು, ಇಂಥವ್ರಿಗೋಸ್ಕರ ಮಲ್ಲಿಕಾರ್ಜುನ ಮೇಲೆ ದೇವರ ತರ ನಿಂತಿದ್ದಾರೆ. ನಿಮಗೆ ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್, ಅವರಿಗೆ ಅಂತ ಒಂದು ಕಾಸು ಅಂದ್ರೆ ಒಂದು ಮೆಡಲ್ ತಗೊಂಬಂದ್ರೆ 500,000 ರೂಪಾಯಿ ಬರುತ್ತೆ. ಪಾನಿಪುರಿ ಮಾರ್ಕಳ ಮಕ್ಕಳಿಗೆ 500,000 ರೂಪಾಯಿ ಬಂದ್ರೆ ಲೈಫ್ ಸೆಟ್ಲ್ ತಾನೆ. ತಂದೆ
1: ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಆರ್ಥಿಕವಾಗಿ ಬಹಳ ಕಳಮಟ್ಟದಲ್ಲಿದ್ರು, ಅಂತ ಮಕ್ಕಳನ್ನ ನೀವು ಆರಿಸಿ ಇದು ಮಾಡಿದ್ರೆ ತರಬೇತಿ ಹೇಗಿದೆ?
0: ತರಬೇತಿ ಹೆಂಗಿರುತ್ತೆ ಅಂದ್ರೆ ಬೇಸಿಕ್ಸ್ ಅವ್ರವ್ರ ಸ್ಟೇಟ್ ಅಲ್ಲಿ ಅವ್ರವ್ರದ್ದು ನಡೆಯುತ್ತೆ. ನಮಗೆ ನ್ಯಾಷನಲ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಬಂದಾಗ ನಾನು ಬರ್ತೇನೆ. ನಾನು ಆ ಮಕ್ಕಳನ್ನೆಲ್ಲ ಟ್ರೈನ್ ಮಾಡಿಕೊಂಡು ಲಾಸ್ಟ್ 2 ಇಯರ್ಸ್ ಕಂಟಿನ್ಯೂಸ್ ಆಗಿ ನನಗೆ ಅವ್ರಿಗೆ ಸಂಪರ್ಕ ಇರುತ್ತೆ. ಡೈಲಿ ಡೈಲಿ ಕ್ಲಾಸಸ್, ವಿಡಿಯೋ ಕಾಲ್, ಆಡಿಯೋ, ಅವ್ರ ಏನ್ ಮಾಡಿದಾರೆ ಇವತ್ತು, ವಿಡಿಯೋ ತೋರಿಸ್ಕೊಳ್ಳೋದು, ನಾನು ಇದನ್ನೆಲ್ಲ ಹಿಂಗ್ ಮಾಡಿ ಅಂತ ಹೇಳೋದು, ಜೂಮ್ ಕಂಡಕ್ಟ್ ಮಾಡೋದು, ಅವ್ರ ಫುಡ್ ಏನ್ ತಿನ್ಬೇಕು, ಈ ತರ ಪ್ರತಿ ಒಂದು ನಾನು ಗೈಡ್ ಮಾಡ್ಕೊಂತ ಬರ್ತಿರ್ತೀನಿ. ಅದನ್ನ ಲಾಸ್ಟ್ 2 ಇಯರ್ಸ್ ಸತತವಾಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡ್ಕೊಂಡು ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಪೆಷಲ್ ಒಲಿಂಪಿಕ್ ಥ್ರೂ ಇಂದ ವರ್ಲ್ಡ್ ಸಮ್ಮರ್ ಗೇಮ್ ಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಆ ಸಾಧನೆ.
1: ನೀವು ಬರ್ಲಿನ್ ಹೋಗಿ ಮೆಡಲ್ ತಗೊಂಡ್ಬಂದ್ರಲ್ಲ, ಸೊ ಆ ಮಕ್ಕಳನ್ನ ನೀವು 16 ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವ್ರನ್ನ ಹೇಗೆ ಆರಿಸಿದ್ರಿ? ಅಂದ್ರೆ ಇಡೀ ಇಂಡಿಯಾದಿಂದ ರ್ಯಾಂಕಿಂಗ್ ಅಲ್ಲಿದ್ದ ಮಕ್ಕಳ ಹೇಗೆ ಅಂತ?
0: ಪ್ರತಿಯೊಂದು ಡಿಸ್ಟ್ರಿಕ್ಟ್ ತಾಲೂಕು ಪಾಸ್ ಆಗಿ ಸ್ಟೇಟ್ ಗೆ ಬರ್ತಾರೆ, ಆ ಸ್ಟೇಟ್ ಇಂದ ಇಷ್ಟು ಮಕ್ಕಳು ಅಂತ ಬರ್ತಾರೆ. ಹಂಗೆ ಸುಮಾರು 230 ಮಕ್ಕಳು ಇಂಡಿಯಾದಿಂದ ಬಂದಿದ್ರು. ಅದರಲ್ಲಿ ಫಿಲ್ಟರ್ ಆಗ್ತಾರೆ, 16 ಮಂದಿಗೆ ಬರ್ತಾರೆ ಲಾಸ್ಟ್ ಗೆ. ಒಂದು ಫಸ್ಟ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಸೆಕೆಂಡ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಮೂರನೇ ಕ್ಯಾಂಪ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲ್ಟರ್ ಆಗ್ತಾರೆ. ಸೊ ಆತರ ಫಿಲ್ಟರ್ ಆಗಿ ಬಂದಾಗ ಲಾಸ್ಟ್ ಗೆ 16 ಮಕ್ಕಳು ಉಳಿತಾರೆ. ಆ 16 ಮಕ್ಕಳಿಗೆ ನಾನು ಫೋಕಸ್ ಮಾಡಿ ಕಲಿಸಬೇಕಾಗುತ್ತೆ. ಹಂಗೆ ನಮ್ಮ ಸ್ಟೇಟ್ ಇಂದ ನಾನು ಕೋಚ್ ಇದ್ದೆ, ಸ್ಟೇಟ್ ಕೋಚ್ ಆಗಿದ್ದೆ. ಅವಾಗ ಎಲ್ಲ ಮಕ್ಕಳನ್ನ ಟ್ರೈನ್ ಮಾಡಿ ಇಲ್ಲಿಂದ 30-40 ಮಕ್ಕಳು ಕರ್ಕೊಂಡೋಗಿದ್ದೆ. ಬಟ್ ಆ 30 ಮಂಗಳೂರಿಂದ ಸ್ವಲ್ಪ, ಹುಬ್ಳಿಯಿಂದ ಸ್ವಲ್ಪ, ಹಿಂಗೆ ಆತರ ಎಲ್ಲ ಡಿಸ್ಟ್ರಿಕ್ಟ್ ಇಂದ ಬಂದಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಿದಾಗ ನಾನು ನೋಡ್ಕೊಂಡಿದ್ದೆ, ಎಲ್ಲಾ ಕೋಚಸ್ ಸೇರಿ ಎಲ್ಲ ಮಕ್ಕಳ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕ್ವಾಲಿಫೈ ಆಗಿರೋರ್ನ ನ್ಯಾಷನಲ್ ಕಳಿಸ್ತೀವಿ. ಎಕ್ಸಾಂಪಲ್, ನಮ್ಮ ಸ್ಟೇಟ್ ಇಂದ ಒಂದು 20 ಜನ ಕಳಿಸ್ತೀವಿ. ಆತರ ಬಂದಿರೋ ಕೋಟಾ ಇರುತ್ತೆ, ಇಷ್ಟು ಜನ ಬರಬೇಕು ನಿಮ್ಮ ಸ್ಟೇಟ್ ಇಂದ ಅಂತ. ಆ ಕೋಟಾ ಪ್ರಕಾರ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲಿ ಅವರು ಟೋಟಲ್ ಬಂದಿರೋ ಸ್ಟ್ರೆಂತ್ ಅಲ್ಲಿ ಪರ್ಫಾರ್ಮೆನ್ಸ್, ಟೈಮಿಂಗ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಒಬ್ಬೊಬ್ಬರನ್ನ ಫಿಲ್ಟರ್ ಮಾಡ್ಕೊಂತ ಬರ್ತಾರೆ. ಹಂಗೆ ನಮಗೆ ಒಂದು ಪ್ರಾಸೆಸ್ ಬಹಳ, ಅದು ಒಂದು ಉನ್ನತ ಮಟ್ಟ ಇದು. ನಾನು ನೀವು ಇನ್ನೊಂದು ಎಲ್ಲ ಸಾಫ್ಟ್ವೇರ್ ಬೇಸ್ಡ್. ಅವ್ರದ್ದು ಟೈಮಿಂಗ್ ಎಂಟರ್ ಮಾಡಿಬಿಟ್ರೆ ಅವ್ರ IQ, ಅವ್ರದ್ದು ಟೈಮಿಂಗ್, ಅವ್ರ ಬಿಹೇವಿಯರ್ ಎಲ್ಲ ನೋಡ್ತಾರೆ. ನಾಟ್ ಓನ್ಲಿ ಟೈಮಿಂಗ್, ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಅವ್ರ ಬಟ್ಟೆ ಅವ್ರು ಎತ್ತಿಕೊಳ್ತಾರ, ಅವ್ರ ಬ್ರಷ್ ಔಟ್ ಮಾಡ್ತಾರಾ, ಬೇರೆಯವ್ರಿಗೆ ಹಾರ್ಮ್ ಮಾಡಲ್ವಾ, ಹೆಂಗಿರ್ತಾರೆ. ಬಿಕಾಸ್ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಈ ತರ ಚಿಕ್ಕ ಚಿಕ್ಕದನ್ನು ಕ್ರಾಸ್ ಚೆಕ್ ಮಾಡಿ ಟೈಮ್ ತಗೊಂಡು 4 ವರ್ಷಕ್ಕೆ ಒಂದ್ಸತಿ ವರ್ಲ್ಡ್ ಗೇಮ್ಸ್ ಅಂತ ಬರುತ್ತೆ. ಅದಕ್ಕೆ ಆ ಮಕ್ಕಳು ಆಯ್ಕೆ ಆಗಿ ಬರ್ತಾರೆ. ಹೆಡ್ ಕೋಚ್ ಆಗಿ ಹೋಗಿದ್ದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ವಿ, ನನ್ನ ತಂದೆ ತಾಯಿ ಆಶೀರ್ವಾದ, ಈ ಎಲ್ಲ ಅಸೋಸಿಯೇಷನ್ಸ್ ಆಶೀರ್ವಾದ. ಎಸ್ಪೆಷಲಿ ಈ ಮಕ್ಕಳು ಇದ್ದಿದ್ದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದೆ. ಈ ಮಕ್ಕಳೇ ಇಲ್ಲ ಅಂದ್ರೆ ನಾನಿಲ್ಲ. ಈ ಸ್ಪೆಷಲ್ ಮಕ್ಕಳೇ ನನಗೆ ಒಂದು ಎಕ್ಸಾಂಪಲ್, ಅವರಿಂದಾನೇ ನಾನು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೇನೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಅವರಿಗೆ ಯಾವ ರೀತಿ ತರಬೇತಿ ಕೊಡೋದು ಅನ್ನೋದು ಗೊತ್ತಿರಲ್ಲ, ಸ್ಪೋರ್ಟ್ಸ್ ಅಲ್ಲಿ ಹಾಕೋದೇ ಇಲ್ಲ ವಿಶೇಷ ಚೇತನ ಮಕ್ಕಳು. ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಆ ಮಕ್ಕಳನ್ನು ತಗೊಂಡ್ಬರ್ಬೇಕು, ವಿಶೇಷವಾಗಿ ಸ್ಕೆಟಿಂಗ್ ಅಲ್ಲಿ ಅಂತಂದ್ರೆ, ಈಗ ಒಬ್ಬ ಮಗು ನಿಮ್ಮ ಹತ್ರ, ವಿಶೇಷ ಚೇತನ ಮಗು ನಿಮ್ಮ ಹತ್ರ ಬಂದಿದೆ, ಮೊದಲೇದಾಗಿ ಏನ್ ನೋಡ್ತೀರಾ ಆ ಮಗುನ ಹತ್ರ?
0: ನಾನು ಹೇಳ್ತಿರೋದು ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಏನೇ ಕಲ್ಸಿದ್ರು ಸ್ಪೋರ್ಟ್ಸ್ ನ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಫೋಕಸಿಂಗ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಂತ್ ಅಂಡ್ ಲೈನ್ ಅಂತ ಏನ್ ಕರಿತೀವಿ ನಮ್ ಫೋಕಸಿಂಗ್, ಶಾರ್ಪ್ ಆಗೋದು. ಎಷ್ಟೊಂದ್ ಮಕ್ಕಳು ಡಾಕ್ಟರ್ಸ್ ನನ್ನ ಕರ್ಕೊಂಡ್ ಬಂದಿದ್ದಾರೆ, ಈ ಮಗು ಮನೆಯಲ್ಲೇ ಇದ್ದಿಂಗ್ ಆಗೋಗಿದೆ, ಇಲ್ಲ ನಮ್ಮ ಮಗ ಸ್ಪೆಷಲ್ ಚೈಲ್ಡ್, ಅವನಿಗೆ ಏನು ಗೊತ್ತಾಗ್ತಿಲ್ಲ, ಈ ತರದ್ದೇ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ನನ್ನ ಹತ್ರ ಬಂದು ಚೇಂಜ್ ಆಗಿ ನಾರ್ಮಲ್ ಮಕ್ಕಳಾಗಿ ಕನ್ವರ್ಟ್ ಆಗಿರೋರು ಇದಾರೆ, ಒಂದು ಮಟ್ಟಕ್ಕೆ ಚೇಂಜ್ ಆಗಿರೋರು ಇದಾರೆ. ಆಮೇಲೆ ಅವರು ಹಠ ಮನೆಯಲ್ಲಿ ಜಾಸ್ತಿ ಹಠ ಮಾಡ್ತಿರ್ತಾರೆ, ಅಂತದೆಲ್ಲ ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಾದ್ರೂ ನನ್ನ ಹತ್ರ ಜಾಯ್ನ್ ಆಗಕ್ ಬಂದಾಗ ಊಟ ಮಾಡಲ್ಲ, ನಾಲ್ಕತ್ರ ಮಿಂಗಲ್ ಆಗಲ್ಲ, ಓದಲ್ಲ, ಹಠ ಮಾಡ್ತಾರೆ, ಏನು ಕಂಟ್ರೋಲ್ ಸಿಗ್ತಾ ಇಲ್ಲ. ಇಂಥವ್ ಏನೇ ಸಬ್ಜೆಕ್ಟ್ಸ್ ಇದ್ರು ಒಂದ್ ಕಡೆ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಒಂದೂವರೆ ತಿಂಗಳು ನನಗೆ ಟೈಮ್ ಕೊಡಿ, ನಿಮ್ ಮಗುವಲ್ಲಿ ನೀವ್ ಏನೇನ್ ಚೇಂಜಸ್ ಮಾಡಿದ್ರೆ ನನಗೆ ಬಂದ್ ಹೇಳಿ ಅಂತ. ಈ ಗೇಮ್ ಏನಾಗುತ್ತೆ ಅಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್. ಈಗ ನೀವ್ ಯಾವ್ದೇ ಸ್ಪೋರ್ಟ್ಸ್ ತಗೊಳ್ಳಿ, ಎಲ್ಲದಕ್ಕಿಂತ 10x ಜಾಸ್ತಿ ಇದು. ಯಾಕೆ ಅಂದ್ರೆ ಈಗ ಕ್ರಿಕೆಟ್ ಆಡಿದ್ರೆ ಕೈ ಮೇಲೆ ಜಾಸ್ತಿ, ಕಾಲ್ ಮೇಲೆ ಅಷ್ಟೇ, ಚೆಸ್ ತಗೊಂಡ್ರೆ ನಮ್ ಬ್ರೈನ್ ಗೇಮ್ ಹಂಗೆ. ಬಟ್ ಇದು ಬಂದ್ಬಿಟ್ಟು ಬ್ರೈನ್ ಅಂಡ್ ಬಾಡಿ ಎಲ್ಲಾನು ಸಿಂಕ್ ಆಗಿರ್ಬೇಕು. ಹಂಗಾಗಿ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ನ ನೀವು ನೋಡೋದು ಈ ಸ್ಪೋರ್ಟ್ ಅಲ್ಲೇ. ಬೇರೆ ಸ್ಪೋರ್ಟ್ ಇದೆ, ಇದು ಇನ್ ಸ್ವಲ್ಪ ಜಾಸ್ತಿ
1: ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್, ಲೈಫ್ ನು ಬ್ಯಾಲೆನ್ಸ್ ಮಾಡಬಹುದು.
0: ಎಕ್ಸಾಂಪಲ್, ಒಂದ್ ದಾರದ ಮೇಲೆ ನಿಂತ್ಕೊಳ್ಳೋದು, ನಾನು ಎಷ್ಟು ಹೇಳ್ಕೊಟ್ರು ನಿಂದ್ರೆ ಅವನಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಗೇಮ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಕಳ ಚೇಂಜಸ್ ಅನ್ನೋದನ್ನ ಈ ಗೇಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಮಕ್ಕಳು ನಮ್ಮ ಮಗು ಸ್ಪೆಷಲ್ ಸೈಡ್ ಅವ್ನು ಎಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ ಮಾಡ್ತಾನೆ ಅಂತ, ಅದನ್ನ ಬಿಟ್ಬಿಡಿ. ಧೈರ್ಯ ತಗೊಂಡ್ಬನ್ನಿ, ನನ್ನ ಮಗ ಎಲ್ಲಾದ್ರೂ ಸಾಧನೆ ಮಾಡ್ತಾನೆ, ಅವನ್ ಏನಾದ್ರೂ ಮಾಡಬಲ್ಲ ಅನ್ನೋ ಧೈರ್ಯ ಫಸ್ಟ್ ನಿಮ್ಮಲ್ಲಿ ಬರ್ಲಿ, ಅದನ್ನ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬಂದ್ರೆ ಇಟ್ ಇಸ್ ದಿ ವೆರಿ ಗುಡ್ ಮೂವ್ ಫ್ರಮ್ ದ ಪೇರೆಂಟ್. ಸೊ ನಿಮಗೆ ಫಸ್ಟ್ ನಂಬಿಕೆ ಬಂದ್ರೆ ಆ ಮಗುಗೂ ಆಟೋಮೆಟಿಕ್ ನಂಬಿಕೆ ಬರುತ್ತೆ.
1: ಸರ್, ಈಗ 2023 ಬರ್ಲಿನ್ ನಲ್ಲಿ ನೀವು ಒಲಿಂಪಿಕ್ಸ್ ವಿಶ್ವ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಎಷ್ಟು ರಾಷ್ಟ್ರದವರು ಬಂದಿದ್ರು, ಮತ್ತೆ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಏನೇನ್ ಸಮಸ್ಯೆ ಎದುರಾಯ್ತು ನಿಮ್ಗೆ?
0: ಅಲ್ಲಿ 198 ದೇಶ ಬಂದಿದ್ದು. ಅದಾದ್ಮೇಲೆ ಎಲ್ಲಾ ದೇಶದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಇಯರ್ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಮೋದಿಜಿ, ಬಿಕಾಸ್ ಅವರು ಹೋಗಕ್ ಮುಂಚೆ ಬರಕ್ ಮುಂಚೆ ನಮಗೆ ಟ್ವೀಟ್ ಮುಖಾಂತರ ಒಂದು ಮೆಸೇಜ್ ಕಳಿಸಿದ್ರು. ಬಟ್ ಅವ್ರ ಸ್ಪೋರ್ಟ್ಸ್ ಗೆ, ಈ ಮಕ್ಕಳಿಗೆ ಏನೆಲ್ಲ ಬೇಕು ನಂಬ್ತೀರ ಇಲ್ಲ, ಯಾವ ಸ್ಪೋರ್ಟ್ಸ್ ಅಲ್ಲಿ ನಾನು ಕಂಡಿಲ್ಲ, ಅವ್ರ ಮನೆ ಆಟೋ ಹತ್ತದ್ರಿಂದ ಮತ್ತೆ ಮನೆಗೆ ರೀಚ್ ಆಗೋವರೆಗೆ 1 ರೂಪಾಯಿ ಪೇರೆಂಟ್ ಇಂದ ಖರ್ಚು ಮಾಡಕ್ ಬಿಡಲ್ಲ. ಪ್ರತಿ ಒಂದು ಸ್ಪೆಷಲ್ ಒಲಿಂಪಿಕ್ ಭಾರತ್, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ, ಇವರೆಲ್ಲ ಸಹಯೋಗದಿಂದ ಬಹಳಷ್ಟು ಸ್ಪಾನ್ಸರ್ಸ್ ಮುಂದೆ ಬರ್ತಾರೆ. ಹಂಗೆ ಎಲ್ಲರನ್ನ ಸೇರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದ್ದೀವಿ. ಫ್ಲೈಟ್ ಅನ್ನೋದೇ ನೋಡಿರಲ್ಲ, ಎಷ್ಟು ಫ್ಲೈಟ್ಸ್ ಹೆಚ್ಚಿದೀವಿ ಎಷ್ಟು ಸತಿ. ಆಮೇಲೆ ನಾಟ್ ಓನ್ಲಿ ಫಾರ್ ದ ಇಂಟರ್ನ್ಯಾಷನಲ್ ಐ ಆಮ್ ಸೇಯಿಂಗ್, ಈಗ ನಾನು ಬೆಂಗಳೂರು, ನಾನು ಡೆಲ್ಲಿಯಲ್ಲಿ ಕ್ಯಾಂಪ್ ಇರುತ್ತೆ, 24 hours ಗಿನ ಮೇಲೆ ತಾನೆ. ಸೊ ಕಂಪಲ್ಸರಿ ಫ್ಲೈಟ್ ಬೆಂಗಳೂರಿಗೆ. ನನ್ನ ಮನೆಯಿಂದ ಕ್ಯಾಬ್ ಅವರೇ ಕೊಡ್ತಾರೆ, ಕ್ಯಾಬ್ ಫ್ಲೈಟ್ ಅವರೇ ಮಾಡ್ತಾರೆ, ಟಿಕೆಟ್ ಅವರೇ ಮಾಡಿ ಮನೆಗೆ ಕಳಿಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಎಲ್ಲಿ ಎಲ್ಲಿ 1 ರೂಪಾಯಿ ಆ ಮಕ್ಕಳಿಗಾಗ್ಲಿ ಆ ಪೇರೆಂಟ್ ಗಾಗ್ಲಿ ಬರ್ಡನ್ ಅನ್ನೋದಿಲ್ಲ. ಮಾಡಿದ್ರು ಬಿಲ್ಸ್ ಕೊಡಿ, ಇಮಿಡಿಯೇಟ್ ಪೇಮೆಂಟ್ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿ ಇದೆ ಸ್ಪೆಷಲ್ ಒಲಿಂಪಿಕ್ ಭಾರತ್. ದಿಸ್ ಇಸ್ ವಾಟ್ ಐ ಫೆಲ್ಟ್ ವೆರಿ ಗ್ರೇಟ್ ಅಬೌಟ್ ದ ಸ್ಪೋರ್ಟ್ ಅಂಡ್ ದ ಸಪೋರ್ಟ್ ಫಾರ್ ದ ಸ್ಪೆಷಲ್ ನೀಡ್ಸ್.
1: ಈಗ ಬೆಂಗಳೂರು ಓಕೆ ಎಲ್ಲ ನಡೆಯುತ್ತೆ, ಸಿಟಿ ಎಲ್ಲಾದ್ರೆ ಸ್ಕೆಟಿಂಗ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ, ಆದ್ರೆ ಗ್ರಾಮೀಣ ಭಾಗದಲ್ಲೂ ಬಹಳಷ್ಟು ಪ್ರತಿಭೆಗಳಿದಾರಲ್ಲ, ಅವ್ರು ಯಾವ ರೀತಿ ಮುಂದ್ಗಡೆ ಬರಬೇಕು?
0: ಈಗ ಏನಾಗಿದೆ, ಕ್ಲಸ್ಟರ್ಸ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಬಾಡಿ ಒಂದು ಡಿಸ್ಟ್ರಿಕ್ಟ್ ಬಾಡಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್, ಅಲ್ಲಿಂದ ತಾಲೂಕ್ ಅಸೋಸಿಯೇಷನ್ ಅಂತ ಇದೆ. ಸೊ ಯಾವುದೇ ಎಲ್ಲೇ ಹೋದ್ರು ಆಯಾ ತಾಲೂಕಿಗೆ ಒಂದು ಸ್ಪೆಷಲ್ ಸ್ಕೂಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ನಮ್ಮದು ಫಿಸಿಕಲಿ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೊಂದು ಹಾಕ್ತಾ ಇರ್ತಾರೆ, ಸರ್ಕ್ಯುಲರ್ಸ್ ಹಾಕ್ತಾ ಇರ್ತಾರೆ, ಅವ್ರ ಆಫೀಸಿಗೆ ಭೇಟಿ ಆಗ್ಬೇಕು. ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಈ ತರ ಭೇಟಿ ಆಗ್ಬೇಕು, ಇಷ್ಟೆಲ್ಲಾ ಸ್ಕೀಮ್ಸ್ ಇದೆ ಅಂತ. ಎಷ್ಟು ಜನ ಸ್ಕೀಮ್ಸ್ ನ ಯುಟಿಲೈಸ್ ಮಾಡ್ಕೊಳ್ತಿಲ್ಲ. ಸಬ್ಲಿ ಕಲ್ಯಾಣ ಇಲಾಖೆ ಅವರು, ನೀವು ನಾನು ನ್ಯಾಷನಲ್ ಸೆಲೆಕ್ಟ್ ಆಗ್ತಾನೆ ಇಲ್ಲ ಈ ತರ ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಹೋಗಿ ಇಂಟಿಮೇಟ್ ಮಾಡಿದ್ರೆ 50,000 ರೂಪಾಯಿ ವರೆಗೂ ಸಪೋರ್ಟ್ ಸಿಗುತ್ತೆ ಅವರಿಂದ. ಖರ್ಚುಗಳಿಗೆ, ನಿಮ್ ಶೂಗೆ, ಬಟ್ಟೆಗೆ, ನಿಮ್ ಗೇಮ್ಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. DDW ಆಫೀಸರ್ ಅಂತ ಇರ್ತಾರೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಇರ್ತಾರೆ. ಆ ತಂದೆ ತಾಯಿಗಳು ಯಾರು ಅಂತ ತಿಳ್ಕೋಬೇಕು, ಅಲ್ಲಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರ ತಾಲೂಕಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದ್ರೆ ಆ ಸ್ಕೂಲ್ ಥ್ರೂ ಅಪ್ರೋಚ್ ಆದ್ರೆ ಸ್ಕೂಲ್ ಅವರೇ ಮಾಡಿಕೊಡ್ತಾರೆ. ಈಗ ಹಾಸ್ಟೆಲ್ಸ್ ಆಗಿದೆ, ಸ್ಕೂಲ್ಸ್ ಆಗಿದೆ. ಈಗ ಮಲ್ಲಿಕಾರ್ಜುನ ನಡ್ಡಾಜಿ ಅವ್ರದ್ದು ಒಂದೇ ಟಾರ್ಗೆಟ್ ಇದ್ದಿದ್ದು, ನಮ್ಮ ಇಂಡಿಯಾದಲ್ಲಿ 750 ಸೆಂಟರ್, ಸ್ಪೋರ್ಟ್ಸ್ ಸೆಂಟರ್ ಈ ಸ್ಪೆಷಲ್ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಒಂದೊಂದು ಸ್ಟೇಟ್ ವೈಸ್ ಆಲ್ ಓವರ್ ಇಂಡಿಯಾ ಸೇರ್ಬಿಟ್ಟು ಇಷ್ಟು ಮಾಡಬೇಕು ಅಂತ ಆಯ್ತು. ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಉತ್ತರ ಪ್ರದೇಶಲ್ಲಿ ಆಯ್ತು ಮೊನ್ನೆ. ಹಿಂಗೆ ಕಂಟಿನ್ಯೂ ಎಲ್ಲಾ ಕಡೆನೂ ಮುಂದುವರಿಸ್ತಾ ಬರ್ತಾ ಇದೆ. ಬಟ್ ಜಾಸ್ತಿ ದಿವಸ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋದು, ಅದರದ್ದು ಒಂದು ವಿಸ್ತೀರ್ಣವಾಗಿ ಬೆಳೆಯುವಂತ ದಿನಗಳು ತುಂಬಾ ದೂರ ಇಲ್ಲ.
1: ಸರ್, ಈಗ 4 ಗಿನ್ನೆಸ್ ವಿಶ್ವ ದಾಖಲೆಯನ್ನ ಮಾಡಿದ್ರಿ, ಹಾಗೆ 24 ಏಷ್ಯಾ ಮತ್ತು ಭಾರತ ಪುಸ್ತಕ ದಾಖಲೆಗಳು ಆಗಿದೆ, ಈ ಕುರಿತಾಗಿ ಹೇಳಿ ಸರ್.
0: ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ, ನಮ್ಮ ಲೈಫ್ ಅಲ್ಲಿ ಸಿಕ್ಕಾಗ ನಾವು ಬಳಸ್ಕೊಂಡ್ ಬಿಡ್ಬೇಕು. ಒಂದು ಸತಿ ಬ್ಯಾಂಗ್ಳೂರಲ್ಲಿ ನಮಗೆ ಬೇರೆ ಸ್ಟೇಟ್ ಗಳಿಂದ ಕಾಲ್ ಬಂತು, ಈ ತರ ನಡೀತಾ ಇದೆ, ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರೆ ಇದು ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಬರುತ್ತೆ ಅಂತ. ಎಕ್ಸಾಂಪಲ್, ಒಂದು ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಬರುತ್ತೆ, ಫಾರ್ ಎಕ್ಸಾಂಪಲ್ 72 hours, 36 hours ಅಂತ ಹೇಳಿ ಬರುತ್ತೆ. ಅದನ್ನ ಒಂದು ಯಾವ್ದೋ ಒಂದು ಸಂಸ್ಥೆ ಆರ್ಗನೈಸ್ ಮಾಡುತ್ತೆ, ಬಿಕಾಸ್ ಇದು ತುಂಬಾ ದುಡ್ಡಿಂದ ಬಂದಿರೋದು, ಅಂತದ್ರಲ್ಲಿ ನಾವು ಹೋಗಿ ಜಾಯಿನ್ ಆಗ್ತೀವಿ. ಸೊ ಹಂಗೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು ಇಟ್ ಈಸ್ ಇನ್ ದ ಬಿಗಿನಿಂಗ್ ಆಫ್ ದ ಮೈ ಜರ್ನಿ. ನಾನು ಆತರ ಮಾಡಿ ಆ ಮಕ್ಕಳಿಗೆ ಅಲ್ಲಿ ಭಾಗವಹಿಸ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಸಾಧನೆ ಮಾಡಿದ್ದೆ. ಅದೇ ತರ ರೋಲ್ ಬಾಲ್ ಅಂತ ಹೊಸ ಗೇಮ್ ತುಂಬಾ ಪ್ರಸಿದ್ಧವಾದಂತ ಗೇಮ್ ಆಗಿತ್ತು. ಒಂದೇ ದಿವಸ ಒಂದೇ ಟೈಮ್ ಅಲ್ಲಿ ಎಲ್ಲಾ ಕಡೆ ಆ ಗೇಮ್ ನ ಆಡ್ತಾ ಇರಬೇಕು, ಅದೊಂದು ರೆಕಾರ್ಡ್ ಇತ್ತು. ಅದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದರಲ್ಲಿ ಅದನ್ನ ಸಾಧನೆ ಮಾಡಿತ್ತು. ಸೊ ಇದೆಲ್ಲ ಏನಾಗತ್ತಂದ್ರೆ ಆ ಮಕ್ಕಳಿಗೆ ಹುಮ್ಮಸ್ಸು, ನಾನು ಅಚೀವರ್, ಐ ಹ್ಯಾವ್ ಗಾಟ್ ಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ನಿಮ್ಗೆ ಗೊತ್ತು ಏನೇ ಒಂದು ವಿಶೇಷವಾಗಿ ಮಾಡ್ತಿರೋ ಅದಕ್ಕೆ ನಿಮಗೆ ಪ್ರಶಸ್ತಿ ಕೊಡುವಂತದ್ದು. ಸೊ ಇದು ಆತರ ಮಾಡಿರೋದ್ರಲ್ಲಿ ನಾವು ಸಾಧನೆ ಮಾಡಿರೋದು. ಸೊ ಆ ಮಕ್ಕಳ ಲೈಫ್ ಟೈಮ್ ಹೇಳ್ಕೋಬಹುದು. ಬಟ್ ಐ ಆಮ್ ಹ್ಯಾಪಿ ವಾಟ್ ವಿ ಆರ್ ಡನ್ ಅರ್ಲಿಯರ್ ಅಂಡ್ ದೋಸ್ ಕಿಡ್ಸ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ದಟ್ ಅಚೀವ್ಮೆಂಟ್.
1: ಸರ್, ಈವರೆಗೆ ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ, ಯಾವ್ಯಾವ ಬಂದಿದೆ ಪ್ರಮುಖವಾಗಿ ಹೇಳೋದಾದ್ರೆ?
0: ಸ್ಪೆಷಲ್ ಅಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಬಂತು. ಯಾವಾಗ ನಾನು ಬರ್ಲಿನ್ ಇಂದ ಬಂದ ಮೇಲೆ ಕಂಠೀರವ ಶ್ರೇಣಿ ಮಕ್ಕಳ ದಿನಾಚರಣೆ ಸ್ಪೆಷಲ್ ಮಕ್ಕಳ ದಿನಾಚರಣೆ ಇದ್ದಿದ್ದ ಕರ್ನಾಟಕ ಸರ್ಕಾರದಿಂದ ಒಂದು ಸೆರೆಮನಿ ಮಾಡಿ ಅವಾರ್ಡ್ ಮಾಡಿ ಕೊಟ್ರು. ದಟ್ ಈಸ್ ದ ಗ್ರೇಟ್ ಐ ಫೀಲ್. ಒಂದು ಇನ್ನು ಮಿಕ್ಕಿದ್ದು ಹಲವಾರು ಇದೆ.
1: ಸರ್, ಇಲ್ಲಿವರೆಗೆ ನಿಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗೊಳಿಸಿದ ಎಷ್ಟು ಜನ ಕ್ರೀಡಾಪಟುಗಳು ಇದ್ದಾರೆ
0: ಇಂಟರ್ನ್ಯಾಷನಲ್ ಗೆ ಅಂತಂದ್ರೆ? ಅದೇ 16 ಸ್ಕೇಟರ್ಸ್ ಏನಿದ್ರು ಅವರು ನನ್ನ ಟ್ರೈನಿಂಗ್ ಅಲ್ಲಿ ಬಂದಿರೋದು. ನಮ್ಮ ಸ್ಟೇಟ್ ಪರವಾಗಿ ನೋಡ್ಕೊಂಡ್ರೆ ನನ್ನ ಅಕಾಡೆಮಿಯಿಂದಾನೇ ಇಬ್ರು ಸೆಲೆಕ್ಟ್ ಆಗಿದ್ದು, ಬೇರೆ ಮಕ್ಕಳು ಬಂದಿದ್ರು ಸ್ಟೇಟ್ ಇಂದ. ಬಟ್ ಆಗಿರೋದು ನಮ್ಮ ಇಬ್ರು ಆರ್ಯನ್ ಮತ್ತೆ ದಿಪೇನ್ ಅಂತ. ಆರ್ಯನ್ 2 ಗೋಲ್ಡ್ ಮೆಡಲ್ ತಂದ, ದಿಪೇನ್ ಅನ್ನ ಹುಡುಗ 3 ಗೋಲ್ಡ್ ಮೆಡಲ್ ತಂದ. ಸೊ ಇಬ್ರು ಇಂಟರ್ನ್ಯಾಷನಲ್ ಆಗಿ ರೆಡಿ ಆಗಿ ಬಂದ. ಬಿಕಾಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ರೀಚ್ ದೇರ್. ಸೊ ತುಂಬಾ ವರ್ಷಗಳು ಕಷ್ಟಪಟ್ಟರೆ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ 8-9 ವರ್ಷ ತಗೊಳುತ್ತೆ. ಅಲ್ಲಿಂದ ಲೆಕ್ಕ ಹಾಕಿದ್ರು ರೆಡಿ ಆದ ಕೂಡಲೇ ವಿತಿನ್ 4 ಇಯರ್ಸ್ ಐ ಗಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಆತರ ಮಕ್ಕಳು. ಬಟ್ ಈಗಲೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕರ್ನಾಟಕದಲ್ಲಿ, ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಅಂಡ್ ಸೆಂಟರ್ ಅನ್ನೋ ತರ ಶ್ರೀ ಗೋಪಾಲಯ್ಯಜಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಎಂಎಲ್ಎ ಆಗಿರುವಂತಹ ಇವರ ಸಹಯೋಗದಲ್ಲಿ ಆಶಾ ಸ್ಕೂಲ್ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಅವರು ಇಬ್ಬರು ಸಪೋರ್ಟ್ ಇಂದ ನಾವು ಒಂದು ಸ್ಪೆಷಲ್ ಮಕ್ಕಳಿಗೆ ಒಂದು 20 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ತರ ಮಾಡ್ತಾ ಇದೀವಿ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಕಷ್ಟಪಡ್ತಾ ಇದೀನಿ. ನೋಡೋಣ, ದೇವರಿದ್ದಾರೆ, ಆ ಮಕ್ಕಳು ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೀಗ ಪೇರೆಂಟ್ ಸಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಎಂಪ್ಲಾಯೀಸ್ ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಈಗಲ್ಲ. ಅದನ್ನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ಮಗು ಚೆನ್ನಾಗಿ, ಒಂದ್ 4-5 ಜನ ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ಹೇಳಿದೀವಿ ಪರ್ಸನಲ್ ಆಗಿ, ಮ್ಯಾಮ್ ನೀವು ಮಿಸ್ ಮಾಡಬೇಡಿ, ದಯಮಾಡಿ ನೀವು ಬನ್ನಿ, ನಿಮ್ ಮಕ್ಕಳು ಇವತ್ತಲ್ಲ ನಾಳೆ ಏನಾದ್ರೂ ಅಚೀವ್ ಆಗ್ಬಹುದು. ಅವ್ರಿಗೂ ತುಂಬಾ ಖುಷಿ ಇರುತ್ತೆ ಬಂದಾಗ, ಅವ್ರು ಮಿಸ್ ಮಾಡಲ್ಲ.
1: ಸರ್, ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಒಂದು ಮಗು ಸ್ಕೇಟಿಂಗ್ ಕಲಿಬೇಕಂದ್ರೆ ಭವಿಷ್ಯ ಬೇಕದಕ್ಕೆ. ಯಾವ ರೀತಿ ಭವಿಷ್ಯ ಇದೆ ಸ್ಕೇಟಿಂಗ್ ಅಲ್ಲಿ?
0: ನಾವು ಭವಿಷ್ಯ ಅನ್ನಕ್ಕಿಂತ ಅಡ್ವಾಂಟೇಜಸ್ ಆಫ್ ದ ಸ್ಕೇಟಿಂಗ್ ನಾನು ಹೇಳಕ್ಕೆ, ಫಸ್ಟ್ ನಿಮ್ ಬಾಡಿ, ನಿಮ್ ಮೈಂಡ್, ನಿಮ್ ಹೆಲ್ತ್ ತುಂಬಾ ಸೂಪರ್ ಆಗಿರುತ್ತೆ. ಫಸ್ಟ್ ಅದು ನೀವು ಎಷ್ಟು ಲಕ್ಷ ಇಟ್ರು ಅದನ್ನ ಕಾಪಾಡ್ಕೊಳ್ಳೋದೇ ಇವತ್ತಿನ ದಿವಸದಲ್ಲಿ ಬರ್ತಿರೋ ಕಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವ್ರು ಶಾರ್ಪ್ ಆಗಿರ್ಬೇಕು. ಇವತ್ತಿನ ಮಕ್ಕಳು ಅವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ದಿಸ್ ಇಸ್ ದ ಬ್ಯೂಟಿ ನಮ್ಮ ಸ್ಪೋರ್ಟ್ ಅದು ಸ್ಕೇಟಿಂಗ್. ಒಂದು ಸೆಕೆಂಡ್ ಥಿಂಗ್, ನಿಮ್ಗೆ ವೈಲ್ಡ್ ರೇಂಜ್ ಆಫ್ ಗೇಮ್ಸ್ ಇದೆ. ಈಗ ಒಂದೇ ಡಿಸಿಪ್ಲಿನ್ ಇಲ್ಲ, ಸ್ಪೀಡ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್, ರೋಲರ್ ಹಾಕಿ, ಇನ್ಲೈನ್ ಹಾಕಿ, ಡೌನ್ ಹಿಲ್, ಆಲ್ಪೈನ್, ಫ್ರೀ ಸ್ಟೈಲ್, ಸ್ಕೇಟ್ ಬೋರ್ಡಿಂಗ್, ಸ್ಕೂಟರ್, ಆರ್ಟಿಸ್ಟ್, 11 ಡಿಸಿಪ್ಲಿನ್, ವೈಲ್ಡ್ ರೇಂಜ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್. ನಾನು ಇದ್ರಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೀಲ್ ಮೇಲೆ ನಿಂತ್ಕೊಳ್ಳೋದು ಬಂದ್ಬಿಟ್ರೆ ಅವರೆಲ್ಲಾದ್ರೂ ಶಿಫ್ಟ್ ಆಗ್ಬಹುದು. ಹಂಗೆ ಈಗ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಗೇಮ್ ತಗೋತೀನಿ, ಫುಟ್ಬಾಲ್ ಆಡೋನು ಫುಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಅಲ್ಲಿ ಸಪರೇಟ್ ಮತ್ತೆ ಇನ್ನೇನು ಕ್ಯಾಟಗರೀಸ್ ಇಲ್ಲ ಆಡ್ಲಿಕ್ಕೆ. ಬಟ್ ಅದೇ ಸ್ಕೇಟಿಂಗ್ ಅಲ್ಲಿ ಬಂದಾಗ ಸ್ಕೇಟಿಂಗ್ ಅಲ್ಲಿ ಡಿಫ್ರೆಂಟ್ ಆಡ್ಬೋದು, ಅವ್ನಿಗೆ ಸ್ಕೇಟಿಂಗ್ ಗೊತ್ತಿದ್ರೆ. ಸೊ ಅದು ನನಗೆ ಯಾಕೋ ಅಡ್ವಾಂಟೇಜ್ ಅಂತ ಅನಿಸ್ತು.
1: ಈ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸಿಗ್ಬೋದಾ ಈ ಸ್ಕೇಟಿಂಗ್ ಅಲ್ಲಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಮಾಡಿದ್ರೆ?
0: ಆಗ್ತಾ ಇದೆ ಮ್ಯಾಮ್, ಈಗ ಡೆವಲಪಿಂಗ್ ಗೇಮ್ ಆಗಿರೋದ್ರಿಂದ ನಮಗೆ ಸಿಇಟಿ ಸಿಇಟಿಗೂ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತಾ ಇದಾರೆ. ಸಿಬಿಎಸ್ಇ ಅವರು ಬೋರ್ಡ್ ಇಂದ ಅನೌನ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಅಂತಾನೆ, ಅದಕ್ಕೆ ಒಂದು ದೊಡ್ಡ ಪೀಠ ಹಾಕ್ತಾ ಇದೀವಿ, ಅವ್ರಿಗಂತಾನೆ ಸಪರೇಟ್ ಅಲೋಕೇಶನ್ ಮಾಡ್ತಾ ಇದೀವಿ. ಸೆಕೆಂಡ್ ಥಿಂಗ್, ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಾಬ್ಸ್ ಬರೋದ್ರಲ್ಲಿನೂ ಒಂದೊಂದ್ ಕಡೆ ಈಗ ರೋಲ್ ಬಾಲ್ ಅಂತೇಳಿ ಇನ್ನೊಂದ್ ಅಂತೇಳಿ ಹಾಕ್ತಾ ಇದೆ. ರೋಲರ್ ಸ್ಕೇಟಿಂಗ್ ಬಗ್ಗೆ ಬರ್ತಾ ಇದೆ. ಕರ್ನಾಟಕದು ಅಷ್ಟೇ ಹೈಯೆಸ್ಟ್ ಏಕಲವ್ಯ ಅವಾರ್ಡ್ ಅವೆಲ್ಲ ಬಂದಿದೆ. ನಮ್ಮಲ್ಲಿ ತುಂಬಾ ಸ್ಕೇಟರ್ಸ್ ದೊಡ್ಡ ದೊಡ್ಡವರು ಹಳಬರು ತುಂಬಾ ಜನ ತಗೊಂಡಿದ್ದಾರೆ. ಬಟ್ ಈಗ ಸದ್ಯ ಏಕಲವ್ಯ ಅವಾರ್ಡ್ ಇಲ್ಲ, ಬಟ್ ಇನ್ ಫ್ಯೂಚರ್ ಮತ್ತೆ ಬರುತ್ತೆ ನಮ್ಗೆ ಅಂತ ಆಸೆಯಿಂದ ಇದೀವಿ.
1: ಒಲಿಂಪಿಕ್ಸ್ ಅಲ್ಲಿ ಇಲ್ಲ,
0: ಒಲಿಂಪಿಕ್ಸ್ ಅಲ್ಲಿ ಎರಡು ಗೇಮ್ ಬಂದಿದೆ, ಆರ್ಟಿಸ್ಟಿಕ್ ಅಂತ ಒಂದು, ಆಮೇಲೆ ಸ್ಕೇಟ್ ಬೋರ್ಡಿಂಗ್, ಈ ಎರಡು ಗೇಮ್ ಅದರಲ್ಲಿ ಬಂದಿದೆ.
1: ಖೇಲೋ ಇಂಡಿಯಾದಲ್ಲಿ,
0: ಖೇಲೋ ಇಂಡಿಯಾದಲ್ಲಿನೂ ನಾವು ಹೋಗಿದ್ವಿ, ಅದರಲ್ಲಿ ಲಾಸ್ಟ್ ಒನ್ ಇಯರ್ ಬಿಫೋರ್ ಏನೋ ತೆಗೆದಿದ್ದಾರೆ, ಮತ್ತೆ ಅದು ಪ್ರಪೋಸಲ್ ಇಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು, ಗೋಯಿಂಗ್ ಆನ್ ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಖೇಲೋ ಇಂಡಿಯಾಗೆ ನಮ್ಮ ಈಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ RSFI ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂತ ಇಂದೂಧರ್ ಸೀತಾರಾಮ್, ಆಶಾ ಮೇಡಮ್ ಅಂತ ಅವರು ಇಬ್ಬರು ಗಂಡ ಹೆಂಡತಿ ಎಷ್ಟು ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಿ ಆ ಖೇಲೋ ಇಂಡಿಯಾಗೆ ಎಷ್ಟು ತಿರುಗಿ ನಮ್ಮನ್ನ ಇನ್ವಾಲ್ವ್ ಆಗೋ ತರ ಮಾಡಿದ್ರು ಅನ್ನೋದು ನನಗೆ ಪರ್ಸನಲಿ ಗೊತ್ತು. ನಮ್ಮ ಕರ್ನಾಟಕ ಮಕ್ಕಳು ಖೇಲೋ ಇಂಡಿಯಾದಲ್ಲಿ ಬರಬೇಕು ಅಂತ ಅಲ್ಲಿ ಹೋಗಿ ಆಡಿ ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತ ಏನ್ ಕರಿತೀವಿ ನಮ್ಮ ಧನುಷ್ ಬಾಬು ಅಂತ, ಖೇಲೋ ಇಂಡಿಯಾದಲ್ಲಿ ಎಂಟ್ರಿ ತಗೊಂಡೋಗಿ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಒಳ್ಳೇದು ಅನಿಲ್ ಕುಮಾರ್ ಅವರು ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಇಶಾನ್ ಅಂತ. ನಾನು ಸ್ಕೇಟಿಂಗ್ ಶುರು ಮಾಡಿದ್ದು ನನಗೆ 4 ವರ್ಷ ಇದ್ದಾಗ, ಸುಮಾರು 13 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ಕೇಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಂಗೆ ಸ್ಕೇಟಿಂಗ್ ಮಾಡಿದಾಗ ಒಂದ್ ಟೈಪ್ ಆಫ್ ಖುಷಿ ಇರುತ್ತೆ ನಂಗೆ. ಮತ್ತೆ ನಾನು ಯಾವಾಗ ಸ್ಕೇಟಿಂಗ್ ಶುರು ಮಾಡಿದ್ರು ನಂಗೆ ನಿಲ್ಲಿಸಬಾರ್ದು, ಮಾಡ್ತಾನೆ ಇರಬೇಕು. ನಂಗೆ ಸ್ಕೇಟಿಂಗ್ ಅಂದ್ರೆ ಫುಲ್ ಇಷ್ಟ. ನಾನು ಚಿಕ್ಕವನಿದ್ದಾಗಿಂದಾನು ಸ್ಕೇಟಿಂಗ್ ಮಾಡ್ತಾನೆ ಇದ್ದೆ. 8 ಟೈಮ್ಸ್ ನ್ಯಾಷನಲ್ ಪ್ಲೇಯರ್ ನಾನು. ಮತ್ತೆ ಮೊನ್ನೆ 24th April ಚಂಡೀಗಢ್ ಅಲ್ಲಿ ನಮ್ಗೆ ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು, ಅಲ್ಲಿ ನಾವು ಕರ್ನಾಟಕ ಟೀಮ್ ಗೆ ಬ್ರಾಂಜ್ ಮೆಡಲ್ ತಗೊಂಡ್ಬಂದಿದೀವಿ. ಮತ್ತೆ ನಾನು ನ್ಯಾಷನಲ್ ಪ್ಲೇಯರ್ ಸುಮಾರು ಡಿಸಿಪ್ಲಿನ್ಸ್ ಅಲ್ಲಿ ಇದ್ದೀನಿ. ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ, ರೋಲರ್ ದರ್ಬಿಯಲ್ಲಿ, ಇನ್ಲೈನ್ ಫ್ರೀ ಸ್ಟೈಲ್ ಅಲ್ಲಿ, ಇನ್ಲೈನ್ ಡೌನ್ ಹಿಲ್ ಅಲ್ಲಿ, ಇನ್ಲೈನ್ ಆಲ್ಪೈನ್ ಅಲ್ಲಿ, ಐಸ್ ಸ್ಕೇಟಿಂಗ್ ಅಲ್ಲಿ, ರೋಲ್ ಬಾಲ್ ಅಲ್ಲಿ, ಈ ತರ ತುಂಬಾ ಅದರಲ್ಲಿ ನಾನು ನ್ಯಾಷನಲ್ ಪ್ಲೇಯರ್. ನನಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಾನು ಇಲ್ಲಿ ಬಹಳ ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಗೈಡೆನ್ಸ್ ಕೊಡ್ತೀನಿ. ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು ಇಷ್ಟು ವರ್ಷ ನ್ಯಾಷನಲ್ಸ್ ಹೋಗಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ಕರ್ನಾಟಕಗೆ ಮೆಡಲ್ ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಗುರಿ, ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ಲಾ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ.
3: ನನ್ನ ಹೆಸರು ನಿತಿನ್. ನಾನು 7th standard ಇವಾಗ. ಸ್ಕೇಟಿಂಗ್ ನ 7 years ಇಂದ ಮಾಡ್ತಾ ಇದ್ದೀನಿ. ನಾನು ಡಿಸ್ಟ್ರಿಕ್ಟ್ಸ್ ಅಲ್ಲಿ 20 medals ಮಾಡಿದ್ದೀನಿ, ಸ್ಟೇಟ್ ಅಲ್ಲಿ 32 medals ಮಾಡಿದ್ದೀನಿ, ನ್ಯಾಷನಲ್ಸ್ ಅಲ್ಲಿ 14 medals ಮಾಡಿದ್ದೀನಿ. ಅನಿಲ್ ಸರ್ ನನ್ನ ಮೇನ್ ಕೋಚ್. ನನ್ಗೆ ಸ್ಕೇಟಿಂಗ್ ಮಾಡಿದ್ರೆ ನಂಗೆ ಒಂಥರ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನಂಗೆ ಇಷ್ಟು ಸ್ಟ್ಯಾಮಿನಾ ಬಿಲ್ಡ್ ಮಾಡಿದೆ, ಇದು ನನ್ಗೆ ಫುಲ್ ಫಿಟ್ ಆಗಿ ಇರೋಕೆ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಇವಾಗ ನ್ಯಾಷನಲ್ಸ್ ಅಲ್ಲಿ ಇಷ್ಟು ಮೆಡಲ್ ಮಾಡಿದ್ದೀನಿ. ಒಂದ್ಸತಿ ಆದ್ರೂ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂತ ನನ್ನ ಗುರಿ.
4: ನನ್ನ ಹೆಸರು ಅಮೃತ. ನಾನು ಇವಾಗ 1st standard. 1 ವರ್ಷಗಳಿಂದ ಸ್ಕೇಟಿಂಗ್ ಮಾಡಕ್ ಶುರು ಮಾಡಿದ್ದೀನಿ. ನನ್ನ ಹತ್ರ 10 medals ಇದೆ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ನನ್ಗೆ 4 medal ಗೆದ್ದಿದ್ದೀನಿ. ನಾನು ನ್ಯಾಷನಲ್ಸ್ಗೂ ಹೋಗಿದ್ದೀನಿ.
5: ನನ್ನ ಹೆಸರು ನಿಶಾ ಗಡಡಿ. ನಾನು ಈಗ 6th ತರಗತಿಯಲ್ಲಿ ಓದ್ತಿದ್ದೀನಿ. 2.5 ವರ್ಷಗಳಿಂದ ಸ್ಕೇಟಿಂಗ್ ಆಡುತ್ತಿದ್ದೇನೆ. ನಾನು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 medals ಗೆದ್ದಿದ್ದೀನಿ. ಸ್ಟೇಟ್ ಮತ್ತು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ದೇನೆ. ಸ್ಪೀಡ್ ಸ್ಕೇಟಿಂಗ್ ಜೊತೆಗೆ ಒಂದು ಹೊಸ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಂಗೆ ಸ್ಕೇಟಿಂಗ್ ಇಷ್ಟ ಯಾಕಂದ್ರೆ ಅದ್ ನಂಗೆ ಫೋಕಸ್ಡ್ ಆಗಿ ನಂಗೆ ಮಾಡಕ್ಕೆ ಕೊಡತ್ತೆ, ಮತ್ತೆ ನನ್ಗೆ ಮೈಂಡ್ ಫ್ರೆಶ್ ಆಗಿ ಮಾಡುತ್ತೆ.
6: ನನ್ನ ಹೆಸರು ಪುನರ್ವಿ ಎಸ್ ಕುಮಾರ್. ನಾನು 9 ವರ್ಷ. ನಾನು 3 ವರ್ಷದಿಂದ ಸ್ಕೇಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆರ್ಯನ್ ಸ್ಕೇಟರ್ಸ್ ಇಂದ. ನಾನು ಐಸ್ ಹಾಕಿ, ನಾರ್ಮಲ್ ಹಾಕಿ ಮತ್ತೆ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ. ನಾನು ಐಸ್ ಹಾಕಿಲಿ 1 gold ಮತ್ತೆ ಹಾಕಿಲಿ 1 bronze ಮತ್ತೆ ನಾನು ಸ್ಕೇಟಿಂಗ್ ಅಲ್ಲಿ 32 total medals ಆಗಿದೆ. ಸ್ಟೇಟ್ ಅಲ್ಲಿ 4 medals, ನನಗೆ ಇಂಟರ್ ಡಿಸ್ಟ್ರಿಕ್ಟ್ ಅಲ್ಲಿ 25 medals.
7: ನನ್ನ ಹೆಸರು ನಾಗಳ್ಳಿ ಮುರುಗನ್. ನಾನು ಒಂದು ನ್ಯಾಷನಲ್ ಚಾಂಪಿಯನ್ ಮತ್ತು ನಾನು ನನ್ನ ಸ್ಕೇಟಿಂಗ್ ಜರ್ನಿನಲ್ಲಿ ನಾನು ಟೋಟಲ್ 13 ಇಯರ್ಸ್ ನ ಸ್ಪೆಂಡ್ ಮಾಡಿದ್ದೆ. ಥ್ರೂಔಟ್ ಮೈ 13 ಇಯರ್ಸ್ ಆಫ್ ಸ್ಕೇಟಿಂಗ್ ಜರ್ನಿ ನಾನು ಐಸ್ ಸ್ಕೇಟಿಂಗ್ ಆಡಿದ್ದೆ, ಸ್ಪೀಡ್ ಸ್ಕೇಟಿಂಗ್ ಆಡಿದ್ದೆ, ರೋಲರ್ ಹಾಕಿ ಆಡಿದ್ದೆ, ರೋಲರ್ ದರ್ಬಿ ಆಡಿದ್ದೆ, ರೋಲ್ ಬಾಲ್ ಆಡಿದ್ದೆ, ಇನ್ನು ಹಲವಾರು ಮಲ್ಟಿ ಡಿಸಿಪ್ಲಿನ್ಸ್ ಆಡಿದ್ದೆ. ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನು ಪಡೆದಿದ್ದೇನೆ. ಹಲವಾರು ಡಿಸ್ಟಿಕ್ಟ್ ಮತ್ತು ಸ್ಟೇಟ್ ಮೆಡಲ್ಸ್ ಅನ್ನು ನಾನು ಗೆದ್ದಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಸ್ಕೇಟ್ ಗೇಮ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಅನ್ನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ದಿ. ರೋಲರ್ ದರ್ಬಿ ಅನ್ನೋ ಡಿಸಿಪ್ಲಿನ್ ಅಲ್ಲಿ ನಾವು ವಿನ್ ಮಾಡಿದ್ದೀವಿ. ಲಾಸ್ಟ್ 2 ಇಯರ್ಸ್ ಇಂದ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಕರ್ನಾಟಕ ಕ್ಯಾಪ್ಟನ್ಸಿ ನಾನು ಈ ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದಿ ತರಲಿಕ್ಕಾಯ್ತು. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್, ಕರ್ನಾಟಕ ರೋಲರ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಎಸ್ಒಬಿ ಭಾರತ್ ಅಂಡ್ ಸಾಯಿ ಸ್ಪೋರ್ಟ್ಸ್, ಇವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡೋದ್ರಿಂದ ನಾನು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಯ್ತು. ನನಗೆ ಸ್ಕೇಟಿಂಗ್ ನಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಇದರಲ್ಲಿ ಗ್ರೂಪ್ ಗೇಮ್ಸ್ ಇದಾವೆ. ಗ್ರೂಪ್ ಗೇಮ್ಸ್ ಅಲ್ಲಿ ಅಂತಂದ್ರೆ ನಾನು ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ರೋಲರ್ ಹಾಕಿ ಮತ್ತೆ ರೋಲರ್ ದರ್ಬಿ ಅಂತ. ರೋಲರ್ ಹಾಕಿ ನಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಫಾರ್ವರ್ಡ್ 4 ಪ್ಲೇಯರ್ಸ್ ಇರ್ತಾರೆ ಮತ್ತೆ ಒಂದು ಗೋಲ್ ಕೀಪರ್ ಇರ್ತಾನೆ. ಸೊ ಅದರಲ್ಲಿ 5 ಮೆಂಬರ್ಸ್ ಅಟ್ ಎ ಟೈಮ್ ಆಡ್ತಿರ್ತಾರೆ. ಸೊ ಕರ್ನಾಟಕ ಒಂದು ಟೀಮ್ ಮತ್ತೆ ಅಪೋಸಿಟ್ ಇನ್ನೊಂದು ಸ್ಟೇಟ್ ಇಂದ ಬೇರೆ ಟೀಮ್ ಇರ್ತಾರೆ. ಈ ತರ ಒಂದು ಯೂಸಿಂಗ್ ಸ್ಟಿಕ್ ಅಂಡ್ ಬಾಲ್ ಗೋಲ್ಸ್ ನ ಸ್ಕೋರ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಗೋಲ್ಸ್ ಅನ್ನೋದು ಸ್ಕೋರ್ ಆಗಿರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೇ ತರ ನಾವು ಸ್ಕೇಟ್ಸ್ ಹಾಕೊಂಡು ಹಾಕಿ ಆಡೋದನ್ನ ರೋಲರ್ ಹಾಕಿ ಅಂತ ಕರಿತೀವಿ. ಇದೇ ತರ ರೋಲರ್ ದರ್ಬಿ ಅಂತ ಇದೆ. ರೋಲರ್ ದರ್ಬಿ ನಲ್ಲಿ ಹೆಂಗೆ ಅಂತಂದ್ರೆ 5 ಮೆಂಬರ್ಸ್ ಪ್ಲೇ ಮಾಡ್ತೀವಿ ಒಳಗಡೆ, 2 ಟೀಮ್ ಇಂದ ಟೋಟಲ್ 10 ಮೆಂಬರ್ಸ್ ಗೇಮ್ ಅದು. ಕರ್ನಾಟಕದಿಂದ 5 ಮೆಂಬರ್ಸ್, ಬೇರೆ ಸ್ಟೇಟ್ ಇಂದ 5 ಮೆಂಬರ್ಸ್ ಆಡ್ತಾ ಇರ್ತೀವಿ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಜಾಮರ್ ಅಂತ ಒಬ್ರು ಹಿಂದೆ ನಿಂತಿರ್ತಾರೆ, ಮಧ್ಯದಲ್ಲಿ ಬ್ಲಾಕರ್ಸ್ ಅಂತ ಇರ್ತಾರೆ, ಮುಂದೆ ಪಿವಟ್ ಅಂತ ಇರ್ತಾರೆ. ಜಾಮರ್ ಗೆ ನಾವು ಬ್ಲಾಕರ್ಸ್ ಆಗಿ ನಮ್ಮ ಓನ್ ಜಾಮರ್ ಗೆ ನಾವು ಸ್ಪೇಸ್ ಮಾಡಿಕೊಡ್ಬೇಕಾಗತ್ತೆ. ಅದೇ ತರ ಪ್ಯಾರಲಲ್ ಆಗಿ ಅಪೋಸಿಟ್ ಬ್ಲಾಕರ್ಸ್ ನ ನಮ್ಮ ಜಾಮರ್ ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಕರ್ನಾಟಕ ಜಾಮರ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಪಾಯಿಂಟ್ಸ್ ಚೇಸ್ ಮಾಡ್ಕೊಂಡು ಓವರ್ ಲ್ಯಾಪ್ ಮಾಡಿದಾಗ ಅವರೆಷ್ಟು ಜನ ಹಿಂದೆ ಹಾಕಿ ಕ್ಲೋಸ್ ಮಾಡ್ತಾರೋ ಜಾಮ್ ನ ಅಷ್ಟು ಪಾಯಿಂಟ್ಸ್ ಅನ್ನು ಗೆಲ್ತಾರೆ. ಇದೇ ತರ ರೋಲರ್ ದರ್ಬಿ ಅಂತ ಇರುತ್ತೆ. ಸೊ ಸ್ಕೇಟಿಂಗ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಗ್ರೂಪ್ ಗೇಮ್ಸ್ ಹಲವಾರು ಇದಾವೆ.
8: ಇದುವರೆಗೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತೀ ನಾಗರಮಠ, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10 ಗಂಟೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಗಂಗಾ ಜಮುನಾ ಸರಸ್ವತಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಸಂಗೀತ ಸಂಯೋಜನೆ ಅನು ಮಲಿಕ್, ಸಾಹಿತ್ಯ ಇಂದಿವರ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:05. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: The Cabinet Committee on Economic Affairs, CCEA, today approved the continuation of the scheme to modernize the public distribution system, or PDS, including ration transport, dealer support, and technology upgrades till March 2031. The umbrella scheme called Scheme for Assistance in Ration Transport and Handling Income with Automation in PDS, or Sarthak PDS, has been cleared in the 16th Finance Commission cycle award period with an outlay of 25,530 crore rupees as central share. Information and Broadcasting Minister Ashwini Vaishnaw made the announcement regarding the cabinet's decision while briefing media in New Delhi.
2: इस प्रोग्राम में तीन बड़े सुधार आज अप्रूव हुए हैं.
3: थ्री मेजर रिफॉर्म्स हैव बीन इंट्रोड्यूस्ड इन दिस प्रोग्राम टुडे. फर्स्ट, द गवर्नमेंट विल सपोर्ट द ट्रांसपोर्टेशन कॉस्ट इनकर्ड इन मूविंग फूड ग्रेन्स फ्रॉम लार्ज FCI वेयरहाउसेस इन द स्टेट्स टू फेयर प्राइस शॉप्स अक्रॉस डिफरेंट डिस्ट्रिक्ट्स एंड डिविजन्स. सेकेंड, देयर वॉज अ नीड टू इंक्रीज द रेम्युनरेशन ऑफ फेयर प्राइस शॉप डीलर्स एंड ए डिसीजन हैज बीन टेकन इन दिस रिगार्ड एज वेल. थर्ड, एफर्ट्स विल बी मेड टू मॉडर्नाइज द पब्लिक डिस्ट्रीब्यूशन system through the use of technology.
2: Public distribution system ko hum kaise modernize kar sakte.
1: The minister said the scheme will work towards fulfilling the government's commitment to 81.35 crore persons covered under the National Food Security Act. Prime Minister Narendra Modi has said the government is committed to ensuring that food grains reach every needy person in the country on time through PDS. Prime Minister Narendra Modi has emphasized the need for effective implementation of Swachh Bharat Mission 2.0 and underlined that the mission should move beyond infrastructure creation and ensure measurable outcomes through regular monitoring, citizen participation and convergence between various stakeholders. Chairing the 51st Pragati meeting in New Delhi today, Mr. Modi asked states to expedite the completion of solid waste management related infrastructure, including waste processing plants and Gobar Dhan plants. During the meeting, the Prime Minister reviewed 7 critical infrastructure projects across the railways, power and road sectors, covering 9 states worth around 30,000 crore rupees. While reviewing power sector projects, the Prime Minister emphasized the need to accelerate rooftop solar adoption across urban areas with a special focus on cities, residential clusters and public institutions. While reviewing road and port connectivity projects, it was emphasized that Vadhavan Port should be developed as a model of port-led, multimodal development where every major mode of transport is seamlessly integrated to create a future-ready logistics ecosystem. While reviewing Ken-Betwa River interlinking project, the Prime Minister observed that Ken-Betwa project should serve as a model for other states to resolve interstate water issues through cooperation, timely clearances, technology-based monitoring and mission mode execution. The Prime Minister also underlined that the delay in the implementation of public projects leads not only to cost escalation, but also deprives citizens of timely access to essential facilities in development benefits. The Prime Minister also emphasized that innovative use of canal networks should be explored, including installation of solar panels along canals and over canals for clean electricity generation. The Supreme Court today upheld the legality of the Special Intensive Revision or SIR of the electoral rolls being conducted by the Election Commission of India. The court held that the Election Commission has the power to conduct SIR under Article 324 of the Representation of the People's Act 1950 and the rules made thereunder. It observed that SIR advances the constitutional imperative of free and fair elections. President Draupadi Murmu has greeted the people on the occasion of Eid al-Zuha. In her message, the President said that the festival symbolizes devotion, sacrifice and selflessness. President Murmu said that the festival also inspires the citizens to serve humanity, particularly those who are less privileged. She further urged the citizens to strengthen the resolve to promote love and harmony in the society. And Indian shooter Isha Singh today broke the world record in the women's 25-meter pistol event at the ISSF World Cup in Munich. 21-year-old Isha earned 43 points from a possible 50 in the final to surpass the previous record of 42 points held by South Korea's Kim Ye-ji and claimed the gold medal. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:10. ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಮುಖ್ಯಾಂಶಗಳು. 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ, 6:35 ಪ್ರಾಯೋಜಿತ ಕಾರ್ಯಕ್ರಮ. ಕೆರೆಗುಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಯಾಳ್ ಅವರಿಂದ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ರಚನೆ ಬಸವರಾಜಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಮೇವಿನ ಬೆಂಚಿ. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಕ್ರೀದ್ ಅಥವಾ ಈದ್ ಉಲ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮೊಯ್ಲಿ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಪಿಎಂ ಜಗದೀಶ್, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:30 ಹೊಸ ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಗಾಯಕರ ಜೊತೆ ಬದುಕಿನ ಕಥೆ ಭಾಗವಹಿಸುತ್ತಾರೆ ರಾಯಚೂರಿನ ಸತ್ಯವತಿ ದೇಶಪಾಂಡೆ, ಪ್ರಸ್ತುತಿ ವೆಂಕಟೇಶ್ ಹೋಗಾರ್. 6:20 ವಚನ ಗಾಯನ, 7:20 ಜನಪದ ಸಂಗೀತ, 9:30 ಕೀರ್ತನ, ಶಿವಶರಣೆ ಮುಳುಗೆ ಮಾರಯ್ಯ ಶಿವರಾಜ್ ಶಾಸ್ತ್ರಿ ರಾಂಪುರ್ ಅವರಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ. 10:30 ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:11 ಇಲ್ಲಿಗೆ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ ನಿಲಯದ ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ. 5:55 ಅಲ್ಲಿಯವರೆಗೆ ರೂಪಾಗೆ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.